ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಮಂಗಳವಾರ, 2026 ಇಸ್ವಿಯ ಆಗಸ್ಟ್ ತಿಂಗಳ 4 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 13 ದಿನ. ಈಗ ಸಮಯವಾಗುತ್ತಲಿದೆ 5:59. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ 102.1 MHz ತರಂಗಾಂತರಗಳ ಮೇಲೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ. 6:35 ದೇಶಭಕ್ತಿಗೀತೆ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳನ್ನು ಆಲಿಸಲಿದ್ದೀರಿ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ವಚನ ಗಾಯನ ಕಾರ್ಯಕ್ರಮ. ಇನ್ನು 9:05 ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನ ಆಧರಿಸಿದ ಕಾರ್ಯಕ್ರಮ. ಇನ್ನು 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಈ ವಿಷಯ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನಾವಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಳ್ಳಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ವಿಷಯ ಕುರಿತು ಡಾಕ್ಟರ್ ಅಕ್ಷಯ್ ಕಲಾವಂತ ಇವರಿಂದ ಮಾಹಿತಿ ಪ್ರಸಾರಗೊಳ್ಳಲಿದೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಸ್ಟ್ಯಾಂಡಪ್ ಇಂಡಿಯಾ. ಇನ್ನು 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಷಯ ಗ್ರಂಥಾಲಯಗಳ ಬಳಕೆ. ಇನ್ನು 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳು ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಶ್ರೀಹರ್ಷ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಘಗಳ ಪ್ರಯೋಜನ, ಈ ವಿಷಯ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗ್ರಿಕಲ್ಚರಲ್ ಇಲಾಖೆ, ಗವರ್ಮೆಂಟ್ ಆಫ್ ಇಂಡಿಯಾ. 7:20 ಜನಪದ ಸಂಗೀತ, ರಾಮಸ್ವಾಮಿ ನುಲಿ ಅವರಿಂದ ಏಕತಾರಿ ಪದಗಳು. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ರಮಾ ಸಮುದ್ರದ ಪುಟ್ಟಮಲ್ಲೇಶಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳನ್ನು ಕೇಳಲಿದ್ದೀರಿ. 9:15 ಭಾವಗೀತೆಗಳು, 9:30 ನಾಟಕ ಆಪ್ತ ಸಲಹೆ, ರಚನೆ ಹೆಚ್ ಡುಂಡಿರಾಜ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಇನ್ನು 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ ಕೇಳಲಿದ್ದೀರಿ. ನಂತರ ಕನ್ನಡ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ.

ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಈಗ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಚಿಂತನ ಪ್ರಸಾರಗೊಳ್ಳಲಿದೆ.
1: ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್ ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಅವರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಬಾಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ, ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ. ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
2: ಇದುವರೆಗೆ ಡಾಕ್ಟರ್ ಪದ್ಮಿನಿ ನಾಗರಾಜ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ಈಗ ಕೇಳೋಣ ದೇಶಭಕ್ತಿ ಗೀತೆ. ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಜನಪದ ಗೀತೆಗಳನ್ನು ಕೇಳಿ. ಮೊದಲಿಗೆ ಆರ್ ಬಿ ಶಿವರಾಜ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಒಂದು ಜನಪದ ಗೀತೆ.

ಕೇಳುಗರೇ, ಇಂದಿನ ಬೆಳಗಿನ ಪ್ರಸಾರದಲ್ಲಿ 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ವಚನ ಗಾಯನ ಕಾರ್ಯಕ್ರಮ, 9:05 ಭಾವಗೀತೆಗಳು ಹಾಗೂ 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ.

ಮಧ್ಯಾಹ್ನದ ಪ್ರಸಾದದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಕೀರ್ತನ ವಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಗ್ರಂಥಾಲಯಗಳ ಬಳಕೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಜೀವನ ಬೇವು ಬೆಲ್ಲ ಬಲ್ಲ ತೆಗೆ ನೋವೇ ಇಲ್ಲ ಬಾಧೀರರಿಗೆ ಈ ಕಾಲ ನಿನಗುಂತು ಜಯ ತೆರೆದ ಹೃದಯ ಬಳಿಕೆ.
0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ನೂತನ ಸಚಿವರಾಗಿ ಸಂತೋಷ್ ಲಾಡ್, ಶಿವರಾಜ ತಂಗಡಗಿ, ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸಬದಿ ಸೇರಿದಂತೆ ಒಟ್ಟು 19 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣವಚನ ಬೋಧಿಸಿದರು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ರೋಣ ಶಾಸಕ ಜಿಎಸ್ ಪಾಟೀಲ್, ಉಪ ಸಭಾಧ್ಯಕ್ಷರಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಭೆಯ ವಿವರ ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನೂತನ ಸಚಿವರು ಕೂಡಲೇ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲಿಸಿ ಕಂದಾಯ ಖಾತೆ ಸಚಿವರಿಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ಕಲಬುರಗಿ, ಬೆಳಗಾವಿ ಹಾಗೂ ಚಿತ್ರದುರ್ಗ ವಿಭಾಗದಲ್ಲಿ ನೆರೆ ಬರ ಪರಿಶೀಲನಾ ಸಭೆ ನಡೆದಿದೆ. ಮೈಸೂರು ವಿಭಾಗದ ಸಭೆ ಸದ್ಯದಲ್ಲೇ ನಡೆಯಲಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಬೆಳೆ ಪರಿಹಾರ ಹಾಗೂ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ವಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್,
1: ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ, ಜನರಿಗಿಲ್ಲ, ದುಡಿಯೋದಕ್ಕೆ ಜಿರಾಮ್ಜಿಯನ್ನು ಅದನ್ನು ಕೂಡ ಮಾಡಿಲ್ಲ. ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು, ಗೋಶಾಲೆಗಳು ಪ್ರಾರಂಭ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಬೇಕು, ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಬೇಕು. ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಹೀಗಾಗಿ ಸಂಕಷ್ಟ ಸಿಲುಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ 1 ಎಕರೆಗೆ ಪರಿಹಾರ ಕೊಡಬೇಕು.
0: ಗದಗ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಅಡಿ ಕೂಲಿಕಾರರಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೆಲಸ ಹುಡುಕಿಕೊಂಡು ಗುಳೆ ಹೋಗದೆ ಕೂಲಿಕಾರರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ನಮೂನೆ 6ರಲ್ಲಿ ಕಾಮಗಾರಿಗೆ ಬೇಡಿಕೆ ಸಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾದ ಶಿಕ್ಷೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಶಾಸಕ ಸ್ಥಾನ ಪುನಃಸ್ಥಾಪಿತವಾಗಿದೆ ಎಂದು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮೇ 2, 2026ರಂದು ಹೊರಡಿಸಲಾಗಿದ್ದ ಶಾಸಕತ್ವ ಅನರ್ಹತೆ ಆದೇಶ ಹಿಂಪಡೆಯಲಾಗಿದೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ ಕನಿಷ್ಠ 16ರಿಂದ ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ನಾಡಿದ್ದು 6ನೇ ತಾರೀಕಿನಿಂದ ಬಿಜೆವೈಎಸ್ ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ 100 ಜನ ಸದಸ್ಯರಿಗೆ ಅವಕಾಶವಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 196 ಗ್ರಾಮ ಪಂಚಾಯಿತಿಗಳಿದ್ದು 196 ಭಾರತ್ ಜೋಡೋ ಸಂಘಗಳು ಸ್ಥಾಪನೆಯಾಗಲಿವೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಸಂಘದಂತೆ 296 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆಯ ಹಿರಿಯ ಛಾಯಾಚಿತ್ರ ಸಂಪಾದಕ ಎಜಾಜ್ ರಾಹಿ ನಿರ್ಣಾಯಕರಾಗಿದ್ದ ಎರಡನೇ ಆವೃತ್ತಿಯ ಫೋಕಸ್ ಆನ್ ನ್ಯೂಸ್ ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕೇರಳದ ಬಿನುರಾಜ್ ಪ್ರಥಮ, ಮುಂಬಯಿಯ ಕುನಾಲ್ ಪಾಟೀಲ್ ದ್ವಿತೀಯ ಹಾಗೂ ತೆಲಂಗಾಣದ ವೀರಗೋಣಿ ರಜನಿಕಾಂತ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕ್ಯಾಮೆರಾ ಹಾಗೂ ಸುದ್ದಿ ಛಾಯಾಚಿತ್ರಗಳ ಅಪರೂಪದ ಪ್ರದರ್ಶಿನಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿತ್ತು. ವಾರ್ತಾ ಇಲಾಖೆ ಕಾರ್ಯದರ್ಶಿ ಜೆ ಮಂಜುನಾಥ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು ಪಾಲ್ಗೊಂಡಿದ್ದರು. ದೇಶದ ನಾನಾ ಭಾಗಗಳಿಂದ 222 ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನದಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮೈ ಭಾರತ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ನಾಳೆ ಡಾನ್ ಬಾಸ್ಕೋ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ ಎಂದು ಜಿಲ್ಲಾ ಯುವಜನ ಅಧಿಕಾರಿ ಧನಂಜಯ್ ಜಗತಾಪ್ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ರೋಟರಿ ಕ್ಲಬ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 9 ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಧಾರವಾಡ ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಆವರಣದಿಂದ ಅಂದು ಬೆಳಗ್ಗೆ 7 ಆರಂಭವಾಗುವ ಯುವಜನ ಜಾಗೃತಿ ಜಾಥಾ ತೋಳನಕೆರೆವರೆಗೆ ಸಾಗಲಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
5: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ವಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ ಹಣ್ಣಿನ ಜಾತ್ರೆ. ಇದನ್ನೊಂದು ರೈತರು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದ್ರೆ ಬರದಲ್ಲಿ ಬೆಳೀತತೆ. ನಾವು ಗಿಡಮರ ಆಧಾರಿತ ಕೃಷಿ ಕಡೆಗೆ ಬೇಲ, ಸೀತಾಫಲ, ಬಾಡ್ಬೆರಿ ಚರಿ, ಸೀ ಹುಣಸೆ ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು. ಹಣ್ಣು, ಹಂಪಲು, ಗಡ್ಡೆ, ಗೆಣಸು ಇಂಥವ್ ಹೆಚ್ಚಾದಾಗ ಆಹಾರ ಭದ್ರತೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ.
0: ಧಾರವಾಡ ಜಿಲ್ಲೆಯಲ್ಲಿ 13,35,368 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.33% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸಂಬಂಧಿಸಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ 286,177 ಮತದಾರರನ್ನು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 18,32,271 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ, ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ

0: ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
3: ಓದುತ್ತಿರುವವರು ಅನಿತಾ ಅಂಜನ್. ಸೊಳ್ಳೆ ಉತ್ಪತ್ತಿ ತಾಣಗಳ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕರಿಸಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ. ಮಾನ್ಸೂನ್ ಮಳೆಯ ಆರಂಭದ ಹಿನ್ನೆಲೆ ಮನೆಯ ಸುತ್ತಲೂ ಹಾಗೂ ಅನಗತ್ಯ ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆ ಉತ್ಪತ್ತಿಯಾಗುವುದನ್ನು ತಡೆಗಟ್ಟುವ ಕುರಿತು ಸಾರ್ವಜನಿಕರ ಸಹಕಾರ ಹಾಗೂ ನಿಯಮಿತವಾಗಿ ನಿಗಾವಣೆ ವಹಿಸುವ ಜೊತೆಗೆ ಕರ್ನಾಟಕ ಸರ್ಕಾರ ಮಾರ್ಗಸೂಚಿ ಅನ್ವಯ ವಾಣಿಜ್ಯ ಹಾಗೂ ಕಟ್ಟಡ ಕಾಮಗಾರಿ ಸ್ಥಳಗಳಲ್ಲಿ ಸೊಳ್ಳೆ ಉತ್ಪತ್ತಿ ಕಂಡುಬಂದಲ್ಲಿ ದಂಡ ವಿಧಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಜುಲೈ 31 ಶುಕ್ರವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಸೊಳ್ಳೆಗಳಿಂದ ಹರಡುವ ರೋಗಗಳ ನಿಯಂತ್ರಣ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ರಾಜ್ಯ ಸರ್ಕಾರದ ಮಾರ್ಗಸೂಚಿ ಅನ್ವಯ ಹಾಗೂ ಆಯುಕ್ತರ ನಿರ್ದೇಶನದಂತೆ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುವ ಶಂಕಿತ ಡೆಂಗು ಪ್ರಕರಣದ ಮಾಹಿತಿ ದೊರೆತಾಗ ತಕ್ಷಣವೇ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳು ಫಾಗಿಂಗ್ ಕೈಗೊಳ್ಳಲು ಹಾಗೂ ನೀರು ಸರಬರಾಜು ಪೈಪ್ ಸೋರಿಕೆಯನ್ನು ತಕ್ಷಣ ತಡೆಗಟ್ಟಲು ಮತ್ತು ಓವರ್ಹೆಡ್ ಹಾಗೂ ಅಂಡರ್ಗ್ರೌಂಡ್ ಟ್ಯಾಂಕ್ಗಳಿಗೆ ಮುಚ್ಚಳ ಮುಚ್ಚಲು, ಚರಂಡಿ ಸ್ವಚ್ಛಗೊಳಿಸಲು ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜನರಿಗೆ ನಿರಂತರ ಜಾಗೃತಿಗಾಗಿ ಪ್ರತಿದಿನ ತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ಆಡಿಯೋ ಜಿಂಗಲ್ಸ್ ಬಿತ್ತರಿಸಬೇಕು. ಶಿಕ್ಷಣ ಇಲಾಖೆ ಶಾಲಾ ಆವರಣದಲ್ಲಿ ನೀರು ನಿಲ್ಲುವ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛಗೊಳಿಸುವ ಜೊತೆಗೆ ಲಾರ್ವಾ ಮುಕ್ತ ಶಾಲೆ ಎಂದು ಘೋಷಿಸಿಕೊಳ್ಳಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಅಂಗನವಾಡಿಗಳ ಒಳ ಮತ್ತು ಹೊರಗೆ ಲಾರ್ವಾ ಉತ್ಪತ್ತಿಯಾಗದಂತೆ ನಿಗಾ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಸಾರಿಗೆ ಇಲಾಖೆಯ ಡಿಪೋಗಳಲ್ಲಿ ನಿರುಪಯುಕ್ತ ಟೈರುಗಳಲ್ಲಿ ಮಳೆ ನೀರು ನಿಲ್ಲದಂತೆ ನಿಗಾ ವಹಿಸಲು ನೀರಾವರಿ ಇಲಾಖೆಯವರು ಕಾಲುವೆಗಳ ಹತ್ತಿರ ಬಸಿ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು. ಬಹುದಿನಗಳವರೆಗೆ ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆ ಉತ್ಪತ್ತಿ ತಡೆಯಲು ಲಾರ್ವಾ ಹಾರಿ ಗಪ್ಪಿ ಮತ್ತು ಗ್ಯಾಂಬ್ಯೂಸಿಯ ಮೀನುಗಳನ್ನು ಮೀನುಗಾರಿಕೆ ಇಲಾಖೆಯವರು ಸಾಕಾಣಿಕೆ ಮಾಡಿ ಅಗತ್ಯವಿರುವ ಸಂದರ್ಭಗಳಲ್ಲಿ ಆರೋಗ್ಯ ಇಲಾಖೆಗೆ ಒದಗಿಸಲು ಸೂಚಿಸಿದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಆನೆಕಾಲು ರೋಗದ ಹೊಸ ಪ್ರಕರಣಗಳು ಶೂನ್ಯವಿದ್ದು, ಆದರೂ ಮುಂಜಾಗ್ರತಾ ಕ್ರಮವಾಗಿ ಆಯ್ದ ಗ್ರಾಮಗಳು ವಲಸೆ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ರಕ್ತಲೇಪನ ಕಾರ್ಯ ನಡೆಯುತ್ತಿದೆ. ಲಿಂಗಸೂರು ತಾಲೂಕಿನ ಕೃಷ್ಣಾ ನದಿ ನಡುಗಡ್ಡೆ ಹಳ್ಳಿಗಳಲ್ಲಿ ಮಲೇರಿಯಾ ಪ್ರಕರಣಗಳು ವರದಿಯಾಗುತ್ತಿದ್ದು, ಮನೆ ಒಳಗಡೆ ಕೀಟನಾಶಕ ಸಿಂಪರಣೆ, ಸೊಳ್ಳೆ ಪರದೆ ವಿತರಣೆ ಹಾಗೂ ಆರೋಗ್ಯ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ ಸೊಳ್ಳೆಗಳಿಂದ ಹರಡುವ ರೋಗಗಳ ಸಮಗ್ರ ಮಾಹಿತಿಯನ್ನು ಸಭೆಗೆ ತಿಳಿಸಿದರು. ಸೊಳ್ಳೆ ಉತ್ಪತ್ತಿ ತಡೆಯಲು ಕರ್ನಾಟಕ ಸರ್ಕಾರವು ಜಾಗೃತಿಯ ಜೊತೆ ಜೊತೆಗೆ ನಿರ್ಲಕ್ಷ್ಯ ವಹಿಸುವುದನ್ನು ತಡೆಯಲು ದಂಡ ವಿಧಿಸಲು ಸೂಚಿಸಿದೆ. ಮನೆಗಳಿಗೆ ಗ್ರಾಮೀಣ ಭಾಗದಲ್ಲಿ 400 ರೂಪಾಯಿ, ನಗರ ಪ್ರದೇಶದಲ್ಲಿ 800 ರೂಪಾಯಿ, ವಾಣಿಜ್ಯ ಮಳಿಗೆ ಗ್ರಾಮೀಣ ಭಾಗದಲ್ಲಿ 1,000 ರೂಪಾಯಿ, ನಗರ ಪ್ರದೇಶದಲ್ಲಿ 2,000 ರೂಪಾಯಿ, ಕಟ್ಟಡ ನಿರ್ಮಾಣ ಗ್ರಾಮೀಣ ಭಾಗದಲ್ಲಿ 2,000 ರೂಪಾಯಿ, ನಗರ ಪ್ರದೇಶದಲ್ಲಿ 4,000 ರೂಪಾಯಿ ದಂಡ ವಿಧಿಸಬಹುದಾಗಿದೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಜಯ್ ಶಂಕರ್, ರಿಮ್ಸ್ ವೈದ್ಯಕೀಯ ಅಧೀಕ್ಷಕರು ಎಸ್ ಮಂಡೂರ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಶರಣಮ್ಮ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು, ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಇತರ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು. ವ್ಯಸನಮುಕ್ತ ಸಮಾಜ ಕಟ್ಟಲು ಪಣ ತೊಡಬೇಕು, ಡಾಕ್ಟರ್ ಹಂಪಣ್ಣ ಸಜ್ಜನ್. ಮದ್ಯ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ಕುಟುಂಬಗಳು ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಎಲ್ಲರೂ ವ್ಯಸನಮುಕ್ತ ಸಮಾಜ ಕಟ್ಟಲು ಪಣ ತೊಡಬೇಕು ಎಂದು ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್ ಅವರು ಹೇಳಿದರು. ಅವರು ಆಗಸ್ಟ್ 1 ಶನಿವಾರದಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಹಾಗೂ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಲಕ್ಷಾಂತರ ಜನರು ವಿವಿಧ ರೀತಿಯ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಕಾಲೇಜಿನ ಹಂತದಲ್ಲಿಯೇ ಮಾದಕ ವ್ಯಸನಕ್ಕೆ ಬಲಿಯಾದ ಯುವಕರು ಅದರಿಂದ ಹೊರಬರಲಾಗದೆ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ದೇಶದ ಭವಿಷ್ಯ ರೂಪಿಸಬೇಕಾದ ಯುವ ಸಮೂಹ ಮೋಜಿಗಾಗಿ ಮಾದಕ ವ್ಯಸನಿಗಳಾಗುತ್ತಿರುವುದು ವಿಷಾದನೀಯ ಎಂದು ಪದವಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅರ್ಥಪೂರ್ಣವಾಗಿದೆ. ಈಗಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಉತ್ತಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತಂದೆ ತಾಯಿಯರ ಆಸೆಗಳನ್ನು ಈಡೇರಿಸಲು ವಿಫಲವಾಗುತ್ತಿದ್ದಾರೆ. ಮಹಂತ ಶಿವಯೋಗಿಗಳು ಮಹಂತ ಜೋಳಿಗೆಯನ್ನು ಸ್ಥಾಪಿಸಿ ಸಮಾಜದಲ್ಲಿ ಅನೇಕ ಕುಟುಂಬಗಳನ್ನು ದುಶ್ಚಟಗಳಿಂದ ಹೊರತಂದರು. ಅವರು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ಆಪರೇಷನ್ ರೈಸಿ ಈಗಾಗಲೇ ಸರ್ಕಾರದಿಂದ ಪ್ರಾರಂಭವಾಗಿದೆ. ಸಾರ್ವಜನಿಕರಿಗೆ ಡ್ರಗ್ಸ್ ಕುರಿತು ಮಾಹಿತಿ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವ ಮೂಲಕ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಎಲ್ಲರೂ ಸಹಕರಿಸಬೇಕು. ಅಲ್ಲದೆ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಅತ್ಯಂತ ಶ್ರದ್ಧೆಯಿಂದ ಚೆನ್ನಾಗಿ ಓದಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನಂತರ ಉಪನ್ಯಾಸಕರಾಗಿ ಮನೋವೈದ್ಯರಾದ ಡಾಕ್ಟರ್ ವಿಎ ಮಾಲಿ ಪಾಟೀಲ್ ಅವರು ಮಾತನಾಡಿ, ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನವು ಬಹಳಷ್ಟು ಮಹತ್ವಪೂರ್ಣವಾಗಿದ್ದು, ಜೀವನದಲ್ಲಿ ಅವರು ಮಹಂತ ಜೋಳಿಗೆ ದುಶ್ಚಟಗಳ ಭಿಕ್ಷೆ ಎನ್ನುವಂತೆ ಪ್ರತಿಯೊಬ್ಬರೂ ಇವರ ರೀತಿಯ ಜೀವನವನ್ನು ನಡೆಸಿದರೆ ಯುವ ಜನತೆಯು ವ್ಯಸನಗಳಿಂದ ಮುಕ್ತರಾಗಿ ಒಳ್ಳೆಯ ಜೀವನವನ್ನು ನಡೆಸಲು ಅನುಕೂಲವಾಗುತ್ತದೆ ಎಂದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಜಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮದ್ಯಪಾನ, ಗುಟ್ಕಾ, ತಂಬಾಕು, ಮಾದಕ ದ್ರವ್ಯಗಳು ಇಂದು ಹಳ್ಳಿ ಹಳ್ಳಿಗಳಿಗೂ ನುಗ್ಗಿವೆ. ಯುವಕರು ಅದಕ್ಕೆ ದಾಸರಾಗಿ ದಾರಿ ತಪ್ಪುತ್ತಿದ್ದಾರೆ. ಒಂದು ಕುಟುಂಬದ ಒಬ್ಬ ವ್ಯಕ್ತಿ ವ್ಯಸನಿಯಾದರೆ ಆ ಇಡೀ ಕುಟುಂಬವೇ ನಾಶವಾಗುತ್ತದೆ, ಆರ್ಥಿಕವಾಗಿ ದಿವಾಳಿಯಾಗುತ್ತದೆ, ಸಾಮಾಜಿಕವಾಗಿ ಅವಮಾನಕ್ಕೆ ಒಳಗಾಗುತ್ತದೆ. ಈ ಸತ್ಯವನ್ನು ಶ್ರೀಗಳು ಅರಿತು ವ್ಯಸನ ಮುಕ್ತ ಸಮಾಜಕ್ಕಾಗಿ ಶ್ರಮಿಸಿದ್ದರು. ಅವರು ತಮ್ಮ ಇಡೀ ಬದುಕನ್ನು ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಡುಪಾಗಿಟ್ಟರು ಎಂದರು. ಶ್ರೀಗಳು ಹಗಲು ಇರಳು ಎನ್ನದೇ ಹಳ್ಳಿ ಹಳ್ಳಿಗಳಿಗೆ ತೆರಳಿ ವ್ಯಸನ ಮುಕ್ತ ಕುರಿತು ಜಾಗೃತಿ ಮೂಡಿಸುತ್ತಿದ್ದರು. ಯುವಕರು ಈ ದೇಶದ ಆಸ್ತಿ, ಈ ನಾಡಿನ ಭವಿಷ್ಯ. ಯುವಕರು ಹಾಳಾದರೆ ದೇಶವೇ ಹಾಳಾಗುತ್ತದೆ ಎಂಬ ಕಳಕಳಿ ಅವರ ಮಾತಿನಲ್ಲಿ ಇರುತ್ತಿತ್ತು. ಇದಕ್ಕಾಗಿ ಅವರು ಅನೇಕ ಶಿಬಿರಗಳನ್ನು, ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು. ವ್ಯಸನಕ್ಕೆ ಬಿದ್ದ ಯುವಕರನ್ನು ಕರೆತಂದು ಅವರೊಂದಿಗೆ ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಯೋಗ, ಧ್ಯಾನ, ಕಾಯಕದ ಮಹತ್ವವನ್ನು ತಿಳಿಸಿ ಮತ್ತೆ ಸರಿದಾರಿಗೆ ತರುವ ಕೆಲಸವನ್ನು ಅವರು ಮಾಡಿದ್ದರು. ಅದರಿಂದಾಗಿ ಸಾವಿರಾರು ಕುಟುಂಬಗಳು ಮತ್ತೆ ಬೆಳಕು ಕಂಡಿವೆ ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಯಂಕಣ್ಣ, ಸಂಯೋಜನಾಧಿಕಾರಿ ಡಾಕ್ಟರ್ ಮಹಂತೇಶ್ ಅಂಗಡಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾವಿನಕೆರೆ ಆಸ್ಪತ್ರೆಯಲ್ಲಿ ಎದೆಹಾಲಿನ ಮಹತ್ವ ಕಾರ್ಯಕ್ರಮಕ್ಕೆ ಚಾಲನೆ, ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್. ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಗೊಳಿಸಿ ಮಗುವಿಗೆ ಕಾಯಿಲೆಗಳು ಬರದಂತೆ ತಡೆಯುವ ಶಕ್ತಿ ತಾಯಿಯ ಎದೆಹಾಲಿನಲ್ಲಿದೆ ಎಂದು ರಾಯಚೂರು ತಾಲೂಕು ಪ್ರಭಾರಿ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಅವರು ಹೇಳಿದರು. ಅವರು ಆಗಸ್ಟ್ 3 ಸೋಮವಾರದಂದು ನಗರದ ಮಾವಿನಕೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ, ಜಹೀರಾಬಾದ್ ಹಾಗೂ ರಾಗಿಮಾನಗಡ್ಡ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನವೋದಯ ವೈದ್ಯಕೀಯ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು.

0: ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯು ಮಗುವಿಗೆ ಬಹುದಿನಗಳವರೆಗೆ ಹಾಲುಣಿಸುವ ತಾಯ್ತನದ ಬಾಂಧವ್ಯವಿದೆ. ಆದರೆ ಹೆರಿಗೆಯ ತಕ್ಷಣ ರೋಗ ನಿರೋಧಕ ಶಕ್ತಿ ನೀಡುವ ಹಳದಿ ವರ್ಣದ ಕೊಲೆಸ್ಟ್ರಾಲ್ ದೊರಕುವುದರಿಂದ ನವಜಾತ ಶಿಶುವಿಗೆ ಹಾಲುಣಿಸುವುದಕ್ಕೆ ತಾಯಿಗೆ ಪಾಲಕರು ಪೋಷಕರು ಕೈ ಜೋಡಿಸಬೇಕು ಎಂದರು. ಮಾವಿನಕೆರೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ ಅವರು ಮಾತನಾಡಿ, ಗರ್ಭಿಣಿ ಎಂದು ತಿಳಿದ ದಿನದಿಂದಲೇ ತಾಯಿ ನಿಯಮಿತ ತಪಾಸಣೆ, ಪೌಷ್ಟಿಕ ಆಹಾರ ಸೇವನೆ, ರಕ್ತಹೀನತೆಯಾಗದಂತೆ ಕಾಯಿಪಲ್ಯ ಸೇವನೆ ಮಾಡುವುದರಿಂದ ಹೆರಿಗೆ ಸಮಯದಲ್ಲಿ ಕನಿಷ್ಠ 2.5 kg ತೂಕದೊಂದಿಗೆ ಮಗುವಿನ ಜನನಕ್ಕೆ ಸಹಾಯಕವಾಗುವುದು, ಅಲ್ಲದೆ ಮಗುವಿನ ವಯಸ್ಸು 6 ತಿಂಗಳು ತುಂಬುವವರೆಗೆ ಕೇವಲ ಎದೆಹಾಲನ್ನು ಮಾತ್ರ ನೀಡಬೇಕಿದೆ. ಇದರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ವೃದ್ಧಿಸುವ, ರಕ್ತಸ್ರಾವ ತಡೆಯುವ, ಗರ್ಭಿಣಿ ಅವಧಿಯ ಬೊಜ್ಜು ಕರಗಿಸುವ, ಮಹಿಳೆಗೆ ಬರಬಹುದಾದ ಸ್ತನ ಕ್ಯಾನ್ಸರ್ ದೂರ ಮಾಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಈಶ್ವರ್ ಹೆಚ್ ದಾಸಪ್ಪನವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಿಮ್ಸ್ ಮಕ್ಕಳ ತಜ್ಞೆ ಡಾಕ್ಟರ್ ಶಿಲ್ಪಾ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ತಾಯಂದಿರು, ಇತರರು ಉಪಸ್ಥಿತರಿದ್ದರು. ಪ್ಲಾಸ್ಟಿಕ್ ಧ್ವಜಗಳ ಬಳಕೆ ಮಾಡದಂತೆ ಸಾರ್ವಜನಿಕರಿಗೆ ಸೂಚನೆ. ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ರಾಷ್ಟ್ರೀಯ ಧ್ವಜಗಳನ್ನು ಬಳಕೆ ಮಾಡದಂತೆ, ಕಾಗದ ಮತ್ತು ಬಟ್ಟೆಗಳಿಂದ ತಯಾರಿಸಿದ ಬಾವುಟ ಬಳಸುವಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಗಳು ಸಾರ್ವಜನಿಕರಿಗೆ ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಸೂಚನೆ ಪ್ರಕಾರ ರಾಜ್ಯಾದ್ಯಂತ ಕೆಲವು ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನವದೆಹಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ನಿಯಮಗಳು 2021 ನಿಷೇಧಿತ ಉತ್ಪನ್ನಗಳ ಜೊತೆಗೆ ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು 1 ಜುಲೈ 2022 ಜಾರಿಗೆ ಬರುವಂತೆ ನಿಷೇಧಿಸಿದೆ. 12 ಆಗಸ್ಟ್ 2021 ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತ ಸರ್ಕಾರದ ಗೃಹ ಮಂತ್ರಾಲಯವು 5/8/2021 ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಎಲ್ಲ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಪ್ರಮುಖ ರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ರಾಷ್ಟ್ರೀಯ ಧ್ವಜಗಳನ್ನು ಬಳಸದಂತೆ ಸೂಚಿಸಿದೆ. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಧ್ವಜವನ್ನು ಬಳಸದಂತೆ, ಕೇವಲ ಪ್ಲಾಸ್ಟಿಕ್ ಬಾವುಟಗಳನ್ನು ಬಳಸುವ ಬದಲು ಕಾಗದ ಮತ್ತು ಬಟ್ಟೆಗಳಿಂದ ತಯಾರಿಸಿದ ಬಾವುಟಗಳನ್ನು, ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಅಂದರೆ ಪ್ಲಾಸ್ಟಿಕ್ ಕ್ಯಾರಿಬ್ಯಾಗ್, ಪ್ಲಾಸ್ಟಿಕ್ ಭಿತ್ತಿಪತ್ರ, ಪ್ಲಾಸ್ಟಿಕ್ ತೋರಣ, ಫ್ಲೆಕ್ಸ್ ಬಾವುಟ, ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಚಮಚ, ಸ್ಟ್ರಾಗಳು ಮತ್ತು ಊಟದ ಮೇಜಿನ ಮೇಲೆ ಹರಡುವ ಪ್ಲಾಸ್ಟಿಕ್ ಹಾಳೆ ಹಾಗೂ ಥರ್ಮೋಕೋಲ್ ಮತ್ತು ಪ್ಲಾಸ್ಟಿಕ್ ಮೈಕ್ರೋಬೀಟ್ಸ್ ನಿಂದ ತಯಾರಾದಂತಹ ವಸ್ತುಗಳನ್ನು ಬಳಸದಂತೆ ಸಾರ್ವಜನಿಕರಿಗೆ ತಿಳಿಸಲಾಗಿದೆ ಎಂದು ಪರಿಸರ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:30. ಈಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
5: ವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್, ಭಾರತದ ಬಿರಿ ತರಕ್ಗೆ 2 ಪದಕ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯ ಕಚ್ಚಾ ತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025 ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟ್ರಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗಳಿಗೆ ಕಿವಿಮಾತನ್ನ ಹೇಳಿದರು. ರಾಷ್ಟ್ರಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟೆ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೊಬೆಸಿಲೇಟ್, ಡಿಯೋಸ್ಮಿನ್ ಹಾಗೂ ಯುರೋಫೋಪಿಯಾ ಪ್ರೋಟ್ಸ್ಟ್ರಾಟ್ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ಹೇಳಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿದ್ದು ಎಂದು ಸ್ಪಷ್ಟಪಡಿಸಿದಂತಹ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈದೋವ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಬ್ರೆಜಿಲ್ನಲ್ಲಿ ನಡೆದಂತಹ BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತರಕ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ 2ನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಕ್ಕೆ 2 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:45. ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಅನಾಮಿಕ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿರುವವರು ಎಂ ರಂಗರಾವ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರಮೇಶ್ ಹಾಗೂ ಸ್ವರ್ಣಲತಾ ಇವರ ಯುಗಳ ಸ್ವರಗಳಲ್ಲಿ ಈಗ ಕೇಳಿ ಮಲ್ಲಿಗೆ ಹೂವು ಚಿತ್ರದ ಗೀತೆಯನ್ನು. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 8 ಗಂಟೆ. ಮೊದಲಿಗೆ ಸಮಾಚಾರ ಪ್ರಭಾತ್ ಹಾಗೂ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಗಾರುಡವ ತಿಳಿದಡೆ ಹಾವಿನ ಸರಸವೇ ಲೇಸು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ಜೈ ಜಯವಂತಿ. ತಾಳ ಝಪ್ತಾರ್ ಹಾಗೂ ದಾದ್ರ. ಗಾಯಕಿ ಸುವರ್ಣ ರಾಠೋಡ್. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ. ವಚನಕಾರ ಚನ್ನಬಸವಣ್ಣ. ರಾಗ ಭಾಗ್ಯಶ್ರೀ. ತಾಳ ರೂಪಕ. ಗಾಯಕಿ ಶಾಂತಾ ಕಣವಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜಂಗಮ ಘನವೆಂಬೆನೆ ಬೇಡಿ ಕಿರಿದಾಯಿತ್ತು. ವಚನಕಾರ ಚನ್ನಬಸವಣ್ಣ, ರಾಗ ಮಧುವಂತಿ, ತಾಳ ಕೆಹರ್ವ, ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ಕಾಯ ನನ್ನದೆಂದು ನಚ್ಚಬೇಡಿರು. ವಚನಕಾರ ಜಕ್ಕಣಯ್ಯ. ರಾಗ ತಿಲಕ್ಕಾಮೋದ್. ತಾಳ ದಾದರ. ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಕಲ್ಲು ಮಣ್ಣು ಮರದಲ್ಲಿ ದೇವನಿದ್ದಹನೆಂದು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ದಾನಿ, ತಾಳ ಕೆಹರವ, ಗಾಯಕಿ ಮಾಲಾಶ್ರೀ ಕಣ್ವಿ, ಸಂಗೀತ ನಿರ್ದೇಶನ ಫಕೀರೇಶ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9 ಗಂಟೆ. ಈಗ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಈಗ ಕೇಳೋಣ ಭಾವಗೀತೆಗಳನ್ನು. ಆರಂಭದಲ್ಲಿ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿರುವವರು MD ಪಲ್ಲವಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಈಗ ಕೇಳಿ ಡಿ ವಿಜಿ ಇವರ ರಚನೆಯನ್ನ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಬಿ ಆರ್ ಲಕ್ಷ್ಮಣ್ ರಾವ್ ಇವರ ರಚನೆ, ಸುಪ್ರಿಯಾ ಆಚಾರ್ಯ ಇವರ ಧ್ವನಿಯಲ್ಲಿ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಈಗ ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ತಾವು ವಾಟ್ಸಪ್ ಮಾಡಬೇಕಾದಂಥ ನಮ್ಮ ಸಂಖ್ಯೆ 0853 2 2 2 3 3 6 5. ಈ ಸಂಖ್ಯೆಗೆ ಸಂದೇಶ ಕಳಿಸಿ. ಸಂದೇಶದಲ್ಲಿ ತಮ್ಮ ಹೆಸರು, ಊರಿನ ಹೆಸರು, ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಗೀತೆ ಪ್ರಸಾರವಾಗುತ್ತೆ ನಿಮಗೋಸ್ಕರ ಹಾಗೂ ನಿಮ್ಮವರಿಗೋಸ್ಕರ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂಥ ಸಮಯ.

ಸ್ನೇಹಿತರೆ, ಮೇಘ ಸಂದೇಶ ಕಾರ್ಯಕ್ರಮದ ಮೊದಲಿನ ಒಂದು ಗೀತೆ ಯಾವುದು ಅಂತ ನೋಡೋಣ. ಮಾನ್ವಿ ತಾಲೂಕಿನ ಜೋಕೂರು ಗ್ರಾಮದಿಂದ ಭೀಮನ್ಗೌಡ ಪಾಟೀಲ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಶುಭೋದಯ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಪ್ರಸಾರವಾದವು ಮೇಡಮ್, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅವರು ಬೆಂಕಿ ಬಲಿಯ ಚಿತ್ರದಿಂದ ನಿನ್ನ ನಗುವು ಹೂವಂತೆ ಎನ್ನುವಂತಹ ಗೀತೆಯನ್ನು ದಯವಿಟ್ಟು ನಮ್ಮ ರೇಡಿಯೋ ಸ್ನೇಹಿತರಿಗಾಗಿ ಹಾಗೂ ಮನೆಯಲ್ಲಿ ಇರುವಂಥ ಎಲ್ಲ ಕುಟುಂಬಸ್ಥರಿಗಾಗಿ ಪ್ರಸಾರ ಮಾಡ್ರಿ ಅಂತ ಹೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಬೆಂಕಿಯ ಬಲೆ ಚಿತ್ರದಿಂದ ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು. ಜಿ ಉದಯಶಂಕರ್ ಅವರ ಗೀತ ಸಾಹಿತ್ಯ ಹಾಗೂ ರಾಜೇಂದ್ರ ನಾಗೇಂದ್ರ ಇವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ಮೇಘ ಸಂದೇಶ ಕಾರ್ಯಕ್ರಮದ ಮುಂದಿನ ಒಂದು ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆಲ್ಲ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ವೆಂಕಟೇಶ ಪಾಲಾದಿಯವರು ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳು. ಅವರು ಹೇಳ್ತಾ ಇದ್ದಾರೆ ತಮ್ಮ ಮಗ ಚರಣ್ ಪಾಲಾದಿಯವರ ಜನ್ಮದಿನ, ಅದಕ್ಕಾಗಿ ವಿಶೇಷವಾಗಿ ಪರಶುರಾಮ ಚಿತ್ರದಿಂದ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎನ್ನುವಂಥ ಗೀತೆಯನ್ನು ತಪ್ಪದೇ ಪ್ರಸಾರ ಮಾಡ್ರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಈ ಗೀತೆಯನ್ನು ಕೋರಿರುವಂಥವರು ತಾಯಿಯಾದಂಥ ಪರಿಮಳ ಪಾಲಾದಿ, ಅಜ್ಜಿ ಯಶೋದಮ್ಮ ಪಾಲಾದಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಗನಿಗೆ ನಮ್ಮ ಕಡೆಯಿಂದ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಅವರು ಕೋರಿರುವಂಥ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖಾ.

ತಮ್ಮ ಗೀತೆಯನ್ನು ತಮಗೋಸ್ಕರ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಒಂದು ಗೀತೆಯನ್ನು ಪ್ರಸಾರ ಮಾಡುವಂಥ ಸಮಯ. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ಶುಭೋದಯದ ನಮಸ್ಕಾರಗಳು. ಅವರು ಕೋರಿರುವಂಥ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ ಮಧುರ ಮೌನ ಎನ್ನುವಂಥ ಗೀತೆ. ಈ ಗೀತೆಯನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡ್ರಿ ಅಂತ ಹೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ಸಾಹಿತ್ಯ ಹಾಗೂ ಇಳಿಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು.

ಸ್ನೇಹಿತರೆ, ಮೇಘ ಸಂದೇಶ ಕಾರ್ಯಕ್ರಮದ ಮುಂದಿನ ಒಂದು ಸಂದೇಶ. ನಮಸ್ತೆ. ನಮಗೆ ಇಂದಿನ ಕಾರ್ಯಕ್ರಮದಲ್ಲಿ ಖೈದಿ ಚಲನಚಿತ್ರದಿಂದ ಎಂದೋ ಕಂಡ ನೆನಪು ಎನ್ನುವಂಥ ಗೀತೆಯನ್ನು ನಮಗೆ ಪ್ರಸಾರ ಮಾಡ್ರಿ ನಮಗೋಸ್ಕರ ಅಂಥೇಳಿ ಚಿತ್ರದುರ್ಗದಿಂದ ರವಿ ಕೆ ಅಂಬೇಕರ್

ಇದುವರೆಗೆ ಸ್ವಸ್ತಿಕ್ ಸಿನಿಮಾದ ಗೀತೆಯನ್ನು ಕೇಳುತ್ತಿದ್ದೀರಿ. ಹಾಡಿದವರು ರಾಜೇಶ್ ಕೃಷ್ಣನ್, ಸಂಗೀತ ವಿ ಮನೋಹರ್, ಸಾಹಿತ್ಯ ಉಪೇಂದ್ರ ಅವರದಾಗಿತ್ತು. ಈ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದ್ರು ಚಂದ್ರಕಲಾ ಅವರು ತುಂಗಭದ್ರಾ ಆಂಧ್ರ ಪ್ರದೇಶದಿಂದ. ಶುಭೋದಯದ ಶುಭ ಮುಂಜಾನೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಪ್ರಭುಸ್ವಾಮಿಯವರು. ಇವರು ಗಂಗಾವತಿಯಿಂದ ರಾಜ ಯುವರಾಜ ಎನ್ನುವಂಥ ಗೀತೆ ಧಣಿ ಚಿತ್ರದಿಂದ ಈ ಹಾಡನ್ನು ನಮಗೋಸ್ಕರ ದಯವಿಟ್ಟು ಪ್ರಸಾರ ಮಾಡ್ರಿ ಅಂಥೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ, ಸಂಗೀತ ಸಾಧು ಕೋಕಿಲ, ಸಾಹಿತ್ಯ ವಿ ಮನೋಹರ್.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ವಾಟ್ಸಪ್ ಸಂಖ್ಯೆ 0853322333 ಈ ಸಂಖ್ಯೆಗೆ ಸಂದೇಶ ಕಳಿಸಿ ತಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು ಅಂತ ಹೇಳ್ತಾ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ, ಅವರು ಯಾವ ಗೀತೆಗಾಗಿ ತಮ್ಮ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ನೋಡೋಣಂತ. ಮಮತಾ ಶಿವರಾಜ್ ಅವರು ಭದ್ರಾವತಿಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳು. ಇವರು ಕೋರಿರುವಂಥ ಗೀತೆ ಅರ್ಚನಾ ಚಿತ್ರದಿಂದ ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ ಎನ್ನುವಂಥ ಗೀತೆ. ಈ ಗೀತೆ ನಮಗೆ ತುಂಬಾ ಇಷ್ಟ, ದಯವಿಟ್ಟು ಪ್ರಸಾರ ಮಾಡ್ರಿ ಅಂಥೇಳಿ ಕೋರಿದ್ದಾರೆ. ಅವರು ಕೋರಿರುವಂಥ ಈ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

ಈ ಕಾರ್ಯಕ್ರಮದ ಮುಂದಿನ ಗೀತೆ ಯಾರು ಕೋರಿದ್ದಾರೆ ಅಂತ ನೋಡೋಣ. ಪ್ರೀತಿಯ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆಲ್ಲ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಈರಣ್ಣ ಗಂಗಾವತಿಯವರು. ಇವರು ಕೋರಿರುವಂಥ ಗೀತೆ ಸಿಪಾಯಿ ಚಿತ್ರದಿಂದ ಸ್ನೇಹಕ್ಕೆ ಸ್ನೇಹ ಎನ್ನುವಂತಹ ಗೀತೆಯನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡಿರಿ. ನಾವು ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಇವರಿಗೋಸ್ಕರ ಅಂತ ಹೇಳಿದ್ದಾರೆ, ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಂಗೀತ ಹಾಗೂ ಗೀತ ರಚನೆ ಹಂಸಲೇಖಾ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಯರಮರಸ್ ಗ್ರಾಮದಿಂದ ನಾಗೇಂದ್ರಪ್ಪ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ನಿರೂಪಕರಿಗೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರಪ್ಪ ಅವರೇ. ತಮಗೂ ಕೂಡ ನಮಸ್ಕಾರಗಳು. ಇವರು ಕೋರಿರುವಂತಹ ಗೀತೆ ಸೀತಮ್ಮ ಬಂದಳು ಸಿರಿಮಳ್ಳಿಗೆ ತೊಟ್ಟು ಎನ್ನುವಂತಹ ಗೀತೆ. ಗೋವಿಂದ ಕರ್ನೂಲ್ ಹಾಗೂ ಪ್ರಿಯಾ ಯಾದವ್ ಇವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂದಿದೆ. ಸಂಗೀತ ಹಾಗೂ ಸಾಹಿತ್ಯ ಕಾರ್ತಿಕ್ ವೆಂಕಟೇಶ್.

ಕಾರ್ಯಕ್ರಮದ ಮುಂದಿನ ಗೀತೆ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೆ ನಮಸ್ಕಾರಗಳು ಅಂತ ಇದ್ದಾರೆ. ತಮಗೂ ಕೂಡ ನಮಸ್ಕಾರಗಳು. ಇವತ್ತು ಸೀತಾರಾಮು ಚಿತ್ರದಿಂದ ಒಂದೇ ಒಂದು ಆಸೆಯು ನತ್ತೋಳಲ್ಲಿ ಬಳಸಲು ಎನ್ನುವಂತಹ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿರಿ. ಈ ಗೀತೆ ನನ್ನ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್ ಹಾಗೂ ಪುಟಾಣಿ ಸೇಸ್ವಿತಾ ಇವರಿಗೋಸ್ಕರ ಅಂತ ಕೇಳ್ತಾ ಇದ್ದಾರೆ. ಇವರೆಲ್ಲರಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ ಸೀತಾರಾಮು ಚಿತ್ರದಿಂದ. ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರದು. ಸಂಗೀತ ಸತ್ಯಂ, ಸಾಹಿತ್ಯ ಚಿ ಉದಯಶಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆ. ಈ ಗೀತೆಗಾಗಿ ಕೋರಿಕೆಯನ್ನ ಸಲ್ಲಿಸಿದವರು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ.

ಇದುವರೆಗೆ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನ ಆಧರಿಸಿದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದಂತ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತ ನಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 10:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.

ಹಳೆ ಹಾಡುಗಳ ಪ್ರಸಾರದಲ್ಲಿ ನೀವು ತಾನೇ ಈಗ ತಾನೇ ನೀವು ಕೇಳಿದ ಗೀತೆ ಚಲಗಾರ ಚಿತ್ರದ್ದು ಹೇಳಲೇ ನಾನಿನಗೆ. ಶ್ಯಾಮಸುಂದರ ಕುಲಕರ್ಣಿಯವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ದರು. 10:35 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಹಳೆಯ ಕನ್ನಡ ಚಿತ್ರಗೀತೆಗಳು, ಓಲ್ಡ್ ಈಸ್ ಗೋಲ್ಡ್. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದೆ ಕೇಳುವ ಗೀತೆ ಹೆಣ್ಣಿನ ಸೇಡು ಚಿತ್ರದ್ದು. ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ, ದೊಡ್ಡರಂಗೇಗೌಡರ ಸಾಹಿತ್ಯ ಇದೆ, ರಮೇಶ್ ನಾಯ್ಡು ಅವರ ಸಂಗೀತ ಇರುವ ಈ ಗೀತೆಯನ್ನು ಕೇಳೋಣ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.

0: ಬಂದೆ.
1: ಜೀವ ಹೂವಾಗಿದೆ, ಭಾವಾಜ್ ಏನಾಗಿದೆ ಅಂತ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಚೌದೇ ಶಂಕರ್ ಅವರು ಬರೆದಿದ್ರು. ಇಳೆಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು ಗೀತೆ. ಅದಾದ್ಮೇಲೆ ರಂಗನಾಯಕಿ ಚಿತ್ರದ ಹಾಡು. ಪ್ರೇಮದಲ್ಲಿ, ಸ್ನೇಹದಲ್ಲಿ ಕೋಪ ತಾಪ ಎಲ್ಲ ಯಾಕೆ ಅಂತ ಕೇಳಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಇದು ಎಂ ಎನ್ ವ್ಯಾಸರಾವ್ ಅವರ ರಚನೆಯಾಗಿತ್ತು, ಎಂ ರಂಗರಾವ್ ಅವರ ಸಂಗೀತದಲ್ಲಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಾ, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ. ಮತ್ತೆ ನಾನು ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಹಾಡುಗಳನ್ನ ಕೇಳ್ಕೊಂಡು ಕೂತಿದ್ದೀನಿ, ಹೋಗೋಕ್ಕಾಗ್ತಾ ಇಲ್ಲ ಅಂತ ಒಬ್ಬರು ಹೇಳ್ತಾರೆ. ಯಾಕೋ ಇವತ್ತು ಗೋಲ್ಡ್ ಗೋಲ್ಡ್ ಅಂದರೆ ಡೈಮಂಡ್ ಅಂತ ಹಾಡುಗಳನ್ನ ನೀವು ಪ್ರಸಾರ ಮಾಡಲಿಲ್ಲ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ತುಂಬ ಹಳೆ ಹಾಡುಗಳನ್ನು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ 9 ಗಂಟೆಯಿಂದ 10 ಗಂಟೆವರೆಗೆ ಸ್ತನ್ಯಪಾನ ಸಪ್ತಾಹದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, 1 ರಿಂದ 7 ತಾರೀಕಿನವರೆಗೆ. ಹಾಗೆಯೇ 12 ತಾರೀಕಿಗೆ ಕೈಮಗ್ಗ ದಿನಾಚರಣೆ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಒಬ್ಬರು ಕೇಳಿದ್ರು ಹೇಳ್ತಾ ಇದ್ದಾರೆ. ಮತ್ತೆ ಒಳ್ಳೊಳ್ಳೆ ಹಾಡುಗಳನ್ನು ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೂಪರ್ ಹಾಡುಗಳು ಅಂತ ಹೇಳ್ತಾರೆ. ಎಸ್, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಳೆಯ ಹಾಡುಗಳು ಅಮೇಝಿಂಗ್ ಆಗಿದೆ, ಮೆಲೋಡಿಯಸ್ ಹಾಡುಗಳು ಅಂತ ಹೇಳ್ತಾರೆ. ಕನ್ನಡ ವಿವಿಧ ಭಾರತಿ ಗುಡಿಯಿಂದ ಪ್ರಸಾರ ಆಗುವ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಪ್ರವೇಶಕ್ಕೆ ನಾವು ಯಾವ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ. ಬರೀ ನ್ಯೂಸ್ ಆನ್ ಏರ್ ಆ್ಯಪ್ ಓಪನ್ ಮಾಡಿದ್ರೆ ಸಾಕು, ಚಂದ ಚಂದದ ಬಂಗಾರದ ಹಾಡುಗಳ ನದಿ ಹರಿದು ನಮ್ಮ ಮನಸ್ಸು ಅನ್ನುವ ಕಡಲನ್ನು ಸೇರುತ್ತೆ. ವಿವಿಧ ಭಾರತಿ ನಮ್ಮ ನಿತ್ಯದ ಸಂಗಾತಿ ಅಂತ ಹೇಳ್ತಾರೆ. ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಚಿನ್ಮಯಾನಂದ ಗುರೂಜಿಗಳ ಬಗ್ಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಖುಷಿಯಾಯಿತು. ಅದಕ್ಕೆ ಹೊಂದುವಂಥ ಹಾಡುಗಳು ಎಷ್ಟು ಚಂದವಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ದೇವರಾಟ ಬಲ್ಲವರಾರು ಈ ಹಾಡನ್ನು ಎಷ್ಟು ಸಲ ಕೇಳಿದ್ರು ಕೂಡ ಬೋರ್ ಆಗೋದೇ ಇಲ್ಲ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚು ಹಾಡುಗಳನ್ನು ಕೇಳಬೇಕು, ಯಾವುದೇ ಸಂದೇಶವನ್ನು ಓದದೆ ಹಾಡುಗಳನ್ನು ಹಾಕಿ ಅಂತ ಕೂಡ ಕೇಳ್ತಾ ಇದ್ದಾರೆ. ವಿವಿಧ ಭಾರತೀಯ ಧ್ವನಿ ಎಷ್ಟು ಚಂದನೋ ಹಾಡುಗಳು ಕೂಡ ಅಷ್ಟೇ ಚಂದ, ನಮಗೆ ಡಬಲ್ ಧಮಾಕ ಅಂತ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ರೆ. ಹೀಗೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಯಾವಾಗಲೂ ಕೂಡ ಸ್ವಾಗತ ಇರುತ್ತೆ. ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483891209. ಈ ಸಂಖ್ಯೆಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಕೊಡಬಹುದು.

0: ಯಾಕೆ ಹೋಗ್ತೀರಿ?
1: ಶಿಕಾರಿ ಚಿತ್ರದ ಹಾಡು, ಶ್ಯಾಮಸುಂದರ ಕುಲಕರ್ಣಿ ಅವರ ರಚನೆ, ಇಳೆಯರಾಜ ಅವರ ಸಂಗೀತ, ಎಸ್ ಜಾನಕಿ ಅವರ ಧ್ವನಿ.
0: ನಗೆಯೂ ಬರುತ್ತಿದೆ. ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್. ಲಲ್ಲ ಲಲ್ಲ ಲಲ್ಲ ಲಲ್ಲ

ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲಿಂದ ಹೆಕ್ಕಿ ತರ್ತಿರಪ್ಪ ಇಂತಹ ಹಾಡುಗಳನ್ನ, ಒಂದಕ್ಕಿಂತ ಒಂದು ಖುಷಿ ಕೊಡುತ್ತೆ. ನಮ್ಮ ಮನೇಲಿ ಯಾವಾಗಲೂ ವಿವಿಧ ಭಾರತೀಯ ಸಂಗೀತದ ಅಲೆಗಳು ಮನೆ ತುಂಬಾ ಹರಡಿರುತ್ತೆ. ನಾನಂತೂ ಸ್ವಲ್ಪ ಸೌಂಡ್ ಜಾಸ್ತಿನೇ ಕೊಟ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇರ್ತೇನೆ. ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮ ಮನೇಲಿ ರೇಡಿಯೋ ಕೇಳ್ತಾನೆ ಇರುತ್ತೆ ಅಂತ. ನನ್ನ ಮೆಚ್ಚಿನ ಗೆಳತಿ ವಿವಿಧ ಭಾರತಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಎಂತ ಹಾಡಿಗೂ ಸೈ ಅನ್ನಿಸುವಂತಹ ಧ್ವನಿ ಎಸ್ ಜಾನಕಿ ಅಮ್ಮ ಅವರದ್ದು. ತುಂಬಾ ಮಧುರವಾದ ಹಾಡುಗಳು ಪ್ರಸಾರ ಆಯ್ತು ವಿವಿಧ ಭಾರತಿಯಲ್ಲಿ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ ವಿವಿಧ ಭಾರತಿಯನ್ನ ಎಷ್ಟು ಹೊಗಳಿದ್ರು ಸಾಕಾಗೋದಿಲ್ಲ, 48 ವರ್ಷದ ಸ್ನೇಹಿತ ನನ್ಗಿವನು ಅಂತ ಹೇಳ್ತಾ ಇದ್ರೆ. ಮಂಗಳವಾರದ ಮಧುರವಾದ ನಮಸ್ಕಾರ, ಓಲ್ಡ್ ಇಸ್ ಗೋಲ್ಡ್ ಕೇಳಿ ತುಂಬಾನೇ ಖುಷಿ ಆಯ್ತು ಅಂತ ಒಬ್ರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ತುಂಬಾ ಜನರು ಹೇಳ್ತಾ ಇದ್ರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಹೌದು, ವಿವಿಧ ಭಾರತಿ ಅಂದ್ರೆ ಹಾಗೆ, ಆಕಾಶವಾಣಿ ಅಂದ್ರೆ ಹಾಗೆ, ಹಾಡುಗಳು ಅಂದ್ರೆ ಹಾಗೇನೆ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಒಂದು ಸಣ್ಣ ತುಣುಕನ್ನ ನೀವು ಕೇಳಬಹುದು. ದೇವರ ಆಟ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಚಿವದೇಶಂಕರ್ ಅವರು ಬರೆದಿರೋದು, ಸತ್ಯಂ ಅವರ ಸಂಗೀತದಲ್ಲಿರುವ ಈ ಗೀತೆಯ ಜೊತೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೆ ಇರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:20.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ತಿಳಿಸಿದ್ದಾರೆ. ಕೇರಳದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದ್ದು ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನು 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಅರ್ಮನ್ಮೋಳ ಮತ್ತು ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಭೇಟಿ ನೀಡಿ ಪರಿಹಾರ ಕಾರ್ಯಾಚರಣೆಗಳ ಪರಿಶೀಲನೆ ನಡೆಸಲಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 97 ಅಂಕಗಳ ಏರಿಕೆಯನ್ನು ದಾಖಲಿಸಿ 78,736ರಲ್ಲಿ ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ 173 ಅಂಕ ಕುಸಿತ ಕಂಡು 24,600ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026ರ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭಗೊಂಡಿದ್ದು ಹಲವು ಭಾರತೀಯ ಶಟ್ಲರ್ಗಳು ಕಣಕ್ಕಿಳಿಯುತ್ತಿದ್ದಾರೆ. ಭಾರತದ ತುಷಾರ್ ಸುವೀರ್ ಪ್ರಸ್ತುತ ಜಪಾನ್ನ ಶೋಗೊ ಒಗಾವಾ ವಿರುದ್ಧ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಸೆಣಸಾಟ ನಡೆಸುತ್ತಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕೇಡಿ ಚಿತ್ರದ ಗೀತೆ ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಮತ್ತೊಂದು ಕೇಳಿ. ಮನದ ಕಡಲು ಚಿತ್ರದ ಗೀತೆಯನ್ನ ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನಕ್ಕೆ ಯೋಗರಾಜ್ ಭಟ್ ಅವರ ರಚನೆ ಇದೆ. ಈ ಗೀತೆಯ ನಂತರ ಕಲ್ಟ್ ಚಿತ್ರದ ಗೀತೆ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಧ್ವನಿಗಳಲ್ಲಿ ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಚೆನ್ಯಾ ಅವರ ಸಂಗೀತ ನಿರ್ದೇಶನ ಇದೆ.

ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮದರ್ ಪ್ರಾಮಿಸ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಡಾಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮದೇ ವಾಹಿನಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಲ್ಯಾಂಡ್ ಲಾರ್ಡ್ ಚಿತ್ರದ ಈ ಗೀತೆಯನ್ನು ಇನ್ನು ಮುಂದೆ ಕೇಳಲಿದ್ದೀರಿ ಸಂಜಿತ್ ಹೆಗ್ಡೆ ಮತ್ತು ಹರ್ಷಿಕಾ ದೇವನಾಥ್ ಅವರ ಧ್ವನಿಗಳಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸ್ವರಕಲ್ಪನೆ.

0: ಕರಾವಳಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಸಿದ್ ಶ್ರೀರಾಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಸಚಿನ್ ಬಸರೂರು ಅವರ ಸಂಗೀತ ನಿರ್ದೇಶನ. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
4: ಎಲ್ಲಾ ಜೀವಿಗಳ ಜೀವವೇ ಜಲ.
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ದ್ರೆ ಹಳ್ಳ,
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
5: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
4: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
7: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
9: ನೀರು ಬರಿದಾದಷ್ಟು ಆತಂಕ,
5: ಕಲುಷಿತವಾದಷ್ಟು ಕಳಂಕ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯಲಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅನೇಕ ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಹೇಳ್ತಾ ಇದ್ದಾರೆ. ಯಾರು ಯಾರು ಅನ್ನುವಂಥ ಪ್ರಶ್ನೆ. ಹಾಗೇ ಉತ್ತರ ಅಂತೂ ಸುಲಭವಾಗಿದೆ. ಸ್ಯಾಂಡಲ್ವುಡ್ನ ಸದ್ಯದ ಬಹಳ ಬೇಡಿಕೆಯ ಹಾಗೇ ಜನರು ಇಷ್ಟಪಟ್ಟು ಇವರ ಚಿತ್ರಗಳನ್ನು ನೋಡುವಂತೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಅಭಿನಯ, ಮುದ್ದು ಮುಖ ಎಲ್ಲರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಅವರ ಹೆಸರು ಮೇಘಾ ಶೆಟ್ಟಿ. ಮೇಘಾ ಶೆಟ್ಟಿ ಅವರು ಧಾರಾವಾಹಿಗಳ ಮುಖಾಂತರ ನಮಗೆಲ್ಲ ಪರಿಚಿತರಾದರು, ಮನೆ ಮಗಳು ಅಂತ ಅನ್ಸ್ಕೊಂಡ್ರು. ಆನಂತರ ಅವರ ಬೆಳವಣಿಗೆ, ಅವರ ಇಷ್ಟದ ಕೆಲಸ, ಹಾಗೇ ಈ ಕೆಲಸದಲ್ಲಿ ಭರ್ತಿಯನ್ನು ತಗೊಂಡು ಅವರು ಹಿರಿತೆರೆಗೆ ಅಂದರೆ ಬೆಳ್ಳಿ ಪರದೆಗೆ ಬರ್ತಾರೆ. ದಾರಿ ಎಲ್ಲರಿಗೂ ಇರೋ ಹಾಗೆ ಅವರಿಗೂ ಸುಗಮವಾಗಿ ಇರೋದಿಲ್ಲ. ಚಿತ್ರಗಳಿಂದ ಚಿತ್ರಕ್ಕೆ ಹೆಸರನ್ನು ಮಾಡ್ತಾ, ತಮ್ಮ ಅಭಿನಯದ ಮುಖಾಂತರ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ತಾ ಮುಂದೆ ಸಾಗ್ತಾ ಇದ್ದಾರೆ ಮೇಘಾ ಶೆಟ್ಟಿ

ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಕಲಾವಿದೆ ಅಂತ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ. ಯಾಕೆ ಈ ಮಾತು ಅಂದರೆ, ಹಿಂದಿನ ಕಾಲದಲ್ಲಿ ಬಹುತೇಕ ಅವಕಾಶಗಳು ಒಮ್ಮೆ ಅವರಿಗೆ ಪ್ರಾರಂಭ ಆದರೆ ನಿಲ್ತಾ ಇರಲಿಲ್ಲ, ಅಥವಾ ಬಹಳಷ್ಟು ಚಿತ್ರಗಳು ಎಲ್ಲ ಸೂಪರ್ ಸ್ಟಾರ್ ಗಳ ಜೊತೆ ಅಭಿನಯ ಮಾಡುವಂತಹ ಅವಕಾಶ ಸಿಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಒಂದು ಒಳ್ಳೆಯ ಚಿತ್ರ ತಯಾರಾಗಬೇಕು ಅಂದರೆ ಸಾಕಷ್ಟು ವರ್ಷಗಳೇ ಕಾಯಬೇಕಾಗತ್ತೆ. ಸೊ ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡಿರುವಂತಹ ನಟರ ಚಿತ್ರಗಳನ್ನು ನಾವು ನೋಡಬೇಕು ಅಂದರೆ ಬಹುತೇಕ ವರ್ಷಗಳು ಕಾಯಬೇಕಾಗತ್ತೆ. ಯಾಕೆಂದರೆ ರಿಲೀಸ್ಗಳು ಸಹ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಭಿನೇತ್ರಿಗಳು ಅಂದರೆ ನಾಯಕ ನಟಿಯರು ಸಹ ಆ ಒಂದು ಅವಕಾಶವನ್ನು ಹುಡುಕಿ ಬರಬೇಕು, ಅಥವಾ ತಮ್ಮ ಕೆಲಸದಿಂದ ಗುರುತಿಸ್ಕೋಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇನ್ನು ಮೇಘ ಶೆಟ್ಟಿಯವರು ಕಿರುತೆರೆಯ ಮುಖಾಂತರ ಪಯಣವನ್ನು ಶುರು ಮಾಡಿದ್ರು ಅಂತ ಹೇಳಿದ್ದೆ. ಜೊತೆ ಜೊತೆಯಲ್ಲಿ ಹಾಗೆಯೇ ಕೆಂಡಸಂಪಿಗೆ ಚಿತ್ರದಲ್ಲಿ ಸಹ ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ. ಚೊಚ್ಚಲ ಧಾರಾವಾಹಿ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಅನಿರುದ್ಧ್ ಅವರ ಎದುರುಗಡೆ ಅಂದರೆ ಅವರ ಆಪೋಸಿಟ್ ಕ್ಯಾರೆಕ್ಟರಾಗಿ ಇವರು ಕೆಲಸವನ್ನು ಮಾಡ್ತಾರೆ. ತುಂಬ ಒಳ್ಳೆಯ ಹೆಸರು, ಹಾಗೇ ಪ್ರಶಂಸೆ, ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಈ ಒಂದು ಧಾರಾವಾಹಿಯಿಂದ ಅವರಿಗೆ ಲಭಿಸುತ್ತೆ. ಆನಂತರ ಅವರು ಹಿಂತಿರುಗಿ ನೋಡಿದ್ದೆ ಎಲ್ಲ ಬೆಳ್ಳಿ ಪರದೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಟ್ರಿಪಲ್ ರೈಡಿಂಗ್ ಚಿತ್ರದ ಮುಖಾಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಇವರ ಅಭಿನಯ. ಅನಂತರ ದಿಲ್ ಪಸಂದ್ ಚಿತ್ರದಲ್ಲೂ ಇವರು ಮಿಂಚು ಅನ್ನುವಂತಹ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೂಡಿ

ಕೆಳವರೆ ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಘಾ ಶೆಟ್ಟಿ ಅವರನ್ನು ಕುರಿತಾದ ಕಾರ್ಯಕ್ರಮ. ಇನ್ನು ಅವರ ಅಭಿನಯದ ಚಿತ್ರಗಳ ಸಂಖ್ಯೆ ಕಡಿಮೆ, ಆದರೂ ಒಳ್ಳೆಯ ಚಿತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾ ವಿಭಿನ್ನವಾದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಡ್ತಾ ಮುಂದೆ ಸಾಗ್ತಾ ಇದ್ದಾರೆ. ಟ್ರಿಪಲ್ ರೈಡಿಂಗ್ ಅವರ ಪ್ರಾರಂಭದ ಮೊದಲ ಚಿತ್ರ, ಆನಂತರ ದಿಲ್ ಪಸಂದ್, ಕೈವಾ ಚಿತ್ರದಲ್ಲಿ ಸಲ್ಮಾ ಅನ್ನುವಂತಹ ಪಾತ್ರ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಇನ್ನು ಆನಂತರ ಆಪರೇಷನ್ ಲಂಡನ್ ಕೆಫೆ ನಂತರ ಈ ಚಿತ್ರದಲ್ಲಿ ಭವ್ಯ ಅನ್ನುವಂತಹ ಪಾತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಇದು ಏಕಕಾಲಕ್ಕೆ ಮರಾಠಿಯಲ್ಲೂ ಸಹ ಚಿತ್ರೀಕರಣ ಆಗಿದೆ. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಗ್ರಾಮಾಯಣ ಚಿತ್ರದ ಕುಸುಮ ಅನ್ನುವಂತಹ ಪಾತ್ರ ಇವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆಯೇ ಚಿತ್ರ ಸಹ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಹೆಸರನ್ನು ಮಾಡುತ್ತೆ. ಇನ್ನು ಮುಂಬರುವ ಚಿತ್ರಗಳು ಸಾಕಷ್ಟು ಪಟ್ಟಿಯಲ್ಲಿವೆ, ಹಾಗೆಯೇ ಕೆಲವು ಚಿತ್ರೀಕರಣದಲ್ಲಿದೆ, ಕೆಲವು ಮಾತುಕತೆಯಲ್ಲಿದೆ, ಕೆಲವು ಬಿಡುಗಡೆಗೆ ಸಿದ್ಧವಾಗಿದೆ. ಹಾಗಾಗಿ ಮುಂಬರುವ ಎಲ್ಲ ಚಿತ್ರಗಳಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಮೇಘಾ ಶೆಟ್ಟಿ ಅವರಿಗೆ ಶಾಲಾ ದಿನಗಳಲ್ಲೇ ಅಭಿನಯದ ಕಡೆ ಹೆಚ್ಚು ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೇನೆ ಆನಂತರ ಕಾಲೇಜು ದಿನಗಳಲ್ಲಿ ಅವರು ಮಾಡ್ಲಿಂಗ್ ಮತ್ತು ಕ್ರೀಡೆಯಲ್ಲಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿಸ್ತಾರೆ. ಇನ್ನು ಅನ್ವೇಷಣೆ ಎಲ್ಲಿ ನಿಮಗೆ ಇಷ್ಟ ಆಗುತ್ತೋ ಅಲ್ಲಿ ಹೆಚ್ಚಾಗಿರುತ್ತೆ. ಅಂತಹ ಒಂದು ತಮ್ಮ ಪರಿಧಿಯನ್ನು ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಿಕ್ಕೆ ಅವ್ರು ಯಾವಾಗಲೂ ಬಯಸ್ತಾರೆ. ಹಾಗೆಯೇ ಬೇರೆ ಭಾಷೆಯಲ್ಲೂ ಅವಕಾಶಗಳು, ಒಳ್ಳೆಯ ಪಾತ್ರಗಳು ಸಿಕ್ಕರೆ ಖಂಡಿತ ಅಭಿನಯವನ್ನು ಮಾಡ್ತೀನಿ ಅಂತ ಇಂಗಿತವನ್ನು ತೋರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಮನರಂಜನೆ ಮತ್ತು ತಮ್ಮ ಪ್ರಯಾಣವನ್ನು ಒಂದು ರೀತಿ ಅಂದರೆ ಒಂದೇ ಪಾತ್ರಗಳಿಗೆ ಸೀಮಿತಗೊಳಿಸದೆ ಎಲ್ಲ ರೀತಿಯ ವಿಭಿನ್ನತೆ ಇರುವಂತಹ ಪಾತ್ರಗಳಿಗೆ ಕಲಾವಿದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರೆ ಖಂಡಿತ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆಯಬಹುದು ಅಂತ ಅವರ ಅನಿಸಿಕೆ. ಇನ್ನು ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಮಾಗಡಿ ರೋಡ್ ಇಲ್ಲಿಂದ ಶ್ರೀನಾಥ್ ಅವರು ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಶ್ರೀ ಹೂವೆಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ ಕಾರ್ಯಕ್ರಮ ಕಲಾಭಾರತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಡೇದಗುಡ್ಡ ಇಲ್ಲಿಂದ ವಿರೂಪಾಕ್ಷ ಅವರು ರಾಮಾರಾಮ ಈ ಹಾಡು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಅವರ ಅಭಿನಯದ ಚಿತ್ರಗಳು ಚೆನ್ನಾಗಿರುತ್ತೆ, ಅವರ ನೃತ್ಯ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹಾಗೆಯೇ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ ಇವರೆಲ್ಲ ನಮಗೆ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಸೋಮಶೇಖರ್ ತಟ್ಟಿ ಇವರು ಹಂಪಸಾಗರದಿಂದ ಈಗಷ್ಟೇ ಸಂದೇಶವನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ಮೇಘಾ ಶೆಟ್ಟಿ ಅವರ ಮುಂಬರುವ ಎಲ್ಲ ಚಿತ್ರಗಳಿಗೆ, ಪಾತ್ರಗಳಿಗೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿಗೆ, ಆಸೆಗಳಿಗೆ, ಆಲೋಚನೆಗಳಿಗೆ, ಎಲ್ಲದಕ್ಕೂ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತಾ, ಅವರ ಅಭಿಮಾನಿಗಳ ಪರವಾಗಿ, ವಿವಿಧ ಭಾರತೀಯ ಪರವಾಗಿ ಮತ್ತು ಎಲ್ಲ ನಮ್ಮ ಕೇಳುಗರ ಪರವಾಗಿ ನಟಿ ಮೇಘಾ ಶೆಟ್ಟಿ ಅವರಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮತ್ತು ಅವಕಾಶಗಳು ಅರಸಿ ಬರಲಿ ಅಂತ ಕೇಳಿಕೊಳ್ತಾ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮುಂದುವರೆದಿದ್ದು ಉತ್ತರ ಕರ್ನಾಟಕ ಭಾಗದ 111 ತಾಲೂಕುಗಳಲ್ಲಿ 4 ವಾರಗಳಿಂದ ಒಣಹವೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನೂತನ ಸಚಿವ ಸಂಪುಟದ ಸಭೆ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ರೆಡ್ ಮತ್ತು ಯೆಲ್ಲೋ ಝೋನ್ ಪರಿಶೀಲಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಣಯಿಸುವುದಾಗಿ ಮಾಹಿತಿ ನೀಡಿದರು. ಕೇಂದ್ರದ 10 ನಿಯಮಗಳ ಪ್ರಕಾರ ಆಗಸ್ಟ್ ಮಾಸಾಂತ್ಯದವರೆಗೆ ಬರ ಘೋಷಣೆ ಸಾಧ್ಯವಿಲ್ಲ, ನಿಯಮಾವಳಿ ಸಡಿಲಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಪ್ರಕಲ್ಪದಡಿ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನಕ್ಕೆ ಬಲ ತುಂಬಿರುವ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅಧ್ಯಕ್ಷರಾಗಿ ಶೆಟ್ಟೆಪ್ಪ ಫಿರಂಗಿ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಶಿವಾನಂದ ದಂಡಾವತಿ ಮಠ್ ನೇಮಕಗೊಂಡಿದ್ದಾರೆ. ನೈರುತ್ಯ ರೈಲ್ವೆ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರದಲ್ಲಿ ಕಳೆದ ಜುಲೈ ತಿಂಗಳಾಂತ್ಯಕ್ಕೆ 793.31 ಕೋಟಿ ಆದಾಯ ಗಳಿಸಿ ದಾಖಲೆ ನಿರ್ಮಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಒಟ್ಟು 4.69 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು 1.47 ಕೋಟಿ ಜನ ಪ್ರಯಾಣಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಪಶ್ಚಿಮ ಘಟ್ಟದಲ್ಲಿ ಎಡಕುಮರಿ ಸಿರಿಬಾಗಿಲು ನಿಲ್ದಾಣಗಳ ನಡುವೆ ಕುಸಿದಿದ್ದ ಗುಡ್ಡದ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣಗಳ ನಡುವೆ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನಾರಂಭಗೊಂಡಿದೆ. ಹುಬ್ಬಳ್ಳಿಯ ಮಜೇಥಿಯಾ ಫೌಂಡೇಶನ್ ನಾಳೆ ಬೆಳಗ್ಗೆ 10:30 ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನವನಗರದ ರಮೀಲಾ ಹಾಸ್ಪೈಸ್ ಕ್ಯಾನ್ಸರ್ ಆರೈಕೆ ಮತ್ತು ಉಪಶಮನ ಆರೈಕೆ ಕೇಂದ್ರದ ಬಳಿ ನಿರ್ಮಿಸಿರುವ ನಕ್ಷತ್ರವನ ಮತ್ತು ಪಂಚವಟಿ ಉದ್ಯಾನದ ಉದ್ಘಾಟನೆಯಾಗಲಿದೆ. ಬಳಗಾನೂರಿನ ಶಿವಶಾಂತವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು ಧಾರವಾಡ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶೇಖ್ ಅಬ್ದುಲ್ ಅಲಿ ಸಿದ್ದಿಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಜೇಥಿಯಾ ಫೌಂಡೇಶನ್ ಅಧ್ಯಕ್ಷ ಡಾ ಜಿತೇಂದ್ರ ಮಜೇಥಿಯಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಫೌಂಡೇಶನ್ ಸಿಇಒ ಕೆ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಆಪೂಸ್ ಮಾವು ಮಾರಾಟಕ್ಕೆ ವ್ಯವಸ್ಥಿತ ಮಾರುಕಟ್ಟೆ ಕಲ್ಪಿಸಲಾಗುವುದು ಎಂದು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಟಿಆರ್ ವೇದಮೂರ್ತಿ ತಿಳಿಸಿದ್ದಾರೆ. ಕುಂಭಾಪುರದ ತರಕಾರಿ ಉತ್ಕೃಷ್ಟತಾ ಕೇಂದ್ರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮಾವಿನ ಉತ್ಪಾದನೆಯಲ್ಲಿ ಆವಿಷ್ಕಾರಿ ತಾಂತ್ರಿಕತೆಗಳು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಧಾರವಾಡ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ.
1: ಮಾವು ಬೆಳೆಗಾರರಿಗೆ ಬೇಕಾಗುವ ಅನೇಕ ರೀತಿಯ ಪರಿಕರಗಳನ್ನು, ಅದು ಮಾವಿನ ಪೊಟ್ಟಣ ಆಗಿರ್ಬೋದು, ಕ್ರೇಟ್ಸ್ ಗಳಾಗಿರ್ಬೋದು, ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಹಣ್ಣಿನ ಹುಳ ನಿಯಂತ್ರಣ ಪದಾರ್ಥಗಳಾಗಿರ್ಬೋದು, ಕಟಾವು ಮಾಡಲು ದೋಟಿ ಇತ್ಯಾದಿ ಪರಿಕರ ಮತ್ತು ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುವುದು. ಮಾವಿಗೆ ಬಹಳಷ್ಟು ಸಂಸ್ಕರಣಾ ಮತ್ತು ಮೌಲ್ಯವರ್ಧನೆ ಸಾಧ್ಯತೆಗಳಿದ್ದು ಈಗಾಗಲೇ ಧಾರವಾಡದಲ್ಲಿ ಸ್ಥಾಪಿತವಾದ ಪ್ಯಾಕೇಜ್ ಹೌಸ್ ಅಥವಾ ಇಂಟಿಗ್ರೇಟ್ ಪ್ಯಾಕಿಂಗ್ ಹೌಸ್ ಅಂತ ನಾವು ಮಾಡಿದ್ದೀವಿ. ಮಾವು ಅಭಿವೃದ್ಧಿ ಕೇಂದ್ರದ ಅಡಿಯಲ್ಲಿ ಮಾವು ಸಂಸ್ಕರಣೆ ಮತ್ತು ಮಾವು ಅಭಿವೃದ್ಧಿ ಘಟಕವನ್ನು ಕೂಡ ಸ್ಥಾಪಿಸಲು ವಿನಂತಿ ಮಾಡಿದ್ದೇವೆ. ಪ್ರತಿ ವರ್ಷ ಮಾವು ಮೇಳ ಮತ್ತು ಮಾರಾಟ ಖರೀದಾರ ಮೇಳ ಮಾಡಲಿಕ್ಕೂ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಮಾವನ್ನು ಮಾರುವ ಸಲುವಾಗಿ ನಮಗೆ ಹಾರ್ಟಿನೆಟ್ ಮತ್ತು ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಜಿಜಿ ಆಪ್ ಅಥವಾ ಗ್ಯಾಪ್ ಅಂತ ನಾವೇನಿರ್ತೀವಿ ಪ್ರಮಾಣ ಪತ್ರಗಳನ್ನು ಕೂಡ ಮಾವು ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಕೊಡಿಸಲಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ವತಿಯಿಂದ ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ 10ನೇ ತಾರೀಖಿನಿಂದ 16ರವರೆಗೆ ನಡೆಯಲಿದೆ. ಕೆಬಿಎ ಅಧ್ಯಕ್ಷ ಮಧು ಬಂಗಾರಪ್ಪ ಧಾರವಾಡದಲ್ಲಿ ಮಾಹಿತಿ ನೀಡಿ 19 ವರ್ಷದೊಳಗಿನವರ ಹಿರಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಈವರೆಗೆ 500 ಜನ ಬ್ಯಾಡ್ಮಿಂಟನ್ ಪಟುಗಳು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಧಾರವಾಡದ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಿಭಾಗದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ನಫೀಸಾ ದುತಿಯ ಥೈಲೆಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಸಂಸ್ಥೆಯ ಪ್ರಾಚಾರ್ಯರು ವಿಶ್ವಸ್ಥರು ಅಭಿನಂದಿಸಿದ್ದಾರೆ. ಮಹಾರಾಷ್ಟ್ರದ ಘೋಲಪ್ ಪ್ರಿಷಾ ಮತ್ತು ಅದ್ವಿಕ್ ಅಗರ್ವಾಲ್ 11 ವರ್ಷದೊಳಗಿನವರ ಫೆಡರೇಟೆಡ್ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಮುಕ್ತಾಯಗೊಂಡ ಎಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ರಾಷ್ಟೀಯ ಚಾಂಪಿಯನ್ಶಿಪ್ನ ಕಿರಿಯರು ಹಾಗೂ ಹಿರಿಯರ ವಿಭಾಗದಲ್ಲಿ ಮಹಾರಾಷ್ಟ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಸೀನಿಯರ್ ವಿಭಾಗದಲ್ಲಿ ಪಶ್ಚಿಮ ಬಂಗಾಳ ತಂಡ ಎರಡನೇ ಸ್ಥಾನ ಪಡೆಯಿತು. ಆತಿಥೇಯ ಕರ್ನಾಟಕ ತಂಡ ಕೇರಳಂ ತಂಡದ ಜೊತೆ ಜಂಟಿಯಾಗಿ ಮೂರನೇ ಸ್ಥಾನ ಗಳಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಕೇಳಿದ್ರೆ ಇವತ್ತು ನಾವು August 1st ನಲ್ಲಿ ಇದೀವಿ. August 1st ಅಂತ ಹೇಳಿದ್ರೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಕೂಡ ನಾವು ಆಚರಿಸ್ತಾ ಇದೀವಿ. ಹಾಗಾಗಿ ಇವತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಹಾಗೆ ತಾಯಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿದ್ದಾರೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
2: ಈ ಸ್ತನ್ಯಪಾನ ಅಂದ್ರೆ ಒಂದು ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಬಹುದಾ ನೀವು?
3: ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ತಾಯಿಗೆ ಕೂಡ ಇರುತ್ತೆ. ಇದನ್ನ ನಾವು ಇಮಿಡಿಯೇಟ್ಲಿ ಶುರು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಕೋಶದ್ದು ಇನ್ವಲ್ಯೂಷನ್ ಅಂದ್ರೆ ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕಲ್ವಾ, ಗರ್ಭಕೋಶ 9 ಏನು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಬರಕ್ಕೆ ಹೆಲ್ಪ್ ಮಾಡೋದು ಬ್ರೆಸ್ಟ್ ಫೀಡಿಂಗ್.
2: ಓಕೆ.
3: ಬಿಕಾಸ್ ಅದರಿಂದ ರಿಲೀಸ್ ಆಗೋ ಹಾರ್ಮೋನ್ಸ್ ಓನ್ಲಿ ಕಾಸ್ ಯೂಟ್ರೈನ್ ಇನ್ವಲ್ಯೂಷನ್. ಅದ್ರ ಜೊತೆಗೆ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಲೇಟ್ ಆಗಿ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಅಷ್ಟು ದಿವಸ ಅವ್ರಿಗೆ ಮುಟ್ಟು ಆಗದೆ ಇರುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 6 ಬೇರೆ ಇನ್ನೇನು ಕೊಡಬೇಡಿ ಅಂತ ಕೂಡ ಹೇಳೋದು ಅದೇ ಕಾರಣದಿಂದ ಹೇಳೋದು.
2: ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಹೆರಿಗೆ ಆದ ತಕ್ಷಣ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ರೆಡಿ ಇದ್ದಾಳೆ ಅಂತಾನಾ?
3: ಎಸ್, ವಿದಿನ್ 30 min ನಾವು ಇನಿಷಿಯೇಟ್ ಮಾಡಿ ಅಂತ ಹೇಳ್ತೀವಿ. ಕೆಲವು ಸಿಸೇರಿಯನ್ ಮದರ್ಸ್ ಸ್ವಲ್ಪ ಅನಸ್ತೇಷಿಯಿಂದ ಹೊರಗ್ ಬರಕ್ಕೆ ನಾವು ವೇಟ್ ಮಾಡ್ಬೇಕು ಅಂತ ಇದ್ದಾಗ ದೆನ್ ವಿ ಗಿವ್ ದಮ್ ಅಟ್ಲೀಸ್ಟ್ ವಿದಿನ್ 1-2 ಶುರು ಮಾಡಿ ಅಂತ ಹೇಳ್ತೀವಿ.
2: ಹಾಗೆ ಕೆಲವು ತಾಯಂದ್ರು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ತಯಾರೇ ಇರೋದಿಲ್ಲ, ಅಂದ್ರೆ ಈಗ ನನ್ನ ಬಾಡಿ ಸ್ಟ್ರಕ್ಚರ್ ಹಾಳಾಗತ್ತೆ ಅಂತ ಇರಬಹುದು, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತ ಇರಬಹುದು. ಅಂತವ್ರನ್ನ ನೀವು ವೈದ್ಯರಾಗಿ ಹೇಗೆ ಪ್ರಿಪೇರ್ ಮಾಡ್ತೀರಾ?
3: ಸೊ ಬ್ರೆಸ್ಟ್ ಫೀಡಿಂಗ್ ಎಲ್ರೂ ಅನ್ಕೊಳ್ಳೋಂಗೆ ಹುಟ್ಟದ್ ಆದ್ಮೇಲೆ ಶುರು ಆಗುವಂತ ಕೆಲಸ ಅಲ್ಲ. ಸೊ ನಾವು ಆಸ್ ಆಬ್ಸ್ಟಿಟೀಷಿಯನ್ಸ್ ವಿ ಪ್ರಿಪೇರ್ ದೆಮ್ ಮುಂಚೆನೆ, ಡ್ಯೂರಿಂಗ್ ಡೆಲಿವರಿ 9 ವಿ ಕೀಪ್ ಕೌನ್ಸಿಲಿಂಗ್ ದೆಮ್ ಬ್ರೆಸ್ಟ್ಸ್ ನ ರೆಡಿ ಮಾಡ್ತಾ. ಅದ್ರ ಜೊತೆಗೆ ಫ್ಲಾಟ್ ನಿಪ್ಪಲ್ ಅಂತ ಇದ್ರೆ ನಾವು ಅದನ್ನ ಟ್ರೀಟ್ ಕೂಡ ಮಾಡ್ತೀವಿ. ನಿಪ್ಪಲ್ ಮಸಾಜಸ್ ಹೇಳಿ ನಿಪ್ಪಲ್ನ ಹೆಂಗೆ ಪುಲ್ ಮಾಡೋದು ಆಚೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ ತುಂಬಾ ಮದರ್ಸ್ ಬಿಫೋರ್ ಡೆಲಿವರಿನೇ ಪ್ರಿಪೇರ್ ಆಗಿರ್ತಾರೆ ಫಾರ್ ಬ್ರೆಸ್ಟ್ ಫೀಡಿಂಗ್. ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಆಗೋ ಚೇಂಜಸ್, ಸಮ್ ವಿಮೆನ್ ಫೀಲ್ ನಮ್ಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ದೊಡ್ಡದಾಗತ್ತೆ, ಎನ್ಲಾರ್ಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮ್ ಅಲ್ಲಿ ಅವರು ಬ್ರೆಸ್ಟ್ ನ ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್ ಎಲ್ರಿಗೂ ನಾವು ಹೇಳೋದು ಅದನ್ನೇ, ಒಳ್ಳೆ ಸಪೋರ್ಟ್ ಇರೋ ಬ್ರಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಎದೆಯ ತುಂಬಾ ಹಾಲ್ ತುಂಬಿಕೊಂಡಿದ್ದಾಗ ಅದು ವೇಟ್ ಆಗುತ್ತೆ ಬ್ರೆಸ್ಟ್ ಗೆ. ಸೊ ಇಟ್ ವಿಲ್ ಕೀಪ್ ಪುಲ್ಲಿಂಗ್ ದ ಬ್ರೆಸ್ಟ್ ಡೌನ್, ಕೆಳಗಡೆ ಜರುಕೊಳ್ತಾ ಇರುತ್ತೆ. ಸೊ ನಾವು ಆ ಟೈಮ್ ಅಲ್ಲಿ ಸಪೋರ್ಟ್ ಮಾಡಿದಾಗ ಲಿಗಮೆಂಟ್ ಟೈರ್ಸ್ ಆಗಲ್ಲ, ಹಂಗಾಗಿ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ ಬ್ರೆಸ್ಟ್ ದು.
2: ಓಕೆ, ಈಗ ನಾನ್ ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ಹೇಳುವಂತ ತಾಯಂದ್ರಿಗೆ ಏನಾದ್ರೂ ತೊಂದರೆಗಳಾಗತ್ತಾ?
3: ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ತೊಂದರೆಗಳಾಗೋದ್ರಕ್ಕಿಂತಲೂ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಏನ್ ಅಡ್ವಾಂಟೇಜಸ್ ಅನ್ನೋದ್ರ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ ಆಸ್ ಆಬ್ಸ್ಟೆಟಿಷಿಯನ್. ಲಾಂಗ್ ಟರ್ಮ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಇಂದ ನೀವು ಎಷ್ಟೊಂದು ಕ್ಯಾನ್ಸರ್ ನ ಕೂಡ ಕಡಿಮೆ ಮಾಡಬಹುದು. ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಎಲ್ಲದ್ರದ್ದು ರಿಸ್ಕ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬಾಂಡಿಂಗ್ ಅಲ್ವಾ. ಎದೆ ಫೀಡ್ ಮಾಡಿದಾಗ ಮದರ್ ಫೀಲ್ಸ್ ಮೋರ್ ಕಾನ್ಫಿಡೆಂಟ್, ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಟು ಗೋ ಅಹೆಡ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬಟ್ ಇರ್ತಾರೆ ಕೆಲವೊಬ್ರು ದೇ ವುಡ್ ಸೇ ನಂಗೆ ಆಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ. ಇಟ್ಸ್ ಅಲ್ಟಿಮೇಟ್ಲಿ ದ ಪೇಷಂಟ್ಸ್ ಡಿಸಿಷನ್. ಬಟ್ ನಾವು ಎಷ್ಟು ಪ್ರಯತ್ನ ಮಾಡಕ್ಕಾಗುತ್ತೆ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗಿಂದ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಬ್ರೆಸ್ಟ್ ಫೀಡಿಂಗ್.
4: ಹಾಗೆ ಇವಾಗ ಕೆಲವರಿಗೆ ಹಾಲು ತುಂಬಿಕೊಂಡು ನೋವು ಬರೋದಿರಬಹುದು ಅಥವಾ ಆ ಒಂದು ಬ್ರೆಸ್ಟ್ ಜಾಗ ಊತ ತರ ಕಾಣಿಸಬಹುದು, ಇದನ್ನೆಲ್ಲ ಹೇಗೆ ತಡಿಬಹುದು?
3: ಹಾಲು ತುಂಬಿಕೊಂಡಿರೋದು ತುಂಬಾ ಸಹಜ. ಇನಿಷಿಯಲಿ ಏನಾಗುತ್ತೆ, ಫಸ್ಟ್ 1 month ನಿಮ್ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಹಾಲು ಸೆಕ್ರೀಟ್ ಮಾಡ್ಬೇಕು ಬೇಬಿಗೆ ಅಂತ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕ್ರೀಟ್ ಮಾಡಕ್ ಶುರು ಮಾಡುತ್ತೆ. ದಟ್ ಇಸ್ ಹೌ ನೇಚರ್ ಇಸ್ ಬಾಡಿ. 1-3 months ಡೌನ್ ದ ಲೇನ್ ಬಾಡಿಗೆ ಅರ್ಥ ಆಗುತ್ತೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಮಾಡಿದ್ರೆ ಮಗುಗೆ ಸಾಕು ಅಂತ. ಸೊ ಅವಾಗ ನಿಮ್ಗೆ ಸೋರೋದು, ತುಂಬಿಕೊಳ್ಳೋದು ಆ ತರದೆಲ್ಲ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆ ತರ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ರಿಲೀಫ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಪೇನು, ಸ್ವೆಲ್ಲಿಂಗು ಅಥವಾ ರೆಡ್ನೆಸ್ ಶುರು ಆಯ್ತು ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಬಟ್ ಯಾವುದೇ ಟೈಮಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ವಿದಿನ್ 1 or 2 months ಎದೆ ತುಂಬಿಕೊಂಡಾಗ ಇಮಿಡಿಯೇಟ್ಲಿ ಹಾಟ್ ಫೋಮೆಂಟೇಷನ್ ಅಥವಾ ಕೋಲ್ಡ್ ಐಸ್ ಪ್ಯಾಕ್ಸ್ ಅಥವಾ ಹಾಟ್ ಪ್ಯಾಕ್ಸ್ ಇಟ್ಕೊಂಡು ಅದನ್ನ ರಿಲೀವ್ ಮಾಡ್ಕೊಳ್ಬೇಕು ಅಥವಾ ಹಿಂಡ್ಬೇಕು ಹಾಲನ್ನ. ಮಗು ಕುಡಿದ್ರೆ ತುಂಬಾ ಒಳ್ಳೇದು, ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಹಿಂಡ್ಬಿಟ್ಟು ಚಲ್ಬೇಕು ಹಾಲನ್ನ. ತಾಯಿ ಹಾಲು ಕೊಡೋದ್ರಿಂದ ಬರೀ ಮಗುಗ್ ಒಳ್ಳೇದಲ್ಲ, ನೀವೇ ಹೇಳ್ದಂಗೆ ಎಷ್ಟೊಂದು ತಾಯಿ ಅಡ್ವಾಂಟೇಜಸ್ ಕೂಡ ಇದೆ. ಅದ್ರ ಜೊತೆಗೆ ಮಗುಗೆ ತಾಯಿ ಹಾಲಲ್ಲಿ ಸಿಗುವಂತ ಪೌಷ್ಟಿಕ ಅಂಶಗಳು ಫಾರ್ಮುಲಾ ಮಿಲ್ಕ್ ಅಲ್ಲಿ ಸಿಗುತ್ತೆ, ಬಟ್ ತಾಯಿ ಹಾಲ್ ಇಸ್ ಮೋಸ್ಟ್ ನ್ಯಾಚುರಲ್. ಸೊ ಆ ತರ ಹೇಳ್ಬಹುದು.
4: ಬ್ರೆಸ್ಟ್ ಪಂಪ್ ಮಾಡಿ ಇಡ್ತಾರೆ ಕೆಲವರು, ಆ ಸ್ಟೋರೇಜ್ ಮಾಡಿರೋ ಹಾಲನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳ್ತಾರೆ. ತಾಯಂದ್ರಿಗೂ ಅದನ್ನ ನೀವು ಪಂಪ್ ಮಾಡಿಡೋದ್ರಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂದ್ರೆ, ಈಗ ಕೆಲವರು ವರ್ಕಿಂಗ್ ವುಮೆನ್ ಇರ್ತಾರೆ, ಕೊಡ್ಬೇಕು ಬಟ್ ಅವ್ರು ಇಟ್ಬಿಟ್ಟು ಹೋಗ್ತಾರೆ ಮನೇಲಿ, ಮನೇಲಿರೋರು ಕುಡಿಸ್ತಾರೆ ಅಂದಾಗ ಇಸ್ ಇಟ್ ಸೇಫ್ ನಿಮ್ಮ ಪ್ರಕಾರ?
3: ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಐ ಆಮ್ ಆಲ್ಸೋ ವರ್ಕಿಂಗ್ ವುಮೆನ್, ಸೊ ವಿ ಆಲ್ ಹ್ಯಾವ್ ಪಂಪ್ಡ್ ಮಿಲ್ಕ್ ಅಂಡ್ ಫೆಡ್ ಅವರ್ ಬೇಬೀಸ್. ಅದರಿಂದ ತಪ್ಪು ಯಾವಾಗ ಆಗುತ್ತೆ, ಅದರಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇರೋ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಸೊ ರೆಫ್ರಿಜರೇಟರ್ ಅಲ್ಲಿ ಎಷ್ಟು ದಿವಸ ಇಡಬಹುದು, ಫ್ರೀಜರ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅನ್ನೋದು ನಮಗೆ ಗೊತ್ತಿದ್ರೆ ತೊಂದರೆಗಳು ಮಾತ್ರ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಕ್ವೈಟ್ ಸೇಫ್ ಟು ಫೀಡ್ ಯುವರ್ ಬೇಬಿ ವಿತ್ ಪಂಪ್ಡ್ ಮಿಲ್ಕ್. ಇದರಿಂದ ತಾಯಿಗೆ ಕೂಡ ಹೆಲ್ಪ್ ಆಗುತ್ತೆ.
4: ಓಕೆ, ಆಗ್ಲೇ ನೀವು ಪೋಸ್ಟ್ ಪಾರ್ಟಮ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಕೆಲವು ತಾಯಂದ್ರು ಡಿಪ್ರೆಷನ್ ಗೆ ಹೊರಟೋಗ್ತಾರೆ ಆ ಟೈಮಲ್ಲಿ, ಆ ಮೊಮೆಂಟ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೂ ಅವ್ರಿಗೆ ಮನಸ್ಸಿರಲ್ಲ, ಅಂತವ್ರನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ?
3: ಬಾಣಂತಿಯರು ಡಿಪ್ರೆಷನ್ ಹೋಗೋದು ನಾವು ಅನ್ಕೊಂಡಿರೋದ್ರಕ್ಕಿಂತಲೂ ತುಂಬಾ ಕಾಮನ್. ಸೊ ಅದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಬ್ಲೂಸ್, ಸುಮ್ನೆ ಬೇಜಾರಾಗೋದು, ಕೆಲಸ ಮಾಡಕ್ಕಾಗ್ಲಿ, ಮಗು ನೋಡ್ಕೊಳಕ್ಕಾಗ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ತರ ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಕೌನ್ಸಿಲಿಂಗ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಸೈಕ್ಯಾಟ್ರಿಸ್ಟ್ ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ವಿ ಆಲ್ವೇಸ್ ಟೇಕ್ ಅ ಹೆಲ್ಪ್ ಆಫ್ ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕರ್ಸ್ಬಿಟ್ಟು ಮಾತಾಡಿಸಿದಾಗ, ಕೌನ್ಸಿಲಿಂಗ್ ಮಾಡಿಸಿದಾಗ, ಪ್ಲಸ್ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ನಾವು ಮೋಸ್ಟ್ ಆಫ್ ದೀಸ್ ವುಮೆನ್ ವಿದಿನ್ 2 weeks ಆರಾಮಾಗ್ಬಿಡ್ತಾರೆ. ಸೊ ಅಲ್ಲಿ ತನಕ ವಿ ವಿಲ್ ಟ್ರೈ ಟು ಪುಷ್ ದೆಮ್ ಟು ಬ್ರೆಸ್ಟ್ ಫೀಡ್. ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಇದ್ದಾಗ, ಟ್ಯಾಬ್ಲೆಟ್ಸ್ ಅಥವಾ ರೀಸ್ಟ್ರೈನ್ಮೆಂಟ್ ಅವಶ್ಯಕತೆ ಇದ್ದಾಗ ನಾವು ಬ್ರೆಸ್ಟ್ ಫೀಡಿಂಗ್ ಸೇಫ್ ಟ್ಯಾಬ್ಲೆಟ್ಸ್ ನ ಕೊಟ್ಬಿಟ್ಟು ವಿ ವಿಲ್ ಟ್ರೈ ಟು ಎನ್ಕರೇಜ್ ದೆಮ್ ಟು ಬ್ರೆಸ್ಟ್ ಫೀಡ್. ಬಟ್ ಇದರಲ್ಲಿ ಬರೀ ಆ ಬಾಣಂತಿ ಅನ್ನೋದಕ್ಕಿಂತಲೂ ಫುಲ್ ಫ್ಯಾಮಿಲಿ ಹೌ ಇಟ್ ಇಸ್ ಟ್ರೀಟಿಂಗ್ ಹರ್, ಹೆಂಗ್ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಮುಖ್ಯ.
4: ಓಕೆ, ಫ್ಯಾಮಿಲಿ ಅಂತ ಹೇಳ್ತಾ ಇದೀರಾ, ಹೇಗೆ ಇರಬೇಕು ಆ ಫ್ಯಾಮಿಲಿ ಸಪೋರ್ಟ್ ಒಬ್ಬ ಹೊಸ ತಾಯಿ ಅಂದ್ರೆ, ಇವಾಗ ಮೊದಲನೇ ಸರಿ ತಾಯಿ ಆಗಿರುವಂತವ್ರಿಗೆ ಆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರ್ಬೇಕು ಅಂತ ಹೇಳ್ತೀರಾ ಈ ಒಂದು ವಿಷಯದಲ್ಲಿ?
3: ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಫ್ಯಾಮಿಲಿ ಬಗ್ಗೆ ವಿ ಆಲ್ವೇಸ್ ಫರ್ಗೆಟ್. ಈಗ ಎಷ್ಟೊಂದ್ ಜನ ಹೇಳ್ತಾರೆ ನನ್ನ ಬಾಣಂತಿಯಲ್ಲಿ ಹೆಂಗ್ ನೋಡ್ಕೊಂಡಿದ್ರು ಅನ್ನೋದು ತುಂಬಾ ನೆನಪಿರುತ್ತೆ ಅಂತ ಹೇಳಿ. ದಟ್ ಇಸ್ ವೆರಿ ಟ್ರೂ. ಯಾಕೆ ಅಂತ ಹೇಳಿದ್ರೆ ಶಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಅವರೊಂದು ಹೊಸ ಜೀವ ಹೊರಗಡೆ ತಂದ್ರು, ನೀವು ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಬಾಣಂತಿ ಅದ್ ಮಾಡಬಾರ್ದು, ಬಾಣಂತಿ ಇದ್ ಮಾಡಬಾರ್ದು, ತಿನ್ಬಾರ್ದು, ನೀರ್ ಕುಡಿಬಾರ್ದು, ಈ ತರದೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಆ ತರ ತಪ್ಪು ಕಲ್ಪನೆಗಳು ನೀವು ಶೇರ್ ಮಾಡೋದು ಒಂದ್ ಕಡೆ ಇರುತ್ತೆ, ಅದನ್ನ ಫೋರ್ಸ್ ಮಾಡೋದು ಒಂದ್ ಕಡೆ ಇರುತ್ತೆ. ಸೊ ತುಂಬಾ ಜನ ಬಾಣಂತಿಯರಿಗೆ ಇಟ್ ಇಸ್ ಬೀಯಿಂಗ್ ಫೋರ್ಸ್ಡ್ ಅಪಾನ್, ನೀವು ಇದನ್ನ ಮಾಡಲೇಬಾರ್ದು, ರೂಮ್ ಇಂದ ಹೊರಗೆ ಬರಲೇಬಾರ್ದು, ಆ ತರ ಎಲ್ಲ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಗೋಯಿಂಗ್ ಟು ಡಿಪ್ರೆಷನ್. ಸೊ ಇದನ್ನ ನಾವು ತಡೆಗಟ್ಟಬೇಕು. ಫ್ಯಾಮಿಲಿ ಆಸ್ ಅ ಹೋಲ್ ಬಾಣಂತಿನ ಸಪೋರ್ಟ್ ಮಾಡಬೇಕು. ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ಆರ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ ಇರುತ್ತೆ. ಸೊ ನೀವು ಹೆಂಗ್ ನೋಡ್ಕೊಳ್ತೀರಾ ಬಾಣಂತಿನ, ಯಾವ ತರ ಮಾತಾಡಿಸ್ತೀರಾ, ಎಷ್ಟು ಆಕ್ಟಿವ್ ಆಗಿ ಇಡಕ್ಕಾಗತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್.
5: ಖಂಡಿತ. ಅಂದ್ರೆ ಈಗ ಒಂದು ಮಹಿಳೆ ಕೆಲಸ ಮಾಡಬೇಕು ಅಂತಾಗ್ಲಿ ಅಥವಾ ಅವಳನ್ನ ನಾವು ನೋಡ್ಕೊಳ್ಳುವಂತ ರೀತಿಯಲ್ಲಾಗ್ಲಿ ಫ್ಯಾಮಿಲಿ ಖಂಡಿತ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೇ ಮಾಡುತ್ತೆ. ಈಗ ಒಬ್ಬ ಬಾಣಂತಿನ ತಗೊಂಡಾಗ ಮೇಜರ್ ನಾವು ಕೇಳುವಂತಹ ಸಮಸ್ಯೆ ಅಂದ್ರೆ ನನಗೆ ಯಾಕೋ ಹಾಲು ಬರ್ತಾ ಇಲ್ಲ, ನನ್ನ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಮೆಡಿಕಲಿ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಹಾಲು ಬರೋದಕ್ಕೆ?
3: ಡೆಫಿನೆಟ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಟ್ಯಾಬ್ಲೆಟ್ಸ್, ಗ್ರಾನ್ಯೂಲ್ಸ್ ಅಂತ ಕೊಡ್ತೀವಿ. ಬಟ್ ಈ ತರ ಯಾವಾಗ ಬರ್ತಾರೆ ಗೊತ್ತಾ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಏನಾಗುತ್ತೆ, ಹಾಲು ಕಂಟಿನ್ಯೂಸ್ ಆಗಿ ಸೋರ್ತಾ ಇತ್ತು ಮೇಡಮ್, ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ನನ್ಗನ್ಸುತ್ತೆ ಸಡನ್ ಆಗಿ ಹಾಲು ಡ್ರಾಪ್ ಆಗಿದೆ ಅಂತ. ಈ 3-4 months ಆದ್ಮೇಲೆ ತುಂಬಾ ಜನ ಪೇಷಂಟ್ಸ್ ವಾಪಸ್ ಬರ್ತಾರೆ ಈ ತರ ಕೇಳ್ಕೊಂಡು. ಬಟ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಹೌ ನ್ಯಾಚುರಲ್ ಮೆಕ್ಯಾನಿಸಮ್ ಇಸ್. ಮುಂಚೆ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಸೆಕ್ರೀಟ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಇವೆಂಚುಲಿ ಬಾಡಿಗೆ ಅರ್ಥ ಆಗುತ್ತೆ ಮಗುಗೆ ಎಷ್ಟು ಡಿಮ್ಯಾಂಡ್ ಸಪ್ಲೈ ಇದು. ಸೊ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತಾಯಿಗೆ ಅದೊಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಹಾಲು ಸಾಕಾಗುತ್ತಾ ಮಗುಗೆ, ಸಾಕಾಗುತ್ತಾ ಮಗುಗೆ ಅಂತ. ಬಟ್ 95% ಆಫ್ ದ ಟೈಮ್ ಸಾಕಾಗ್ತಾ ಇರುತ್ತೆ, ಇಟ್ ಇಸ್ ಜಸ್ಟ್ ಯುವರ್ ಸೆಲ್ಫ್ ಡೌಟ್ ಅಷ್ಟೇ. ಕೆಲವೊಂದ್ಸರ್ತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಕ್ ತಾಯಿ ಬೇಜಾರು ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ಟು ಬಿ ಹ್ಯಾಪಿ ಪೋಸ್ಟ್ ಪಾರ್ಟಮ್ ಅಲ್ಲಿ, ಬಿಕಾಸ್ ಏನೇ ಇಮೋಷನಲ್ ಚೇಂಜಸ್ ಆಗುತ್ತೆ ತಾಯಿಗೆ ಅದೆಲ್ಲಾನು ನಮ್ಗೆ ಇಂಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ನ ಕಡಿಮೆ ಮಾಡ್ಬಿಡುತ್ತೆ. ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ತೊಂದರೆಗಳಾಗ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೆ ನಾವು ಬಾಣಂತಿಯರಿಗೆ ಖುಷಿಯಾಗಿರಿ, ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡಿ, ಥಿಂಕ್ ಅಬೌಟ್ ದ ಹ್ಯಾಪಿ ಟೈಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಇದ್ದಾಗ, ನಿದ್ದೆ ಸರಿಗಾಗದೆ ಇದ್ದಾಗ, ಅಥವಾ ಮನೆಯದೇನಾದ್ರು ಸ್ಟ್ರೆಸ್ ಇದ್ದಾಗ, ಇಮೋಷನಲ್ ಬ್ರೇಕ್ ಡೌನ್ ಆದಾಗ ಹಾಲು ಕಡಿಮೆ ಅನ್ಸುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ತೆಗ್ದಾಗ ಇಮಿಡಿಯೇಟ್ಲಿ ಹಾಲು ವಾಪಸ್ ಬರಕ್ ಶುರು ಆಗುತ್ತೆ. ಸೊ ದೇ ಡೋಂಟ್ ಹ್ಯಾವ್ ಟು ವರಿ. ಅದಕ್ಕೂ ಮಿಕ್ಕಿ ಹಾಲು ಇನ್ನೂ ಕಡಿಮೆ ಅನ್ಸ್ತು ಅಂತ ಹೇಳಿದ್ರೆ ವಿ ಗಿವ್ ದಮ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ಮಿಲ್ಕ್.
5: ಓಕೆ. ಅದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ?
3: ನೋ, ಆಕ್ಚುಲಿ ಡಯಟ್ ಕೂಡ ಹೇಳ್ತೀವಿ, ತುಂಬಾ ಡಯಟರಿ ಐಟಮ್ಸ್ ಇರುತ್ತವೆ ದಟ್ ವಿಲ್ ಇನ್ಕ್ರೀಸ್ ದ ಲ್ಯಾಕ್ಟೇಷನ್. ಸೊ ಆ ತರ ಡಯಟರಿ ಐಟಮ್ಸ್ ಅಲ್ಲೂ ನಮ್ಗೆ ಬಂದಿಲ್ಲ ಹಾಲು ಅಂತ ಹೇಳಿದ್ರೆ ಮಾತ್ರ ವಿ ಅಡ್ವೈಸ್ ಫಾರ್ ಟ್ಯಾಬ್ಲೆಟ್ಸ್.
5: ಓಕೆ. ಈಗ ಎದೆ ಹಾಲು ಉತ್ಪನ್ನ ಆಗಬೇಕು ಅಂದ್ರೆ ಬೇಸಿಕಲಿ ಈ ಫುಡ್ ತಿಂದ್ರೆ ಆಗತ್ತೆ ಅನ್ನುವಂಥದ್ದಿದ್ರೆ ಯಾವ ಡಯಟ್ ನ ಫಾಲೋ ಮಾಡಬೇಕಾಗತ್ತೆ?
3: ಗ್ಯಾಲೆಕ್ಟೋಗಾಗ್ಸ್ ಅಂತ ಹೇಳ್ತೀವಿ ಈ ತರ ಫುಡ್ಸ್ ಗೆ, ವಿಚ್ ವಿಲ್ ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ತುಂಬಾ ಇದೆ ನಮ್ಗೆ, ನಾವು ಸಹಜವಾಗಿ ಯೂಸ್ ಮಾಡುವಂತದ್ದು ತುಂಬಾ ಫುಡ್ ಐಟಮ್ಸ್ ಆರ್ ಗ್ಯಾಲೆಕ್ಟೋಗಾಗ್ಸ್. ಬಟ್ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ನೀವು ಪ್ರೆಗ್ನೆನ್ಸಿಯಲ್ಲಿ ಏನ್ ಊಟ ಮಾಡಿದ್ರಿ ಅಷ್ಟೇ ಊಟ ಮಾಡಿದ್ರೆ ಸಾಕು. ಸ್ಪೆಸಿಫಿಕ್ ಆಗಿ ಇದನ್ ಕೊಡಿ ಇದನ್ ಕೊಡಿ ಅಂತ ಹೇಳೋದ್ರಕ್ಕಿಂತಲೂ ಯುವರ್ ಫುಡ್ ಶುಡ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್. ನಾವ್ ಹೆಂಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟ್ ಚೆನ್ನಾಗಿ ನೋಡ್ಕೋತೀವಿ, ಸಡನ್ ಆಗಿ ಅವರ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಮಗು ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ತಾಯಿದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲೆಲ್ಲ ಉಂಡೆಗಳು ಮಾಡ್ಕೊಡ್ತಾರೆ ನೋಡಿ, ದಟ್ ಇಸ್ ಸೋ ಇಂಪಾರ್ಟೆಂಟ್. ಅದ್ರಲ್ಲಿ ಎಲ್ಲ ಇರೋದು ಗ್ಯಾಲೆಕ್ಟೋಗಾಗ್ಸ್, ಅದನ್ನೇ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ ಕೊಡಿ, ಸೊಪ್ಪು,

0: ತರಕಾರಿ ಎಲ್ಲಾ ತರದ ಸೊಪ್ಪುಗಳಲ್ಲೂ ಇರುತ್ತೆ. ಕೆಲವೊಂದ್ಸರ್ತಿ ಪೇಷಂಟ್ಸ್ ಗೆ ತುಂಬಾ ಜನ ಹೇಳ್ತಾರೆ ಬಂದ್ಬಿಟ್ಟು, ನಮ್ಗೆ ಇಷ್ಟ ಆಗಿರೋದು ತಿಂದ್ರೆ ಮಾತ್ರ ಹಾಲು ಬರುತ್ತೆ, ತಿನ್ನಿ ಯಾಕೆ ತಿನ್ನಕ್ ಬಿಡ್ತಾ ಇಲ್ಲ ಅಂತಾನೆ ಹೇಳೋದು ನಾನು.
1: ಓಕೆ,
0: ಸೊ ಈ ಬ್ರೆಸ್ಟ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಪೇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಮಗು ಸರಿಯಾಗಿ ಲ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ರಾಬ್ಲಮ್ ನ ಅಡ್ರೆಸ್ ಮಾಡಲ್ಲ ಯಾರು. ಸೊ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನೋವಾಗ್ತಾ ಇದೆ ಪೌಡರ್ ಹಲ್ ಹಾಕ್ಬಿಡೋಣ ಅಂತ. ಸೊ ಅದು ಅದೇ ಯೂಸ್ ಟು ಆಗೋಗ್ಬಿಡತ್ತೆ. ಬಟ್ ಈ ಕ್ರ್ಯಾಕ್ಡ್ ನಿಪ್ಪಲ್ ಗೆ ಒಂದೇ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮಗು ಬಾಯಲ್ಲಿ ಆ ನಿಪ್ಪಲ್ನ ಇಟ್ಕೊಂಡು ಸೀಪ್ದಾಗ ಮಾತ್ರ ಅದು ವಾಸಿಯಾಗದು. ಸೊ ಅದೇ ಒಂದು ಮದ್ದು ಅದಕ್ಕೆ. ಸೊ ಬ್ರೆಸ್ಟ್ ನಿಪ್ಪಲ್ ಕ್ರ್ಯಾಕ್ ನಿಪ್ಪಲ್ ಪೇನ್ ಗೆ ಬ್ರೆಸ್ಟ್ ಫೀಡಿಂಗ್ ಗೆ ಆನ್ಸರ್. ಅದಕ್ಕೆ ನಾವು ತುಂಬಾ ಕ್ರೀಮ್ಗಳು ಎಲ್ಲ ಹೇಳಬಹುದು, ಬಟ್ ಮಗು ಬಾಯಲ್ಲಿ ಇಟ್ಕೊಂಡು ಸೀಪ್ದಾಗ ಮಾಯಿಶ್ಚರ್ ಇಂದಾನೆ ಕಡಿಮೆ ಆಗೋದು. ಇಷ್ಟೊಂದ್ಸರ್ತಿ ಪೂರ್ ಲ್ಯಾಚಿಂಗ್ ಅಂತ ಹೇಳಿದ್ರೆ ಬರೀ ನಿಪ್ಪಲ್ನ ಸೀಪ್ತಾ ಇರುತ್ತೆ ಮಗು, ಬಟ್ ಡಕ್ಟ್ಸ್ ಎಲ್ಲ ಏರಿಯೋಲಾ ಅಲ್ಲೇ ಇರುತ್ತೆ, ಅಂದ್ರೆ ಸುತ್ತಲೂ ಬ್ಲಾಕ್ ಕಲರ್ ಸರೌಂಡಿಂಗ್ ಇರುತ್ತಲ್ಲ ಅದರಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ಬೇಬಿ ಅಷ್ಟು ಸಾಕ್ತ ಏರಿಯೋಲ ನಿಪ್ಪಲ್ನ ಅಲ್ಲ. ಎಷ್ಟೊಂದ್ಸರ್ತಿ ಬರೀ ನಿಪ್ಪಲ್ ಕಚ್ಚಿ ಕಚ್ಚಿ ಕಚ್ಚಿ ಅದಕ್ಕೆ ಹಾಲು ಬರಲ್ಲ, ಸೊ ಮಗುನೂ ಅಳ್ತಾ ಇರುತ್ತೆ, ತಾಯಿಗೂ ನೋವಾಗಿರುತ್ತೆ ಬರೀ ನಿಪ್ಪಲ್ ಕಚ್ಚಿಬಿಟ್ಟು. ಈ ಕಂಡೀಷನ್ ನ ಕರೆಕ್ಟ್ ಮಾಡಿದ ತಕ್ಷಣನೇ ಬ್ರೆಸ್ಟ್ ಫೀಡಿಂಗ್ ಸರಿ ಹೋಗ್ಬಿಡತ್ತೆ. ಸೊ ನಿಪ್ಪಲ್ ಪೇನು ಕಡಿಮೆ ಆಗುತ್ತೆ, ನಿಪ್ಪಲ್ ಹೀಲು ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಹೋಗ್ಬಿಡತ್ತೆ.
1: ಈಗ ನಾವ್ ಯಾವ್ದೇ ಒಂದು ಇದನ್ ತಗೊಂಡ್ರು ಕೆಲವೊಂದು ಚಾಲೆಂಜಸ್ ಅಂತ ಇದ್ದೇ ಇರತ್ತೆ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಒಬ್ಬ ಮಹಿಳೆಗೆ ಏನಾದ್ರೂ ಚಾಲೆಂಜಸ್ ಇರತ್ತಾ?
0: ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಮೂಡ್, ಅವ್ರ ಪೇನ್, ವೆಜೈನಲ್ ಡೆಲಿವರಿನೇ ಆಗಿರ್ಲಿ ಸಿಸೇರಿಯನ್ನೇ ಆಗಿರ್ಲಿ, ಶಿ ಹ್ಯಾಸ್ ಗಾನ್ ಥ್ರೂ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಅದ್ರದ್ದು ಪೇನು, ಅದ್ರದ್ದು ಟ್ಯಾಬ್ಲೆಟ್ಸ್, ಎನಿ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ, ಅದ್ರದ್ದು ಎಲ್ಲ ಇಟ್ಕೊಂಡು ಅ ಮದರ್ ವಿಲ್ ಬಿ ರೆಡಿ ಟು ಫೀಡ್ ದ ಬೇಬಿ. ಸೊ ಇದನ್ನ ಫ್ಯಾಮಿಲಿ ಅಂಡ್ ಹಸ್ಬೆಂಡ್ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಅದಕ್ಕೆ ಎಷ್ಟು ನೀವು ಸೌಮ್ಯತೆಯಿಂದ ನಡ್ಕೊಳ್ತೀರಾ ಬಾಣಂತಿ ಹತ್ರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಕಷ್ಟಗಳು ಇದ್ರು ಮೋಸ್ಟ್ ವುಮೆನ್, ಐ ಥಿಂಕ್ ಇಂಡಿಯಾ ಅಲ್ಲಿ ನಾನ್ ನೋಡಿರೋಂಗೆ 99.9% ಆಫ್ ವುಮೆನ್ ವಿಲ್ ಸೇ ಎಸ್, ನಾನು ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬ್ರೆಸ್ಟ್ ಫೀಡಿಂಗು ಅಂತಾನೆ ಹೇಳ್ತಾರೆ. ಸೊ ಆ ಕಷ್ಟಗಳು ಇದ್ರು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆಲ್ ಆರ್ ಅವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಅವೇರ್ನೆಸ್ ಮಗುಗ್ ಒಳ್ಳೇದಾಗ್ಲಿ ಅಂತ ಕುಡಿಸ್ತಾರೆ ಹೊರತು ಕುಡಿಸ್ಬೇಕಾದ್ರೆ ತಾಯಿಗೂ ಇರಲ್ಲ ನನಗೂ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನ ಅವರು ನೆನ್ಪಿಟ್ಕೊಳ್ಬೇಕು. ದೇ ಶುಡ್ ನಾಟ್ ಫರ್ಗೆಟ್ ದೆಮ್ ಸೆಲ್ಸ್ ಆಸ್ ಮದರ್ ವೆನ್ ಅ ಬೇಬಿ ಕಮ್ಸ್.
1: ಖಂಡಿತ, ಆ ಒಂದು ಮೊಮೆಂಟ್ಗೋಸ್ಕರನೇ ತಾಯಿ ಎಷ್ಟೋ ತಿಂಗಳುಗಳಿಂದ ಕಾಯ್ತಾ ಇರ್ತಾರೆ. ಬಟ್ ಆ ಮೊಮೆಂಟ್ ಬಂದ ತಕ್ಷಣ, ಈಗ ಮಗುನ ನೋಡಿದ ತಕ್ಷಣ ಆ ಒಂದು ಡೆಲಿವರಿ ಪೇನ್ ಕೂಡ ಮರ್ತು ಹೋಗುತ್ತೆ. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು ಅನ್ನೋ ಒಂದು ಭಯ ಶುರುವಾಗೋಗುತ್ತೆ. ಈಗ ನನ್ನ ಮಗು ಕುಡಿಯುತ್ತೋ ಇಲ್ವೋ ಆ ರೀತಿ ಭಯ ಇದ್ದಾಗ ಏನು ಮಾಡಬಹುದು ಒಬ್ಬ ಮಹಿಳೆ?
0: ಹೇಳ್ತಾರಲ್ವಾ, ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಅದೇ ತರ ಯು ಹ್ಯಾವ್ ಟು ಕೀಪ್ ಫೀಡಿಂಗ್. ನಾವು ಫಸ್ಟ್ 2-3 ಡೇಸ್ ಆಕ್ಚುಲಿ ನಾವ್ ಏನಕ್ಕೆ ಇಟ್ಕೊಳ್ಳೋದು ಮದರ್ನ ಹಾಸ್ಪಿಟಲ್ ಅಲ್ಲಿ, ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಅಂತ ಹೇಳಿದ್ರೆ, ಟು ಎನ್ಕರೇಜ್ ದೆಮ್ ಎವ್ರಿ 2 ಅವರ್ಸ್ ಫೀಡ್ ಮಾಡೋದು. ಸಿ ಇಟ್ ಇಸ್ ಅ ನ್ಯೂ ಬಾರ್ನ್ ಬೇಬಿ, ಅದು ಕೂಡ ಕಲ್ತ್ಕೊಳ್ಬೇಕಲ್ಲ, ಅದಕ್ಕೂ ಎವ್ರಿಥಿಂಗ್ ಇಸ್ ನ್ಯೂ ಫಾರ್ ದ ಬೇಬಿ ಆಲ್ಸೋ. ಸೊ ಅದು ಸಕ್ ಮಾಡೋದ್ ಕಲ್ತ್ಕೋಬೇಕು, ಯಾವ ತರ ಲ್ಯಾಚ್ ಮಾಡೋದು ಬೇಬಿ ಕೂಡ ಕಲ್ತ್ಕೋಬೇಕು. ಅದು ಓವರ್ ನೈಟ್ ಆಗೋಗಲ್ಲ, ಇಟ್ ಟೇಕ್ಸ್ ಅಟ್ ಲೀಸ್ಟ್ 4-6 ವೀಕ್ಸ್ ಕರೆಕ್ಟ್ ಆಗಿ ಬೇಬಿಗೆ. ಅದಕ್ಕೋಸ್ಕರನೇ 4-6 ಆದ್ಮೇಲೆ ಬೇಬಿ ವೇಟ್ ಗೇನ್ ಆಗೋದು ಕೂಡ, ಬಿಕಾಸ್ ಅದು ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಎಷ್ಟು ಮಟ್ಟಿಗೆ ಹಾಲು ಕುಡಿಬೇಕು, ಯಾವ ತರ ಸಕ್ ಮಾಡ್ಬೇಕು ಅಂತ. ಇನ್ ದ ಮೀನ್ ಟೈಮ್ ತಾಯಿ ಕೂಡ ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಹಿಡಿಯೋದು ಮಗುನ, ಯಾವ ತರ ಫೀಡ್ ಮಾಡೋದು, ಮಗು ಬಾಯಿ ಒಳಗಡೆ ನಿಪ್ಪಲ್ನ ಎಷ್ಟು ಮಟ್ಟಿಗೆ ಹಾಕ್ಬೇಕು ಅನ್ನೋದು ಕೂಡ ತಾಯಿಗೂ ಕೂಡ ಅವಾಗ್ಲೇ ಅರ್ಥ ಆಗೋದು. ಸೊ ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟಿಸ್. ಸೊ ಹುಟ್ಟಿದ ತಕ್ಷಣ ಎವ್ರಿ 2 ಅವರ್ಸ್ ಎಟ್ ಲೀಸ್ಟ್ ಫಸ್ಟ್ 15 ಡೇಸ್ ಎವ್ರಿ 2 ಅವರ್ಸ್ ಅವರು ಫೀಡ್ ಮಾಡಿದ್ರೆ ಪ್ರಾಕ್ಟಿಸ್ ಇಂದ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇಟ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ, ಯಾವಾಗ ಕೇಳುತ್ತೆ ಮಗು ಅವಾಗ ಮಾತ್ರ ಕುಡಿಸಿದ್ರೆ ಸಾಕು. ಎಷ್ಟು ರೆಸ್ಟ್ ಮಾಡಕ್ಕಾಗುತ್ತೆ ಈಗ ನಮ್ಮ ಇಂಡಿಯನ್ ಸಿನಾರಿಯೋ ಅಲ್ಲಿ ಅದು ಪ್ರಾಬ್ಲಮೇ ಅಲ್ಲ, ಬಿಕಾಸ್ ಒಂದು ಬಾಣಂತಿ ಅಂತ ಹೇಳಿದ್ರೆ ಎಷ್ಟೊಂದ್ ಜನ ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಸೊ ಆ ತರ ಇದ್ದಾಗ ಡೆಫಿನೆಟ್ಲಿ ತಾಯಿ ಅಜ್ಜಿ ಯಾರು ಇದ್ದೇ ಇರ್ತಾರೆ ಹೆಲ್ಪ್ ಗೆ. ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಶಿ ಹ್ಯಾಸ್ ಟು ರೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್.
1: ಖಂಡಿತ. ಈಗ ತಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಕುಡಿಸ್ಬೇಡ ಮಗುಗೂ ಅದೇ ಬಂದ್ಬಿಡತ್ತೆ ಅನ್ನುವಂತ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಜನರಲ್ಲಿ ನಾನು ನೋಡಿದೀನಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಎಲ್ಲ ಬಾಣಂತಿಯರಿಗೆ ನಾನು ಹೇಳದ್ ಇಷ್ಟೇನೆ, ನೀವು ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಯಾರೇ ಡೆಲಿವರಿ ಆಗಿದೆ ಅಂದ್ಮೇಲೆ ಎಷ್ಟೊಂದು ವಿಸಿಟರ್ಸ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ನಾನು ಎಷ್ಟೊಂದ್ ಸರ್ತಿ ಬೈದು ಬೈದು ಆಚೆ ಕಳಿಸ್ಬೇಕಾಗತ್ತೆ. ಸೊ ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ನಾವೇ ನಮ್ ಪ್ರಿಕಾಷನ್ಸ್ ನಾವೇ ತಗೊಳ್ಬೇಕು, ಬಿಕಾಸ್ ಇಷ್ಟೊಂದು ಕೊರೋನಾ ಆದ್ಮೇಲೆ ಸೀಯಿಂಗ್ ಆಲ್ ಕೈಂಡ್ ಆಫ್ ಡಿಸೀಸಸ್. ಸೊ ಈ ತರ ಯಾರೇ ಒಬ್ರು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಬಂದ್ರು ಅಂತ ಹೇಳಿದ್ರು, ಸ್ಪೆಷಲಿ ಬಾಣಂತಿಯರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಣಂತಿ ಫಸ್ಟ್ ಮಾಸ್ಕ್ ಹಾಕೋಬೇಕು, ಅವಾಗ ಶಿ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಹ್ಯಾವಿಂಗ್ ಇಟ್ ಹರ್ ಸೆಲ್ಫ್, ಅಂಡ್ ಮಗು ಕೂಡ ಪ್ರಿವೆನ್ಷನ್ ಆಗುತ್ತೆ. ಬಟ್ ಒಂದ್ ವೇಳೆ ಬಂದ್ರೂ ಕೂಡ ಆಂಟಿಬಾಡೀಸ್ ಕೂಡ ತಾಯಿನೇ ಸೆಕ್ರೀಟ್ ಮಾಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಬಂದ್ರೂ ಕೂಡ ಇಟ್ ಇಸ್ ಬೆಟರ್ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದೇ ಒಳ್ಳೇದು.
1: ಹಾಗೆ ಈಗ ಅವ್ರೇನಾದ್ರೂ ಮೆಡಿಕೇಶನ್ ಅಲ್ಲಿ ಇದ್ರೆ ಅದರಿಂದ ಮಗುಗೇನು ತೊಂದರೆ ಆಗಲ್ವಾ?
0: ಡೆಲಿವರಿ ಆದ್ಮೇಲೆ ಚೇಂಜ್ ಮಾಡೇ ಮಾಡ್ತೀವಿ, ಬ್ರೆಸ್ಟ್ ಫೀಡಿಂಗ್ ಸೇಫ್ ಇರೋ ಮೆಡಿಕೇಶನ್ಸ್ ಮಾತ್ರ ಕೊಟ್ಟಿರ್ತೀವಿ. ಬಟ್ ಔಟ್ ಸೈಡ್ ಪ್ರಿಸ್ಕ್ರಿಪ್ಷನ್ ಯಾವ್ದೇ ತಗೊಳ್ಬೇಕಂದ್ರೂ ದೇ ಶುಡ್ ಆಲ್ವೇಸ್ ಥಿಂಕ್. ಯಾಕಂತ ಹೇಳಿದ್ರೆ ಹಾಲಿನ ಮೂಲಕ ಸೆಕ್ರೀಟ್ ಆಗುವಂತ ತುಂಬಾ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಟೈಮ್ ಬಾಣಂತಿಯರಿಗೆ ನಾವು ಅದನ್ನೇ ಹೇಳ್ಬಿಟ್ಟೆ ಕಳಿಸೋದು. ಸೊ ವಾಟ್ ಎವರ್ ಮೆಡಿಕೇಶನ್ಸ್ ಕೊಟ್ಟಿರೋದು ಸೇಫ್ ಇನ್ ಬ್ರೆಸ್ಟ್ ಫೀಡಿಂಗ್ ಇರೋದನ್ನ ನೋಡ್ಬಿಟ್ಟೆ ಹಾಕಿರ್ತೀವಿ. ಸೊ ಮನೇಲೇನೋ ಮುಂಚೆ ತಗೊಂಡಿದ್ದನ್ನ ನಾನು ಈಗಲೂ ಅದನ್ನೇ ತಗೊಳ್ತೀನಿ ಅನ್ನಕ್ಕಾಗಲ್ಲ. ಸೊ ಯಾವಾಗ್ಲೂ ಒಂದ್ ಕನ್ಸಲ್ಟೇಷನ್ ಬರಲೇಬೇಕು. ಸೊ ಮನೆ ಮದ್ದನ್ನು ಕೇಳ್ಬಿಟ್ಟೆ ಮಾಡೋದು ವಾಸಿ ನನ್ ಕೇಳಿದ್ರೆ.
1: ಓಕೆ, ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತುಂಬಾ ತೆಳು ಇರುತ್ತೆ, ಮಗುಗೆ ಪೌಷ್ಟಿಕಾಂಶನೇ ಸಿಗಲ್ಲ, ಹಾಗಾಗಿ ನೀನ್ ಅದನ್ನು ಕುಡಿಸು, ಎಕ್ಸ್ಟ್ರಾ ಹಾಲು ಕುಡಿಸೋಣ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲಿ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು?
0: ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಮಗುಗೆ ನೀರು, ಹಾಲು, ಊಟ, ಎವ್ರಿಥಿಂಗ್ ಇಸ್ ಬ್ರೆಸ್ಟ್ ಮಿಲ್ಕ್. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಮಿಲ್ಕ್ ನಾವು ಸ್ಟಾರ್ಟಿಂಗ್ 5-10 ಮಿನಿಟ್ಸ್ ಬರೋದು ತೆಳು ಇದ್ರು ಕೊನೆ ಕೊನೆಗೆ ಅಟ್ ಲೀಸ್ಟ್, ಅದಕ್ಕೆ ಹೇಳದ್ ನಾವು ಒಂದ್ ಬ್ರೆಸ್ಟ್ ಇಂದ ಅಟ್ ಲೀಸ್ಟ್ 10-15 ಮಿನಿಟ್ಸ್ ಫೀಡ್ ಮಾಡಿ ಅಂತ ಹೇಳಿ. ಬಿಕಾಸ್ ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಅಂತ ಒಂದ್ ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಫೋರ್ ಮಿಲ್ಕ್ ಎಲ್ಲ ವಾಟರ್ ರಿಚ್ ಕಂಟೆಂಟ್ ಇರುತ್ತೆ, ಹೈಂಡ್ ಮಿಲ್ಕ್ ಅಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಫುಲ್ ಬ್ರೆಸ್ಟ್ ಎಂಟಿ ಆಗೋ ತನಕ ಫೀಡ್ ಮಾಡಿ ಅನ್ನೋದು ಅದಕ್ಕೇನೆ. ಸೊ ಆತರ ಫೀಡ್ ಮಾಡಿದಾಗ ತಿಳಿಯಾಗ್ಲಿ ಏನಾಗ್ಲಿ ತಾಯಿ ಮಿಲ್ಕೆ ಎಲ್ಲಾನು ಪಾಪುಗೆ, ಅದು ಬಿಟ್ಟು ಬೇರೆ ನೀರ್ ಕುಡಿಸೋದು ಅವಶ್ಯಕತೆ ಇಲ್ಲ, ಊಟ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂಟಿಲ್ 6 months ಡೆಫಿನೆಟ್ಲಿ.
1: ಈಗ ಹೇಳಿದ್ರಿ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ಹಂಗೆ ಕುಡಿಸ್ಬೇಕು ಅಂತ, ಎಷ್ಟೋ ಜನ ಬರೀ ಒಂದೇ ಕಡೆ ಅಭ್ಯಾಸ ಮಾಡ್ಬಿಟ್ಟಿರ್ತಾರಲ್ಲ, ಅದು ತಪ್ಪಾ ಸರಿನಾ?
0: ಸೊ ನಾನ್ ನನ್ ಪೇಷಂಟ್ಸ್ ಗೆ ಯಾವಾಗ್ಲೂ ಅದನ್ನೇ ಹೇಳೋದು, ಒಂದ್ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಂತ ತುಂಬಾ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತಾರೆ ಬಾಣಂತಿಗೆ ಅವ್ರದೇ ಆಗಿರೋ ಸ್ಟ್ರೆಸ್ ಇರೋದ್ರಿಂದ ಎಷ್ಟೊಂದ್ಸರ್ತಿ ನಿದ್ದೆಗೆಟ್ಟಿರ್ತಾರೆ, ಊಟ ಸರಿಗಾಗಿರಲ್ಲ. ಸೊ ದೇ ವಿಲ್ ಆಲ್ ಬಿ ಫ್ರಸ್ಟ್ರೇಟೆಡ್, ಆ ಟೈಮಲ್ಲಿ ಯಾವ ಕಡೆಯಿಂದ ಕೊಡ್ಸಿದೀವಿ ಅಂತಾನೆ ಮರ್ತೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾಡ್ ರೆಡ್ ಇಟ್ ಸಮ್ವೇರ್, ಸೊ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತೀರಾ ಆ ಕಡೆ ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಸೊ ದಟ್ ಯು ಕ್ಯಾನ್ ಚೇಂಜ್ ನೆಕ್ಸ್ಟ್ ಟೈಮ್, ಕ್ರಂಚಿ ಎಲ್ಲ ಬರುತ್ತಲ್ವಾ. ಸೊ ಆ ತರದ್ದು, ಸೊ ಏನಾದ್ರು ಒಂದ್ ಟ್ರಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೀಡ್ ಫ್ರಮ್ ಬೋತ್ ಬ್ರೆಸ್ಟ್. ಒಂದೇ ಬ್ರೆಸ್ಟ್ ಇಂದ ಫೀಡ್ ಮಾಡ್ತಾ ಹೋದ್ರೆ ಇನ್ನೊಂದ್ ಕಡೆ ಹಾಲು ಕಟ್ಕೊಳ್ಳುತ್ತೆ. ಐ ಹ್ಯಾವ್ ಲಿಟ್ರಲಿ ಹ್ಯಾಡ್ ಅ ಪೇಷಂಟ್, ನಾನು ಪಿ ಜಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಕೊಯ್ದ್ಬಿಟ್ಟು ಹಾಲ್ನೆಲ್ಲ ಹೊರಗೆ ತೆಗಿಬೇಕಾಗಿತ್ತು, ಮ್ಯಾಸ್ಟೈಟಿಸ್ ಆಗಿ ಇನ್ಫೆಕ್ಷನ್ ಆಗಿ ಅದನ್ನ ಹೊರಗೆ ತೆಗಿಬೇಕಾಗಿತ್ತು. ಈ ತರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ ಹೇಳ್ತೀನಿ ನಾನು, ಆ ತರ ಮಾಡ್ಕೋಬಿಡಿ, ಎರಡೂ ಬ್ರೆಸ್ಟ್ ಇಂದ ಈಕ್ವಲ್ ಫೀಡಿಂಗ್ ಹೋಗ್ಬೇಕು ಅಂತ ಹೇಳಿ. ತುಂಬಾ ಬೇಜಾರು ಕೂಡ ಆಗೋದು ಅಂತ ಹೇಳಿದ್ರೆ ಸಿವಿಟಿ, ಸಿವಿಟಿ ಅಂದ್ರೆ ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್. ಈ ಬಾಣಂತಿಯರಿಗೆ ನೀರ್ ಕೊಡದೆ ಇರೋದು ಅಥವಾ ಬಿಸಿ ನೀರೇ ಕುಡೀರಿ ಅಂತ ಒತ್ತಾಯ ಮಾಡೋದು, ಬಿಸಿ ನೀರೇ ಕುಡಿತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಅಭ್ಯಾಸ ಇರಲ್ಲ ಬಿಸಿ ನೀರ್ ಕುಡಿಯಂಗಾಗಲ್ಲ. ಸೊ ದೇ ಎಂಡ್ ಅಪ್ ಡ್ರಿಂಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಕಾಯಿಸೋದು, ಸ್ಟೀಮ್ ಬಾತ್ಸ್ ಕೊಡೋದು. ಸೊ ನೀರು ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಇಷ್ಟೊಂದ್ ಸ್ವೆಟ್ಟು ಆದಾಗ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪಕಟ್ಟಕ್ ಶುರುವಾಗತ್ತೆ. ಸೊ ಆ ರಕ್ತ ಹೆಪ್ಪಕಟ್ಟದು ಬ್ರೇನ್ ಅಲ್ಲಿ ಶುರುವಾದಾಗ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಗಿ ಬರೋಂತ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಗಿ ತಾಯಿಗಳನ್ನ ಕಳ್ಕೊಂಡಿರೋ ಸಾಧ್ಯತೆಗಳು ಇದೆ. ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ, ದಟ್ ಇಷ್ಟ ಹೇಳಿದ್ರು ಮನೆಗೆ ಹೋಗಿ ಅದೇ ಮಾಡ್ತಾರೆ ಅನ್ನೋದೊಂದು ಮೈ ಕಂಪ್ಲೇಂಟ್ ಆಸ್ ಅ ಆಬ್ಸ್ಟಿಷನ್.
1: ಖಂಡಿತ, ನೀವ್ ಹೇಳಿದ್ರಿ ಹಾಲು ಕಟ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಒಂದ್ ಸತಿ ಈ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ, ಈ ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸ್ಬೇಕು ಅಂತ ತಾಯಿ ಶುರು ಮಾಡಿದ ಮೇಲೆ ಎಷ್ಟು ಕಷ್ಟ ಆಗತ್ತೆ ಒಬ್ಬ ತಾಯಿಗೆ ಅದು?
0: ಸೊ ಫಿಸಿಕಲ್ ಚೇಂಜಸ್ ಅಲ್ಲದೆ ತುಂಬಾ ಇಮೋಷನಲ್ ಚೇಂಜಸ್ ಕೂಡ ಇರುತ್ತೆ ತಾಯಿಗೆ. ಬಿಕಾಸ್ ಅದೊಂದು ಬಾಂಡಿಂಗ್ ಬ್ರೆಸ್ಟ್ ಫೀಡಿಂಗ್, ಬೈ ಯೂಶಲಿ ಅಟ್ ಲೀಸ್ಟ್ 2 years ತನಕ ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ 2 ವರ್ಷದಿಂದ ಪಾಪುಗೆ ಹಾಲು ಕುಡಿಸಿರೋ ತಾಯಿ ಸಡನ್ ಆಗಿ ಆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ಇವನ್ ಫಾರ್ ಹರ್. ಫಿಸಿಕಲಿ ಚೇಂಜಸ್, ಅಗೇನ್ ಬ್ರೆಸ್ಟ್ ಎದೆ ಕಟ್ಕೊಳ್ತಾ ಇರುತ್ತೆ, ಅದ್ರ ಜೊತೆಗೆ ಪೇನ್ ಇರುತ್ತೆ, ಟೆಂಡರ್ನೆಸ್ ಇರುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದ್ರ ಜೊತೆಗೆ ಅವ್ರಿಗೆ ಇಮೋಷನಲ್ ಡ್ಯಾಮೇಜ್ ಕೂಡ ಇರುತ್ತೆ, ದಟ್ ಶೀ ಇಸ್ ಕಟಿಂಗ್ ದಟ್ ಕನೆಕ್ಷನ್ ಶಿ ಹ್ಯಾಡ್ ವಿತ್ ದ ಬೇಬಿ ಫಾರ್ ಆಲ್ಮೋಸ್ಟ್ ಸಿನ್ಸ್ ದ ಬೇಬಿ ವಾಸ್ ಬಾರ್ನ್ ಅಲ್ವಾ. ಸೊ ಈ ತರ ಚೇಂಜಸ್ ಇದ್ದಾಗ ವಿ ಕೌನ್ಸಿಲ್ ದೆಮ್. ಸೊ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಹಾಲ್ ನಿಲ್ಲು ಹಂಗೆ, ಅದ್ರ ಜೊತೆಗೆ ಎದೆ ಟೈಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೊಂದು ಪೇಷಂಟ್ಸ್ ಹೇಳ್ತಾರೆ ನಂಗೆ ಬಂದ್ಬಿಟ್ಟು, ಅವನ್ ವಾರ ಅಮ್ಮನ ಮನೆ ಕಳಿಸ್ಬಿಟ್ಟು ಹಾಲು ಬಿಡಿಸ್ತೀನಿ ಅಂತ. ದಟ್ ಇಸ್ ಆಲ್ಸೋ ಇನ್ ಅ ವೇ ಗುಡ್, ಬಿಕಾಸ್ ತಾಯಿಗೂ ಶಿ ವಿಲ್ ಹ್ಯಾವ್ ದಟ್ ರಿಲೀಫ್, ಶಿ ವಿಲ್ ಹ್ಯಾವ್ ಲೆಸ್ ಇಮೋಷನಲ್ ಬರ್ಡನ್, ಮಗು ಮುಂದೆ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಐ ಸಪೋರ್ಟ್ ದಟ್ ಆಸ್ ಅ, ಇಟ್ ಇಸ್ ಸಮಥಿಂಗ್ ವಿಚ್ ಐ ಪ್ರಾಕ್ಟಿಸ್. ಐ ಸೇ ಕಳಿಸಿ ಕಳಿಸಿ ಆರಾಮಾಗಿ, ಯು ವಿಲ್ ಆಲ್ಸೋ ಫೀಲ್ ಕಂಫರ್ಟಬಲ್. ಇನ್ ಟೂ ಇಯರ್ಸ್ ನಿದ್ದೆ ಮಾಡದೇ ಇರೋದು ಅಟ್ ಲೀಸ್ಟ್ ಒಂದ್ ವಾರದಲ್ಲಿ ಆಗುತ್ತೆ. ಶಿ ವಿಲ್ ಫೀಲ್ ಕಂಫರ್ಟಬಲ್, ಅಟ್ ಲೀಸ್ಟ್ ಒನ್ ಅಡ್ವಾಂಟೇಜ್ ಶಿ ವಿಲ್ ಸಿ ಔಟ್ ಆಫ್ ಸ್ಟಾಪಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ.
1: ಓಕೆ, ಅದರಿಂದ ಮತ್ತೆ ತಾಯಿಗೇನು ತೊಂದರೆ ಆಗೋದಿಲ್ವಾ?
0: ನೋ, ಅಟ್ ಲೀಸ್ಟ್ 2 ಇಯರ್ಸ್ ತನಕ ಮಾಡಿ ಅಂತ ಹೇಳ್ತೀವಿ. ಇನ್ನೂ ಮಾಡಿದ್ರೆ ಒಳ್ಳೇದು, ಬಟ್ 2 ಇಯರ್ಸ್ ತನಕ ಮಾಡಿದ್ರೆ ಮಗುಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಅದ್ರ ಬ್ರೈನ್ ಡೆವಲಪ್ಮೆಂಟ್, ಹೌ ಇಟ್ ಇಸ್ ಗೋಯಿಂಗ್ ಟು ಡೂ ವೆಲ್ ಇನ್ ಲೈಫ್ ಅನ್ನೋದು ಕೂಡ ಇರುತ್ತೆ.
1: ಓಕೆ ಮ್ಯಾಮ್, ನಾವು ಮಾತನಾಡ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ. ಈಗ ಒಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತ ನೀವು, ಒಬ್ಬ ತಾಯಿಗೆ ನಿಮ್ಮ ಕಡೆಯಿಂದ ನಮ್ಮ ಸ್ತನ್ಯಪಾನ ಜಾಗೃತಿ ಸಪ್ತಾಹದ ಅಂಗವಾಗಿ ಏನಾದರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಪ್ರೆಗ್ನೆನ್ಸಿಯಲ್ಲಿ ಆದ್ರೆ ಐ ವುಡ್ ಟೆಲ್ ಆಲ್ ಆಫ್ ದೆಮ್, ಪ್ಲೀಸ್ ಎಕ್ಸಸೈಸ್ ಮಾಡಿ, ಆಕ್ಟಿವ್ ಆಗಿರಿ. ನಾರ್ಮಲ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ, ಸಡನ್ ಆಗಿ 9 ತಿಂಗಳು ಆದ್ಮೇಲೆ ಒಂದ್ ದಿವಸ ಆಗುವಂತದ್ದು ಇದು ಅಲ್ಲ. ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಕ್ಟಿವ್ ಇರ್ತೀರಾ, ಎಷ್ಟು ಒಳ್ಳೆ ಆಹಾರ ಸೇವನೆ ಮಾಡ್ತೀರಾ, ಅದು ತುಂಬಾ ಎಫೆಕ್ಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಡೆಲಿವರಿ ಟೈಮ್. ಬಾಣಂತಿಯರಿಗೆ ಐ ವುಡ್ ಸೇ, ಯಾರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರೆ ಹೆಲ್ಪ್ ಮಾಡಿಸ್ಕೊಳ್ಳಿ, ಬಿಕಾಸ್ ಆ ಟೈಮ್ ಅಲ್ಲಿ ನಿಮ್ಗೆ ಬೇಕೇ ಬೇಕು. ಸೊ ಎಷ್ಟು ರೆಸ್ಟ್ ಮಾಡಕ್ ಆಗತ್ತೆ, ಎಷ್ಟು ಚೆನ್ನಾಗಿ ಊಟ ತಿಂಡಿ ತಿನ್ನಕ್ ಆಗತ್ತೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ದ ಪ್ರೊಸೆಸ್ ಆಫ್ ಬೀಯಿಂಗ್ ಅ ಮದರ್. ಡೋಂಟ್ ಫರ್ಗೆಟ್ ದಟ್ ಯು ಆರ್ ಆಲ್ಸೋ ವುಮೆನ್.
1: ಖಂಡಿತ, ಆದಷ್ಟು ನಮ್ಮ ದೇಶದಲ್ಲಿ ಅಂದ್ರೆ ಈಗ ಹಿಂಜರಿಕೆತನ ಬಿಟ್ಟು ಮಗುಗೆ ಬೇಕು ಅಂದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ನಾವು ಈ ವಿಶ್ವ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಚರಿಸ್ತಾ ಇದೀವಿ. ನಮ್ಮಲ್ಲಿರೋ ಸಾಕಷ್ಟು ಮಹಿಳೆಯರು ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ಅವರ ಒಂದು ದೇಶಕ್ಕೆ ಒಂದು ಕೊಡುಗೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ತಾಯಿಯಾಗಿ ಸ್ತನ್ಯಪಾನ ಮಾಡೋದು ಆಕೆಗೆ ಎಷ್ಟು ಮುಖ್ಯ ಅನ್ನೋ ವಿಷಯವಾಗಿ ನಮ್ಗೆ ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಪ್ರಕಟಣೆಗಳು.
4: ಹಾಳಾದ ಕೆಮ್ಮು, ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ.
5: ಓ ಬಾಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
4: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮು ಓಯಕ್ಕೆ ಇಲ್ಲ ಅಂತದೆ.
5: ಕೆಮ್ಮು? ಏನ್ ಕೆಲಸ ಮಾಡ್ತೀಯ ನೀನು?
4: ರೈತ ಸ್ವಾಮಿ.
5: ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ?
4: 3.5 ಅವೇ. 3 ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ.
5: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ? ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
4: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
5: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
4: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
5: ಮಧ್ಯಾಹ್ನ ಉಣ್ಣಕ್ ಬತ್ತಿಯತ್ತಾನೆ?
4: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ.
5: ಆಮೇಲೆ
4: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
5: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
4: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್.
5: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
4: ಅವ್ನು ಮನೇಲೆ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
5: ಓಹ್, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆ ಏನಾದ್ರು ಮುಗಿಸ್ಕೊ ಬಂದ್ಬಿಡ್ತೀಯ?
4: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
5: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
4: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
5: ಅಂದ್ರೆ ನೀನ್ ಹಾಕ್ಲಿ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
4: ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೆ ಇರ್ತಾಳೆ.
5: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
4: ಹ್ಞೂ. ಮತ್ತೆ
6: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
7: ಇದು ಆಕಾಶವಾಣಿ
6: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
7: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
6: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
7: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
6: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
7: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
6: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
7: ಸರ್ವೇ ಜನಾಃ ಸುಖಿನೋ ಭವಂತು,
6: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
7: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
6: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
3: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ಈಗ ಆರೋಗ್ಯ ಕಾರ್ಯಕ್ರಮ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ.
8: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, August 1-8 ಎಲ್ಲೆಡೆ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸ್ತನ್ಯಪಾನದ ಮಹತ್ವ ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
10: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, August 1-7 ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸ್ತೀವಿ. ಒಬ್ಬ ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಆಕೆ ತಾಯಿ ಆದಾಗಲೇನೆ. ತಾಯಿ ಆದ ಸಂದರ್ಭದೊಳಗ ಆಕೆ ತನ್ನ ಮಗುವನ್ನ ಎದೆಗಪ್ಪಿಕೊಂಡು ಪ್ರೀತಿ ಮಾಡ್ತಾ ತಲೆ ನೇವರಿಸ್ತಾ ತನ್ನ ಸ್ತನ್ಯಪಾನವನ್ನ ಮಾಡಿದಾಗ ಆ ಮಗುವಿಗೂ ತಾಯಿಗೂ ಸಿಗುವಂತಹ ಸಂತೃಪ್ತಿಯನ್ನ ವರ್ಣಿಸ್ಲಿಕ್ಕೆ ಶಬ್ದಗಳೇ ಇಲ್ಲ.

0: ಸ್ತನ್ಯಪಾನದ ಮಹತ್ವ ಏನು, ಸ್ತನ್ಯಪಾನವನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು, ಇದರಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನು, ಮತ್ತೆ ಯಾವ ತಾಯಿ ಸ್ತನ್ಯಪಾನ ಮಾಡಲಿಕ್ಕೆ ಆಗುವುದಿಲ್ಲ, ಈ ಎಲ್ಲ ವಿಷಯಗಳನ್ನ ಕುರಿತಂಗೆ ಇವತ್ತು ನಿಮಗೊಂದು ಸಂದರ್ಶನವನ್ನ ಕೇಳಿಸ್ತೀವಿ. ಈ ಸಂದರ್ಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಕವಿತಾ ಐತಾಳ್ ಅವರು. ಡಾಕ್ಟರ್ ಕವಿತಾ ಐತಾಳ್ ಅವರು ಮೂಲತಃ ಉಡುಪಿಯವರು. ಪ್ರಸ್ತುತವಾಗಿ ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಕವಿತಾ ಐತಾಳ್ ಅವರು.
1: ನಮಸ್ಕಾರ.
2: ಮೊದಲು ತಾಯ ಹಾಲು ಕುಡಿದು
1: ಮಗುವಿಗೆ ತಾಯಿಯು ಮೊಲೆಯುಣಿಸುವುದು ಪೌಷ್ಟಿಕವಾದದ್ದಷ್ಟೇ ಅಲ್ಲ, ಭಾವನಾತ್ಮಕ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಅತ್ಯಂತ ಮಹತ್ವದ್ದು. ನೀವು ಗರ್ಭಧರಿಸಿದ ಸಮಯದಲ್ಲಿ ಮತ್ತು ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ ಕೊಲೆಸ್ಟ್ರಾಲ್ ತಯಾರಾಗುತ್ತದೆ. ಇದು 3-5 ದಿನಗಳವರೆಗೆ ಇದ್ದು ನಂತರ ತಿಳಿ ಹಾಲು ತಯಾರಾಗುತ್ತದೆ. ಇದರಲ್ಲಿ ಕೊಬ್ಬು, ಸಕ್ಕರೆ, ನೀರು ಮತ್ತು ಪ್ರೋಟೀನ್ ಅಂಶಗಳಿದ್ದು ನಿಮ್ಮ ಮಗು ಬೆಳೆಯಲು ಸಹಾಯ ಮಾಡುತ್ತದೆ. ಯಾವುದೇ ಮೇಲಿನ ಆಹಾರಕ್ಕಿಂತ ಮೊಲೆ ಹಾಲು ಪಚನ ಕ್ರಿಯೆಗೆ ಸುಲಭವಾಗುತ್ತದೆ. ಮಗುವಿಗೆ ಬೇಕಾದ ಪ್ರಮಾಣದ ಪ್ರೋಟೀನ್ಸ್ ಆಕಳ ಹಾಲಿನಲ್ಲಿಯೂ ದೊರೆಯುತ್ತದೆ, ಆದರೆ ಇದನ್ನು ಅರಗಿಸಿಕೊಳ್ಳುವ ಶಕ್ತಿ ಮಗುವಿಗೆ ಇರುವುದಿಲ್ಲ. ಮೊಲೆ ಹಾಲನ್ನು ಇರುವ ಜೀವಕೋಶ, ಹಾರ್ಮೋನ್ಸ್, ಪ್ರತಿಕಾಯಗಳು ಕಾಯಿಲೆಯಿಂದ ರಕ್ಷಣೆ ಮಾಡುತ್ತದೆ. ಇಂತಹ ಒಂದು ಪ್ರಾಮುಖ್ಯವಾದ ವಿಷಯವನ್ನು ಜನರಲ್ಲಿ ಜಾಗೃತಿ ಮೂಡಲು ವಿಶ್ವದಾದ್ಯಂತ ಆಗಸ್ಟ್ 1-7 ವಿಶ್ವ ಸ್ತನ್ಯಪಾನ ವಾರವಾಗಿ ಆಚರಿಸುತ್ತಿದ್ದಾರೆ. ಇದರಲ್ಲಿ 120 ದೇಶಗಳು ಪಾಲ್ಗೊಳ್ಳುತ್ತವೆ. ಪ್ರಮುಖವಾಗಿ WHO ಮತ್ತು ಯುನಿಸೆಫ್ ಇದನ್ನು 1991 ಕಾರ್ಯರೂಪಕ್ಕೆ ತಂದಿವೆ.
0: ಕೇಳುಗ್ರೆ, ಸ್ತನ್ಯಪಾನದ ಮಹತ್ವ ಏನು, ಯಾವ ಕಾರಣಕ್ಕಾಗಿ ಇದನ್ನ ಸಪ್ತಾಹವನ್ನಾಗಿ ಆಚರಿಸ್ತಾರ, ಡಾಕ್ಟರ್ ಕವಿತಾ ಅವರು ಮಾಹಿತಿ ಮಾಡಿಕೊಟ್ರಲ್ಲ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಈ ಮಗು ಹುಟ್ಟಿದ ತಕ್ಷಣ ಮೊದಲನೇ ಸಲಕ್ಕೆ ಹಾಲು ಕೊಡಬೇಕು, ಈ ಹಾಲಿನಲ್ಲಿ ಕೊಲೆಸ್ಟ್ರಾಮ್ ಅಂತ ಇರ್ತದ ಅಂತ. ಈ ಕೊಲೆಸ್ಟ್ರಾಮ್ ಅಂದ್ರೆ ಏನು ಅಂತ ಹೇಳ್ತೀರಿ?
1: ಇದು ಸ್ತನ್ಯದಲ್ಲಿ ಉತ್ಪತ್ತಿಯಾಗುವ ಮೊದಲ ಹಾಲು. ಇದು ಗಟ್ಟಿಯಾದ ಹಳದಿ ಬಣ್ಣದ ಹಾಲು. ಇದರಲ್ಲಿ ಅತ್ಯಂತ ಸಮೃದ್ಧವಾಗಿ ಮಿನರಲ್ಸ್, ಪ್ರೋಟೀನ್ಸ್, ಕೊಬ್ಬು ಅಂತಹ ಪೌಷ್ಟಿಕಾಂಶಗಳು ಇರುತ್ತವೆ ಮತ್ತು ಮಗುವಿಗೆ ಸುರಕ್ಷತೆಗೆ ಬೇಕಾಗುವ ರೋಗನಾಶಕ ಶಕ್ತಿಯ ಇಂಟರ್ಲ್ಯೂಕಿನ್ ಅಂತಹ ಪ್ರಮಾಣ ಅಧಿಕವಾಗಿರುತ್ತದೆ. ಆದ್ದರಿಂದ ಮಗುವಿನ ಜನ್ಮವಾದ ಕೂಡಲೇ ಮೊಲೆಯುಣಿಸುವುದು ಮಗುವಿಗೆ ತುಂಬಾ ಆರೋಗ್ಯಕರ. ಇದು 5 ಸ್ತನದಲ್ಲಿ ಇರುತ್ತದೆ, ನಂತರ ಹಾಲು ಉತ್ಪತ್ತಿಯಾಗಲು ಪ್ರಾರಂಭವಾಗುತ್ತದೆ.
0: ಸ್ತನ್ಯಪಾನವನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತ ಸಾಮಾನ್ಯವಾಗಿ ಎಲ್ಲಾ ವೈದ್ಯರು ಹೇಳ್ತಾರೆ, ಇದರಿಂದ ಆಗುವಂತಹ ಪ್ರಯೋಜನಗಳೇನು?
1: ಸ್ತನ್ಯಪಾನವನ್ನು ಮಗುವಿನ ಜನ್ಮವಾದ ಕೂಡಲೇ ಶುರುವಾಗುವುದರಿಂದ ಆ ನಿಕಟವಾದ ಸ್ಪರ್ಶದಿಂದ ಮಗುವಿನ ಮನದಲ್ಲಿ ಅಚ್ಚೊತ್ತಿ ಕೂಡಲೇ ಮಗು ಸ್ತನ್ಯಪಾನ ರೂಢಿ ಮಾಡಿ ಬಿಡುತ್ತದೆ. ಅದಲ್ಲದೆ ಸ್ವಲ್ಪ ಸಮಯದ ನಂತರ, ಅಂದರೆ 6 ಮಾಡಿಸುವುದರಿಂದ ಮಗುವಿಗೆ ಸ್ತನ್ಯಪಾನ ರೂಢಿಗೊಳಿಸಲು ಬಹಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ನಾರ್ಮಲ್ ಹೆರಿಗೆ ಆದವರಿಗೆ ಕೂಡಲೇ ಮಗುವನ್ನು ಸ್ವಚ್ಛವಾಗಿ ಸ್ತನ್ಯಪಾನ ಮಾಡಲು ಕೊಟ್ಟು ಬಿಡುತ್ತೇವೆ. ಇದರಿಂದ ಗರ್ಭಕೋಶ ಕೂಡ ಆಕುಂಚನಗೊಳ್ಳಲು ಸಹಾಯವಾಗುತ್ತದೆ.
0: ಹೆರಿಗೆ ಅಂದ ತಕ್ಷಣ ನಾರ್ಮಲ್ ಆಗಬಹುದು, ಸಿಜರಿನ್ ಆಗಬಹುದು.
1: ಸಿಜರಿನ್ ಆದವರು ಕೂಡಲೇ ಪ್ರಾರಂಭಿಸಬಹುದು, ಯಾಕೆಂದರೆ ಅವರನ್ನು ನಾವು ಎಚ್ಚರ ತಪ್ಪಿಸಿರುವುದಿಲ್ಲ. ಆದರೆ ಅವರಿಗೆ ಮಗ್ಗಲಾಗಲು ಅಥವಾ ಕಾಲು ಅಲುಗಾಡಿಸಲು ಕಷ್ಟಕರ ಇರುವುದರಿಂದ 2-3 ಪ್ರಯತ್ನಿಸಲು ತಿಳಿಸುತ್ತೇವೆ.
0: ಈಗ ಡಾಕ್ಟರ್, ಎಷ್ಟೋ ಸಂದರ್ಭದೊಳಗೆ ನಾವು ಕೇಳ್ತೀವಿ, ಮಗುವಿನ ಹೆರಿಗೆ ಆದ ತಕ್ಷಣ ಹಾಲ ಬಂದಿಲ್ರಿ ಅಂತೇಳಿ ಸಾಮಾನ್ಯವಾಗಿ ಜನ ಹೇಳ್ತಿರ್ತಾರ. ಹಾಲು ಬರದಿದ್ರ ಏನ್ ಮಾಡ್ಬೇಕಂತೀರಿ ಒಬ್ಬ ತಜ್ಞ ವೈದ್ಯರಾಗಿ?
1: ಇದು ಕೂಡ ತುಂಬಾ ಸ್ವಾಭಾವಿಕ. 30-40% ಮಹಿಳೆಯರಿಗೆ ಹಾಲು ಬಂದಿರುವುದಿಲ್ಲ. ಆಗ ನಮ್ಮ ಸಲಹೆಗೆ ಅನುಗುಣವಾಗಿ ಪುಡಿ ಹಾಲು ಹಾಕಲು ಹೇಳುತ್ತೇವೆ. ಆದರೂ ಕೂಡ ಪ್ರಯತ್ನ 2 ಮಾಡುತ್ತಾ ಇರಲು ಹೇಳುತ್ತೇವೆ. ಈ ಹಾಲನ್ನು ಕೂಡ ಬಟ್ಟಲು ಮತ್ತು ಚಮಚದಿಂದ ಹಾಕಬೇಕು. ಬಾಟಲ್ನಲ್ಲಿ ಹಾಕುವುದರಿಂದ ಮೊಲೆ ತೊಟ್ಟಿನ ಗೊಂದಲಕ್ಕೊಳಗಾಗಿ ಮಗು ಮುಂದೆ ಸ್ತನ್ಯಪಾನ ಮಾಡಿಸಲು ಇನ್ನಷ್ಟು ಕಷ್ಟಕರ ಕೆಲಸ ಮಾಡುತ್ತದೆ.
0: ಈಗ ಡಾಕ್ಟರ್, ಹಾಲನ್ನ ಉಣಿಸುವಂತ ವಿಧಾನ ಹೆಂಗಿರ್ತದ? ಅದರಲ್ಲೂ ವಿಶೇಷವಾಗಿ ಮೊದಲ ಹೆರಿಗೆ ಆದಂತ ಹೆಣ್ಮಗಳಿಗೆ ಇದರ ವಿಧಾನ ಗೊತ್ತಿರುವುದಿಲ್ಲ.
1: ಮೊಲೆ ಉಣಿಸುವುದು ಸಾಮಾನ್ಯ ಜ್ಞಾನವಾಗಿದ್ದರೂ ಅತ್ಯುತ್ತಮ ವಿಧಾನಕ್ಕಾಗಿ ಒಂದು ತರದ ಕೌಶಲ್ಯ ಮತ್ತು ಸರಿಯಾದ ಕ್ರಮ ಅಗತ್ಯವಾಗಿರುತ್ತವೆ. ಸರಿಯಲ್ಲದ ಶರೀರ ಭಂಗಿ ವೈಫಲ್ಯತೆಗೆ ಕಾರಣವಾಗುತ್ತದೆ. ಮೆಲ್ಲನೆ ನಿಮ್ಮ ಮಗುವಿನ ಗಲ್ಲಕ್ಕೆ ತೊಟ್ಟನ್ನು ತಾಗಿಸಿ. ಮಗು ಬಾಯಿ ತುಂಬ ತೊಟ್ಟನ್ನು ಹಾಗೂ ಅದರ ಸುತ್ತಲಿನ ಭಾಗವನ್ನು ಬಾಯಿಯಲ್ಲಿ ತುಂಬಿಕೊಳ್ಳಲು ಅದರ ಬಾಯಿಯಲ್ಲಿ ನಿಮ್ಮ ತೊಟ್ಟನ್ನು ಒತ್ತಿರಿ. ಸಾಮಾನ್ಯವಾಗಿ ಮಗುವನ್ನು ಮುಂದೆ ಹಿಡಿದ ಭಂಗಿ ಅಥವಾ ಮಲಗಿರುವ ಭಂಗಿಯಲ್ಲಿ ಮೊಲೆಯುಣಿಸುತ್ತಾರೆ. ಆದರೂ ನಿಮಗೆ ಯಾವ ಭಂಗಿ ಸೂಕ್ತವೆನಿಸುತ್ತದೆಯೋ ಅದನ್ನು ಪಾಲಿಸುವುದು ಉತ್ತಮ. ಮಗುವಿಗೆ ಹಾಲು ಉಣಿಸಿದ ಮೇಲೆ ಅದನ್ನು ಎತ್ತಿಕೊಂಡು ಹೆಗಲ

0: ಸ್ತನದಲ್ಲಿ ಉತ್ಪತ್ತಿಯಲ್ಲಿ ಮೊದಲ ಹಾಲು ಮತ್ತು ನಂತರದ ಹಾಲು ಅಂತ ಎರಡು ವಿಧಗಳು ಇವೆ. ಮೊದಲ ಹಾಲು ತೆಳುವಾಗಿದ್ದು ಅದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಸ್ ಅಧಿಕವಾಗಿ ಇರುತ್ತದೆ. ನಂತರದ ಹಾಲು ದಪ್ಪವಾಗಿದ್ದು ಅದರಲ್ಲಿ ಕೊಬ್ಬಿನ ಅಂಶಗಳು ಅಧಿಕವಾಗಿ ಇರುತ್ತದೆ. ಆದ್ದರಿಂದ ಎರಡೂ ಹಾಲನ್ನು ಮಗುವಿಗೆ ಅವಶ್ಯಕ.
1: ಈಗ ಡಾಕ್ಟರ್, ಒಬ್ಬ ತಾಯಿ ಅದರಲ್ಲೂ ಈಗ ನಮಗೆ ಹೆಚ್ಚು ಕುತೂಹಲಕಾರಿ ಅಂಶ ಇರುವುದು ಮೊದಲ ಸಲ ತಾಯಿ ಆಗುವಂತಹ ಹೆಣ್ಮಗಳಿಗೆ ಜಾಸ್ತಿ ಇರ್ತದೆ. ತಾನು ಕೊಟ್ಟಂತ ಹಾಲು ಮಗುವಿಗೆ ಸಾಕಾಗ್ತದ, ಅದಕ್ಕೆ ಹೊಟ್ಟೆ ತುಂಬಿದ್ಯಾ ಅಂತ ಗೊತ್ತಾಗುವುದು ಹೆಂಗ?
0: ಇದನ್ನು ನಾವು ಮಗುವಿನ ಮೂತ್ರ ಮತ್ತು ಕಕ್ಕಸಿನ ಮೇಲೆ ನಿಶ್ಚಯಿಸುತ್ತೇವೆ. ಮಗು ಕೊಲೆಸ್ಟ್ರಾಲ್ ಕುಡಿಯುವಾಗ ದಿನಕ್ಕೆ 1-2 ಬಾರಿ ಮೂತ್ರ ಮಾಡುತ್ತದೆ. 5 ದಿನಗಳ ನಂತರ ತೆಳು ಹಾಲು ಉತ್ಪತ್ತಿ ಆಗಲು ಶುರುವಾದ ಮೇಲೆ ಮಗು 6-8 ಬಾರಿ ಮೂತ್ರ ಮಾಡುತ್ತದೆ ಮತ್ತು 2-5 ಬಾರಿ ಕಕ್ಕಸ ಮಾಡಿದರೆ ಹಾಲು ಮಗುವಿನ ಅವಶ್ಯಕತೆಗೆ ತಕ್ಕಂತಿದೆ ಎನ್ನುತ್ತೇವೆ.
1: ಅಂದ್ರೆ ಇದರ ಆಧಾರದ ಮೇಲೆ ತಾಯಿ ತಿಳ್ಕೊಳ್ಬೇಕು ಅಂತ ಹೇಳ್ತೀರಿ. ಈಗ ಡಾಕ್ಟರ್, ತಾಯಿಯ ತೂಕಕ್ಕೂ ಅವಳಲ್ಲಿ ಉತ್ಪತ್ತಿ ಆಗುವಂತಹ ಹಾಲಿನ ಪ್ರಮಾಣಕ್ಕೂ ಏನಾದರೂ ಸಂಬಂಧ ಇದೆಯಾ?
0: ಖಂಡಿತವಾಗಿ ಇದೆ. ಬಟ್ ಪ್ರಸವದ ನಂತರ ಮಹಿಳೆಯ ಮನೆಯಲ್ಲಿ ತುಂಬಾ ಕೊಬ್ಬು ತುಂಬಿರುವ ಪದಾರ್ಥ ಕೊಡುತ್ತಾರೆ. ಅವರಿಗೆ ಮನೆಯಲ್ಲಿ ಯಾವ ಕೆಲಸ ಮಾಡಲು ಬಿಡುವುದಿಲ್ಲ. ಆದ್ದರಿಂದ ಮಹಿಳೆಯಲ್ಲಿ ಬೊಜ್ಜು ಕಂಡು ಬರುತ್ತದೆ. ಇದು ಮೂಢನಂಬಿಕೆ. ಪ್ರಸವದ ನಂತರ ಮಹಿಳೆಯ ತೂಕ ಏರುವುದರಿಂದ ಸ್ತನದ ಹಾಲು ಉತ್ಪತ್ತಿಗೆ ಬಹಳ ಪರಿಣಾಮ ಬೀಳುವುದಿಲ್ಲ. ಈ ಸಮಯದಲ್ಲಿ ಅವರಿಗೆ ಸತ್ವಯುತವಾದ ಆಹಾರ ಕೊಡಬೇಕು. ಅವರು ದಿನದಲ್ಲಿ 600 ml ಹಾಲು ಉತ್ಪತ್ತಿ ಮಾಡಿಯೇ ಮಾಡುತ್ತಾರೆ. ಅದರ ಜೊತೆಗೆ ವ್ಯಾಯಾಮಗಳನ್ನು ಮಾಡಬೇಕು. ಇದರಿಂದಲೂ ಹಾಲಿನ ಉತ್ಪತ್ತಿ ಮೇಲೆ ಪರಿಣಾಮವಿಲ್ಲ. ಮನೆಯಲ್ಲಿ ನೀರು ಕೂಡ ಕೊಡಲು ಹಿಂಜರಿಯುತ್ತಾರೆ. ಆದರೆ ಪ್ರಸವದ ನಂತರ ಮಹಿಳೆಗೆ ಮೊದಲಿನಿಗಿಂತಲೂ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ. ಒಟ್ಟಾರೆ ಮಹಿಳೆಗೆ ಮೊದಲಿನಿಗಿಂತ ಪ್ರತಿದಿನ 500 kcalಯಷ್ಟು ಹೆಚ್ಚಿನ ಆಹಾರದ ಅವಶ್ಯಕತೆ ಇದೆ. ಇದನ್ನು ಸರಿಯಾಗಿ ಪಾಲಿಸಿದರೆ ಪ್ರಸವದ ನಂತರ ಬೊಜ್ಜು ಬರುವುದಿಲ್ಲ. ಆದರೆ ಪ್ರಸವ ಪೂರ್ವದಲ್ಲೇ ಬಹಳ ಬೊಜ್ಜು ಇದ್ದರೆ ಅವರು ದಿನನಿತ್ಯ ವ್ಯಾಯಾಮ ಮಾಡಿ ವಾರಕ್ಕೆ 1/2 kg ತೂಕ ಇಳಿಸಬೇಕು. ಇದರಿಂದ ಹಾಲಿನ ಉತ್ಪತ್ತಿ ಕುಂದುವುದಿಲ್ಲ.
1: ಇತ್ತೀಚಿನ ದಿನದಲ್ಲಂತೂ ಉದ್ಯೋಗಸ್ಥ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾಳೆ. ಈ ನೌಕರಸ್ಥ ಮಹಿಳೆ ಹೇಗೆ ಮಗುವಿಗೆ ಹಾಲು ಉಣಿಸಬೇಕು, ಅದಕ್ಕಾಗಿ ಅವಳು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ?
0: ಅವರು ಸ್ತನ್ಯಗಳನ್ನು ಮಾಲಿಶ್ ಮಾಡಿ ಹಾಲನ್ನು ಕೈಯಲ್ಲಿ ಹಿಂಡಿ ತೆಗೆಯಬೇಕು ಅಥವಾ ಬ್ರೆಸ್ಟ್ ಪಂಪ್ ಮುಖಾಂತರ ಹಾಲನ್ನು ತೆಗೆದು ಸ್ವಚ್ಛವಾದ ಬಟ್ಟಲಿನಲ್ಲಿ ಸಂಗ್ರಹಿಸಬೇಕು. ಇದನ್ನು ಕೊಠಡಿಯ ತಾಪಮಾನದಲ್ಲಿ 6 ತಾಸಿನ ತನಕ ಇಡಬಹುದು ಅಥವಾ ರೆಫ್ರಿಜರೇಟರ್ನಲ್ಲಿ 8 ದಿನಗಳ ಕಾಲ ಇಡಬಹುದು. ದಿನ ತುಂಬಾ ಮೊದಲು ಹುಟ್ಟಿದ ಕೂಸಿಗೂ ಇದೇ ವಿಧಾನವನ್ನು ಪಾಲಿಸುತ್ತೇವೆ. ನೌಕರಸ್ಥ ಮಹಿಳೆಯು ತನ್ನ ಕೆಲಸದ ಸಮಯದಲ್ಲೂ ಮನೆಗೆ ಹೋಗಿ ಮೊಲೆಯುಣಿಸಿ ಬರುವ ಅವಕಾಶವನ್ನು ಹೆಚ್ಚಿನ ಸಂಸ್ಥೆಗಳು ಕಲ್ಪಿಸಿ ಕೊಡುತ್ತಿವೆ.
1: ಈಗ ಡಾಕ್ಟ್ರೆ, ಹಾಲಿನ ಉತ್ಪತ್ತಿ ಹೆಂಗ್ ಕಡಿಮೆ ಆಗ್ತದ ಅಂತೀರಿ?
0: ಮಗುವು ಹಾಲನ್ನು ಸೇವಿಸಿದಷ್ಟೂ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಮಗು ಅತ್ತಾಗ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದೇ ಪ್ರಕಾರ ತಾಯಿಯು ತುಂಬಾ ದುಃಖದಲ್ಲಿದ್ದರೆ ಅಥವಾ ಮಾನಸಿಕ ಒತ್ತಡದಲ್ಲಿದ್ದರೆ ಹಾಲಿನ ಉತ್ಪತ್ತಿಗೆ ಕುಂದು ತರುತ್ತದೆ. ಹಾಗೆಯೇ ತಾಯಿಯು 1/2 kg ಹೆಚ್ಚಿನ ತೂಕ ವಾರದಲ್ಲಿ ಇಳಿಸುವುದರಿಂದ ಅಥವಾ ಸರಿಯಾದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡದೇ ಇರುವುದರಿಂದ ಹಾಲಿನಲ್ಲಿ ಕುಂದು ಕಾಣಿಸಿಕೊಳ್ಳುತ್ತದೆ.
1: ಈ ತರಹ ತಾಯಿ ನಿಯಮಿತವಾಗಿ ಮಗುವಿಗೆ ಮೊಲೆ ಉಣಿಸೋದ್ರಿಂದ ಮಗುವಿಗೆ ಏನೆಲ್ಲ ಉಪಯೋಗಗಳು ಆಗ್ತವೆ?
0: ಮೊದಲೇ ತಿಳಿಸಿದಂತೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ವೃದ್ಧಿಸುತ್ತದೆ. ಮಗುವಿನ ಮೆದುಳು ಬಹಳ ಚುರುಕುಗೊಳ್ಳುತ್ತದೆ. ಉಸಿರಾಟ ಮತ್ತು ಹೃದಯದ ಬೆಳವಣಿಗೆಗೆ ಉಪಯೋಗವಾಗುತ್ತದೆ. ಮಗುವಿನ ಕರುಳಿನ ಪಚನ ಕ್ರಿಯೆ ವೃದ್ಧಿಸುತ್ತದೆ ಮತ್ತು ಕರುಳಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಟಾವೈರಸ್ ಮತ್ತು ಈಕೊಲೈ ಅಂತಹ ಪ್ರಾಣಾಂತಿಕ ಸೋಂಕಿನಿಂದ ರಕ್ಷಣೆ ಕೊಡುತ್ತದೆ. ಮಗುವಿಗೆ ಮಧುಮೇಹ ಬರುವ ಶೇಕಡಾಂಶವನ್ನು ಇದು ಕಡಿಮೆ ಮಾಡುತ್ತದೆ. ಮಗುವಿಗೆ ಬೊಜ್ಜು ಮೈ ಬಾರದಂತೆ ಇದು ತಡೆಗಟ್ಟುತ್ತದೆ.
1: ಮಗುವಿಗೂ ಹಲವಾರು ರೀತಿಯ ಉಪಯೋಗಗಳು ಇದರಿಂದ ಆಗ್ತದೆ ಅಂದಾಗ ತಾಯಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಿರಬಹುದಲ್ಲ?
0: ಖಂಡಿತ. ಇದರಿಂದ ಮಗುವಿನ ಜೊತೆಗೂ ಭಾವನಾತ್ಮಕ ಸಂಬಂಧ ತಾಯಿಯಲ್ಲಿ ವೃದ್ಧಿಸುತ್ತದೆ. ಇದರಿಂದ ಪ್ರಸವದ ನಂತರ ಮಾನಸಿಕ ಖಿನ್ನತೆಯ ಸಂಭವ ಕಡಿಮೆಯಾಗುತ್ತದೆ. ಅದಲ್ಲದೆ ಸ್ತನದ ಗರ್ಭಾಶಯದ ಮತ್ತು ಅಂಡ

0: ಗರ್ಭಾಶಯದ ಕ್ಯಾನ್ಸರ್ ತಡೆಗಟ್ಟಲು ಇದು ಉಪಕಾರಿಯಾಗಿದೆ. ಅದಲ್ಲದೆ ಸ್ತನ್ಯಪಾನ ಮಾಡುವುದರಿಂದ ಅಂಡಾಣುಗಳ ಉತ್ಪತ್ತಿ ಕುಂದು ಕಾಣಿಸುತ್ತದೆ. ಆದ್ದರಿಂದ ಇದು ಸಂತಾನ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ.
1: ಮಗು ಜನಿಸಿದ ಎಷ್ಟು ತಿಂಗಳ ತನಕ ತಾಯಿಯ ಹಾಲು ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ?
0: ಮೊದಲ 6 ತಿಂಗಳು ಮೊಲೆ ಹಾಲು ಮಾತ್ರ ಮಗುವಿಗೆ ಉಣಿಸಬೇಕು. ನಂತರ ಇದರ ಜೊತೆಗೆ ಬೇರೆಯ ಹಾಲು ಮತ್ತು ಮೃದುವಾದ ಆಹಾರವನ್ನು ವೈದ್ಯರ ಸಲಹೆಯಂತೆ ಪ್ರಾರಂಭಿಸಬಹುದು. ಈ ಮೊಲೆ ಹಾಲು ಉಣಿಸುವುದು 18 ತಿಂಗಳ ಕಾಲ ಸಮಯ ಮುಂದುವರಿಸಿದರೆ ತುಂಬಾ ಉಪಯೋಗ. ಆದರೆ 2 ವರ್ಷ ತುಂಬುವುದರ ಒಳಗೆ ಹಾಲು ಉಣಿಸುವುದನ್ನು ನಿಲ್ಲಿಸಬೇಕು. ಅದರ ನಂತರ ಉಣಿಸುವುದರಿಂದ ಮಗುವಿಗೆ ಯಾವ ಪ್ರಯೋಜನವೂ ಇಲ್ಲ.
1: ಅಂದ್ರೆ ಸೂಕ್ತವಾದದ್ದು ಅಂದ್ರೆ 1.5 ವರ್ಷಗಳ ಕಾಲ ಉಣಿಸ್ಬೇಕು ಅಂತ ಹೇಳ್ತೀರಿ. ಕೆಲವು ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತ ತಾಯಂದ್ರು ಹಾಲು ಕೊಡಬಾರದು ಅಂತ ಕೇಳ್ತೀವಿ. ಹಂಗಿದ್ರೆ ಯಾರು ಮಗುವಿಗೆ ಹಾಲು ಉಣಿಸಬಾರದು ಅಂತ ಹೇಳಿ?
0: ಮೊದಲನೇದಾಗಿ ಕೆಲವು ಮಕ್ಕಳಿಗೆ ಹಾಲಿನ ಪಚನದ ಎನ್ಝೈಮ್ ತೊಂದರೆ ಇರುತ್ತದೆ, ಅಂತ ಮಗುವಿಗೆ ಹಾಲನ್ನು ಕೊಡಬಾರದು. ಅಥವಾ ತಾಯಿ HIV ಸೋಂಕು ಅಥವಾ ಇತರ ಸೋಂಕುಗಳಿಂದ ಬಳಲುತ್ತಿದ್ದರೆ ಮೊದಲು ವೈದ್ಯರ ಸಲಹೆ ಪಡೆದೇ ಹಾಲನ್ನು ಉಣಿಸಬೇಕು. ಯಾಕೆಂದರೆ ಇದರಿಂದ ಮಗುವಿಗೆ ಪ್ರಸರಣೆಯ ಸಂಭವ ಹೆಚ್ಚುತ್ತದೆ. ಬಹಳ ಮದ್ಯಪಾನ ಮಾಡುವ ಮಹಿಳೆಯು ಕೂಡ ಹಾಲು ಉಣಿಸಬಾರದು. ತಾಯಿಯು ಸ್ತನದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೆ ಅಥವಾ TBಯ ಸೋಂಕಿನಿಂದ ಸದ್ಯದಲ್ಲೇ ಬಳಲುತ್ತಿದ್ದರೆ ಹಾಲು ಉಣಿಸುವುದು ಅಷ್ಟೊಂದು ಸೂಕ್ತವಲ್ಲ. ತಾಯಿಯು ಯಾವುದೇ ಔಷಧೋಪಚಾರಗಳನ್ನು ಸೇವಿಸುತ್ತಿದ್ದಲ್ಲಿ ತಮ್ಮ ವೈದ್ಯರ ಸಲಹೆಯ ನಂತರವೇ ಹಾಲು ಉಣಿಸಬೇಕು.
1: ಈಗ ಈ ತರಹದ ಮಕ್ಕಳು ಅಂದ್ರೆ ತಾಯಿಯ ಹಾಲಿನಿಂದ ವಂಚಿತರಾದ ಮಕ್ಕಳು ಏನ್ ಮಾಡಬೇಕು? ಅವರಿಗಿರುವಂತ ಬೇರೆ ಪೂರಕ ಆಹಾರ ಯಾವುದು ಅಂತೀರಿ?
0: ವೈದ್ಯರ ಸಲಹೆಯಂತೆ ಇಂತಹ ಮಕ್ಕಳು ಪುಡಿ ಹಾಲನ್ನು ಹಾಕುವುದು ಉತ್ತಮ. ಅದಲ್ಲದೆ ಮೊಲೆ ಹಾಲಿನ ಶೇಖರಣಾ ಕೇಂದ್ರಗಳು ಸ್ಥಾಪಿಸಲು ಯೋಜನೆಗಳು ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತಿವೆ. ಇಲ್ಲಿ ಬೇರೆ ಮಹಿಳೆ ಹಾಲು ಹಿಂಡಿ ಕೊಡುತ್ತಾಳೆ, ಅದನ್ನು ಪಾಶ್ಚರೈಸ್ ಮಾಡಿ ಹಾಲನ್ನು ಹೆಪ್ಪುಗಟ್ಟಿಸಿಡ್ತಾರೆ. ಅದನ್ನು ಕೆಲವು ತಿಂಗಳ ಕಾಲ ಶೇಖರಿಸಿ ಇಡುತ್ತಾರೆ.
1: ಆಯ್ತು ಡಾಕ್ಟರ್ ಕವಿತಾ ಐತಾಳ್ ಅವರ, ತಾವು ಇಷ್ಟೊತ್ತಿನವರೆಗೂ ಈ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿ ಮಗುವಿಗೆ ಹಾಲು ಉಣಿಸಬೇಕು, ಮತ್ತೆ ಈ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಏನು ಉಪಯೋಗ, ಅದರ ಮೂಲಕ ತಾಯಿಗೆ ಏನು ಅನುಕೂಲತೆಗಳು ಆಗ್ತದ ಅನ್ನುವ ಹಲವಾರು ಸಂದೇಹಗಳಿಗೆ ತಾವು ಬಹಳ ಸೂಕ್ತವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸ್ತನ್ಯಪಾನದ ಮಹತ್ವ ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು.
3: ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದಾ? ಹೌದು, ಖಂಡಿತವಾಗಿ ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದು. ವಿವಿಧ ವಯಸ್ಸಿಗೆ ಹೊಂದಿಕೊಂಡು, ವಿವಿಧ ಲಕ್ಷಣಗಳನ್ನು ಹೊಂದಿಕೊಂಡು, ವಿವಿಧ ಕಾರಣಗಳಿಂದ ಈ ಮಲಬದ್ಧತೆ ಮಕ್ಕಳಲ್ಲೂ ಕಾಣಬಹುದು. ಈಗ ಉದಾಹರಣೆಗೆ ನವಜಾತ ಶಿಶು ಹುಟ್ಟಿ 24 ತಾಸು ಒಳಗಡೆ ಮಲವಿಸರ್ಜನೆ ಮಾಡಬೇಕು. ಮಗು ಮಲವಿಸರ್ಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗಂಭೀರವಾಗಿ ಅದನ್ನು ತಗೊಂಡು ಸೂಕ್ತವಾದ ಪರೀಕ್ಷೆ ಎಲ್ಲ ಮಾಡಿ ಅದಕ್ಕೆ ಯಾಕೆ ಹೀಗಾಯ್ತು ಅಂತ ನಾವು ಪತ್ತೆ ಹಚ್ಚಬೇಕಾಗ್ತದೆ, ಮತ್ತೆ ಸೂಕ್ತವಾದ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಮಲವನ್ನು ವಿಸರ್ಜನೆ ಮಾಡ್ತಾ ಇಲ್ಲ ಅಂತ ಹೇಳುವಾಗ ನಾವು ಮೊದಲಿಗೆ ಗುದದ್ವಾರವನ್ನು ನಾವು ಟೆಸ್ಟ್ ಮಾಡ್ತೇವೆ. ಗುದದ್ವಾರ ಸರಿಯಾಗಿ ಇದೆಯೋ ಇಲ್ವೋ, ಕೆಲವು ಸರ್ತಿ ಗುದದ್ವಾರ ಇರುವುದಿಲ್ಲ, ಆಗ ಅದಕ್ಕೆ ತುರ್ತು ಚಿಕಿತ್ಸೆ ಮೂಲಕ ಅದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗ್ತದೆ. ಕೆಲವು ಸರ್ತಿ ಗುದದ್ವಾರ ಇದ್ರೂ ಕೂಡ ಅದು ಸರಿಯಾದ ಗಾತ್ರದಾಗಿರುವುದಿಲ್ಲ, ಆಗ ಇದು ಕೆಲವು ಸರ್ತಿ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ಬಹುದು, ಅಥವಾ ಅದರ ಪೊಸಿಷನ್ ಸರಿ ಇರುವುದಿಲ್ಲ. ಸೊ ಹೀಗಿದ್ದಾಗ ಅದನ್ನ ನಾವು ಪತ್ತೆ ಹಚ್ಚುತ್ತೇವೆ. ಈಗ ಗುದದ್ವಾರ ಸರಿ ಇದೆ ಆದ್ರೂ ಮಲಬದ್ಧತೆ ಇದೆ ಅಂತ ಹೇಳುವಾಗ ನಾವು ಎಲ್ಲಾದರೂ ಮಲಬದ್ಧತೆಗೆ ಕಾರಣ ಮಲಕೋಶ ಅಂದ್ರೆ ರೆಕ್ಟಮ್ ಅಂತ ಹೇಳ್ತಾರೆ, ಇದರಲ್ಲಿ ನಿಶಕ್ತಿ ಏನಾದ್ರೂ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದಕ್ಕೆ ಹರ್ಷ್ಪ್ರಂಗ್ ಡಿಸೀಸ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಗುದದ್ವಾರದ ಮೂಲಕ ಬಣ್ಣ ಬಿಟ್ಟು ಎಕ್ಸ್ರೇ ಮಾಡಿ ಅದರಲ್ಲಿ ಅದರ ಆಕೃತಿಯನ್ನೆಲ್ಲ ನೋಡಿ ಹರ್ಷ್ಪ್ರಂಗ್ ಡಿಸೀಸ್ ಏನಾದ್ರು ಕಾಯಿಲೆ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ಚುತ್ತೇವೆ. ಆದ್ರೂ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಗುದದ್ವಾರದ ಮೂಲಕ ಒಂದು ಸಣ್ಣ ತುಕಡಿ ತಗೊಂಡು ಅದನ್ನ ಪರೀಕ್ಷೆ ಕಳಿಸಿ ಅದೇನಾದ್ರೂ ಅಲ್ಲಿ ದೌರ್ಬಲ್ಯ ಇದೆಯಾ ಜಾಗದ್ದು ಅಂತ ನಾವು ನೋಡ್ತೇವೆ. ಇಲ್ಲ ಅದು ನಮಗೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ತಪಾಸಣೆ ಮಾಡುವಾಗ ಕ್ಲೈಗೆ ಗ್ಲೌಸ್ ಹಾಕೊಂಡು ಬೆರಳಿಂದ ಉದದ್ವಾರದ ಮೂಲಕ ಬೆರಳು ಹಾಕಿ ಕೆಲವು ಸರ್ತಿ ಮಲಕೋಶದ ಹಿಂದೆ ಗಂಟಿರೋ ಸಾಧ್ಯತೆ ಇರ್ತದೆ. ಇದನ್ನ ನಾವು ಪತ್ತೆ ಹಚ್ಚಬೇಕು. ಇದಕ್ಕೆ ಸೇಕ್ರೋಕ್ ಆಕ್ಸಿಜನ್ ಟೆರಟೋಮಾ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳಲ್ಲಿ ಕಂಡುಕೊಳ್ಳುವಂತಹ ಸಮಸ್ಯೆನೆ. ಇದು ಮೊದಲಿಗೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಅದನ್ನು ಕಂಡು ಹುಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇದು ಬೆಳವಣಿಗೆ ಆದ್ರೆ ರೋಗ ಲಕ್ಷಣಗಳು ಜಾಸ್ತಿ ಆಗ್ಬಹುದು, ಅಥವಾ ಇದನ್ನ ಹೀಗೆ ಬಿಟ್ರೆ ಮಕ್ಕಳಲ್ಲಿ ಮುಂದೆ ಕ್ಯಾನ್ಸರ್ ಕಾಯಿಲೆ ಉತ್ಪನ್ನ ಆಗುವ ಚಾನ್ಸಸ್ ಇರ್ತದೆ. ಈಗ ಇದು ಸಮಸ್ಯೆ ಏನಿಲ್ಲ ಅಂತ ಹೇಳಿದ್ರೆ ಬಹುಶಃ ಹಾದು ಕಟ್ಟುವಿಕೆ ಮೇಲೆ ಇರಬಹುದು. ಹಾಗೆ ಅದನ್ನ ನಾವು ಎಕ್ಸ್ರೇ ಮೂಲಕ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಇದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಎಲ್ಲವನ್ನೂ ಸರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಮುಖ್ಯವಾದ ಕಾರಣ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ನಾವು ಪತ್ತೆ ಹಚ್ಚಿಕೊಳ್ಬಹುದು. ನಮ್ಮ ಮೆದುಳಿನಿಂದ ನರಗಳು ಸ್ಪೈನಲ್ ಕಾರ್ಡ್ ಮೂಲಕ ನಮ್ಮ ಬೆನ್ನುಹುರಿಗೆ ಬರ್ತದೆ. ಅಲ್ಲಿಂದ ನಮ್ಮ ವಿವಿಧ ಅಂಗಾಂಗಗಳಿಗೆ ಅದು ಸಂಪರ್ಕ ಕೊಡ್ತದೆ. ಈ ಬೆನ್ನು ಹುರಿ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ, ಅದಕ್ಕೆ ನಾವು ಸ್ಪೈನಾ ಬೈಫಿಡಾ ಅಂತ ಹೇಳ್ತೇವೆ. ಹಾಗಾದ್ರೆ ಅಲ್ಲಿಂದ ನರಗಳು ಸಂಪರ್ಕ ಸರಿಯಾಗಿಲ್ಲದ ಕಾರಣ ಮಲಬದ್ಧತೆ ಆಗ್ಬಹುದು. ಅದರೊಟ್ಟಿಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕೈಕಾಲಲ್ಲಿ ನಿಶಕ್ತಿ ಕೂಡ ಆಗ್ಬಹುದು.
4: ಬಹುಶಃ ಸಾಮಾನ್ಯರಿಗೆ ಈ ಕಾರಣ ಗೊತ್ತಿರುವುದಿಲ್ಲ.
3: ಅದಕ್ಕೆ ಈ ಇಂಥ ಸಮಸ್ಯೆಗಳು ಪತ್ತೆ ಹಚ್ಚೋದು ಬಹಳ ತಡವಾಗ್ತದೆ. ಮೊದಲೇ ಹುಟ್ಟುತ್ತಲೇ ಸಮಸ್ಯೆ ಇದ್ರೂ ಕಣ್ಣು ಹುಡ್ಕೊಳ್ಳುವಾಗ ಮಗುವಿನ ವಯಸ್ಸು ಸಾಧಾರಣ 2-3 ವರ್ಷ ಆಗಿರ್ತದೆ. ಹಾಗೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರ್ತದೆ ಮೂತ್ರಕೋಶಕ್ಕೆ. ಅದಕ್ಕೆಲ್ಲ ಇದನ್ನ ನಾವು ಪತ್ತೆ ಹಚ್ಚಬೇಕಾದ್ರೆ ನಾವು MRI ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. MRI ಸ್ಕ್ಯಾನಿಂಗ್ ಅಲ್ಲಿ ನಾವು ಪತ್ತೆ ಹಚ್ಚಿಕೊಳ್ಬಹುದು. ಕೆಲವು ಸರ್ತಿ ಈ ರೋಗ ಲಕ್ಷಣಗಳು ಹೊರಗಡೆ ಕಾಣಿಸ್ಕೊಳ್ತದೆ. ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಗಂಟುಗಳಿರುವಂತದ್ದು, ಅದರ ಸೂಚನೆ ಬೇಗ ಸಿಗ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಸಂಶಯಾಸ್ಪದವಾಗಿದ್ರೆ ನಾವು ಅದನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ MRI ಮೂಲಕ ಅದನ್ನ ನಾವು ಸೂಕ್ತವಾದ ಚಿಕಿತ್ಸೆ ನೀಡಬೇಕಾಗ್ತದೆ. ಇನ್ನು ಕೆಲವು ಅಸಾಮಾನ್ಯವಾದ ಕಾರಣಗಳು ಇರ್ತವೆ, ಅದನ್ನು ಪತ್ತೆ ಹೊಡೋದು ಬಹಳ ಕಷ್ಟವಾಗ್ತದೆ. ತುಂಬಾ ಸಮಸ್ಯೆ ಇದ್ದವರಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಒಂದು ಕಾರಣಕರ್ತ ಆಗಿರ್ತದೆ. ಆಗ ಅದನ್ನ ನಾವು ಇಷ್ಟು ಸಮಸ್ಯೆಗಳಿದ್ರೆ ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಇನ್ನು ಕೆಲವು ಅಸಾಮಾನ್ಯವಾದ ಕಾಯಿಲೆ ಪತ್ತೆ ಹಚ್ಚೋದು ಯಾರಿಗೂ ಕಷ್ಟವಾಗ್ತದೆ. ಇದು ಮಲಬದ್ಧತೆ ಇರೋ ಮಕ್ಕಳಲ್ಲಿ 5% ಮಾತ್ರ ಇಂಥವರಿಗೆ ಬರುವಂತದ್ದು. ಇನ್ನು 95% ಕಾಯಿಲೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಹೀಗೆ ಕಾರಣ ಇಲ್ಲದೆ, ಇಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿಲ್ಲ, ಆದ್ರೆ ಕರಳು ಚುರುಕಿಲ್ಲ, ಕರಳು ಅದರ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಮುಂದೆ ನಾನು ನಿಮಗೆ ತಿಳಿಸ್ತೇನೆ. ಯಾವ ಮಗುವಿಗೆ ತೀವ್ರತೆ ಜಾಸ್ತಿ ಇದೆಯೋ ಈ ರೋಗದ್ದು, ಬೇಗ ಲಕ್ಷಣಗಳು ಕಂಡು ಬರ್ತವೆ. ಯಾವ ಮಕ್ಕಳಿಗೆ ತೀವ್ರತೆ ಕಮ್ಮಿ ಇದೆಯೋ ಲಕ್ಷಣಗಳು ತಡವಾಗಿ ಕಂಡು ಬರ್ತವೆ. ಈಗ ಈ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಯಾಕೆ ಬರ್ತದೆ, ಇದ್ರ ಬಗ್ಗೆ ನಾನು ಜನರಲ್ ಅರಿವು ಮೂಡಿಸ್ಲಿಕ್ಕೆ ಈ ಒಂದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈಗ ನೋಡಿ, ಅದು ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಹಾಗೂ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಈಗ ನೀವು 2-3 ದಶಕಗಳ ಹಿಂದಕ್ಕೆ ಹೋಲಿಸಿದ್ರೆ ನೀವು, ನಮ್ಮ ಆಹಾರ ಪದ್ಧತಿ ಸಾಕಷ್ಟು ಚೆನ್ನಾಗಿತ್ತು. ಈಗ ನೀವು ನೋಡಿದ್ರೆ ನಾವು ಪ್ಯಾಕ್ಡ್ ಫುಡ್ ತಗೊಳ್ತೇವೆ, ಚಿಪ್ಸ್, ಬಿಸ್ಕೆಟ್, ಕುರ್ಕುರೆ. ಇದು ಯಾವುದೇ ಒಂದು ಕುಗ್ರಾಮದಲ್ಲಿ ಆದ್ರೂ ಕೂಡ ಒಂದು ಗೂಡಂಗಡಿಯಲ್ಲಿ ಇದೆಲ್ಲ ಸಿಕ್ಕಿರ್ತದೆ. ಮತ್ತೆ ಈಗಿನ ಸಂದರ್ಭದಲ್ಲಿ ಪೋಷಕರು, ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗುವರು, ಅವರಿಗೊಂದು ಖಿನ್ನತೆ, ನಾವು ಮಕ್ಕಳಿಗೆ ಏನು ಮಾಡ್ತಾ ಇಲ್ಲ. ಸಾಯಂಕಾಲ ಬರುವಾಗ ಬೇಕರಿಂದ ಇಂಥ ಆಹಾರ ತರ್ತಾರೆ, ಮಕ್ಕಳಿಗೆ ಕೊಡ್ತಾರೆ, ಅವರ ಪ್ರೀತಿ ಸರಿ, ಆದ್ರೆ ಇದರಿಂದ ಮಕ್ಕಳಿಗೆ ಎಷ್ಟು ಅನಾರೋಗ್ಯ ಉಂಟಾಗ್ತದೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಅಲ್ಲದೆ ಮನೇಲಿ ಅಜ್ಜ ಅಜ್ಜಿ ಮಕ್ಕಳನ್ನ ನೋಡ್ಕೊಳ್ತಾರೆ, ಮಕ್ಕಳು ನೋಡ್ಕೊಳ್ಳೋದು ಬಹಳ ಕಷ್ಟ, ಹಠ ಮಾಡ್ತಿರ್ತಾರೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಅವರು ಒಂದಿಷ್ಟು ಕೊಡ್ತಾರೆ. ಈ ಅನಾರೋಗ್ಯಕರ ಆಹಾರಗಳಿಂದ ನಮ್ಮ ಕರುಳ ಮೇಲೆ ಸಾಕಷ್ಟು ಪ್ರಭಾವ ಬೀಳ್ತದೆ. ಮೊದಲೆಲ್ಲ ಯಾರಿಗೆ ಇಷ್ಟೆಲ್ಲ ಆಹಾರಗಳು ಸಿಗ್ತಾ ಇತ್ತು? ಎಲ್ರು ಮನೇಲಿ ಮಾಡಿದ್ದು, ಅಜ್ಜಿ ಮಾಡಿದ್ದು, ಅಮ್ಮ ಮಾಡಿದ್ದು ಎಲ್ಲ ತಗೊಳ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ನಾವು ನೋಡೋದಿದ್ರೆ ಮಕ್ಕಳಲ್ಲಿ ಚಟುವಟಿಕೆಗಳು ಕಮ್ಮಿಯಾಗಿದೆ. ಮೊದಲು ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಿದ್ರು, ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಆಟ ಆಡ್ತಾ ಇದ್ರು. ಈಗ ಟ್ಯೂಷನ್ ಕ್ಲಾಸಸ್ ಇದೆ, ಒಂದ್ ಸ್ವಲ್ಪ ನಮಗೆ ಸಮಯ ಸಿಕ್ಕಿದ್ರೆ ಮೊಬೈಲ್ ಅಥವಾ ದೂರದರ್ಶನ ಇದ್ರಲ್ಲಿ ಕೂತ್ಕೊಂಡು ಬಿಡ್ತಾರೆ. ಆಯ್ತು, ನಾವು ಬಲವಂತವಾಗಿ ನಮ್ಮ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಕಳಿಸಿದ್ರು ನಮ್ಮ ವಠಾರದಲ್ಲಿ ಬೇರೆ ಮಕ್ಕಳು ಬರಲ್ಲ, ಯಾಕಂದ್ರೆ ಅವ್ರಿಗೆ ಅದೇ ಸಮಸ್ಯೆ. ಮಹಾನಗರಗಳಲ್ಲಂತೂ ಮಕ್ಕಳನ್ನು ಹೊರಗೆ ಕಳಿಸುವ ಸುರಕ್ಷಿತ ಅಲ್ಲ, ಹೊರಗೆ ಕಳಿಸುವುದಿಲ್ಲ. ಹೀಗೆಲ್ಲಾಗಿ ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಅಂದ್ರೆ ಇದನ್ನು ಒಬ್ಬರಿಂದ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಸಮಾಜವೇ ಇದನ್ನು ನಾವು ಚೆನ್ನಾಗಿ ನೋಡಿಕೊಂಡು ಇದಕ್ಕೆ ಏನಾದ್ರೂ ಪರಿಹಾರ ಮಾಡ್ಬೇಕಷ್ಟೇ. ಈಗ ಇದರಿಂದ ಯಾವ್ಯಾವ ಲಕ್ಷಣಗಳು ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ನೋಡಿ, ಕೆಲವರು ಪೋಷಕರು ಇದನ್ನು ಅರ್ಥ ಮಾಡಿಕೊಂಡು ಮಲಬದ್ಧತೆ ಇದೆ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ಅಂದ್ರೆ ನನ್ನ ಮಗು 2-3 ದಿವಸಕ್ಕೊಂದ್ಸರ್ತಿ ಮಾಡ್ತಾ ಇದ್ದಾನೆ, ಗಟ್ಟಿಯಾಗಿ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳುವಾಗ ಗುದದ್ವಾರದಲ್ಲಿ ತ್ರಾಸ ಆಗ್ತಾ ಇದೆ, ರಕ್ತ ಹರಿಯತ್ತೆ, ಸನ್ನರಸ ಮಾಡುವಾಗ ಕೆಟ್ಟ ವಾಸನೆ ಇದೆ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಅವ್ರಿಗೆ ನಾವು ಚಿಕಿತ್ಸೆ ನೀಡ್ತೇವೆ. ಇನ್ನು ವಿಚಿತ್ರ ಲಕ್ಷಣಗಳನ್ನ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ ಮಲಬದ್ಧತೆಗೆ ಸಂಬಂಧಪಟ್ಟ ಯಾವುದೇ ಲಕ್ಷಣಗಳಿಲ್ಲ, ಆದ್ರೆ ಕೇವಲ ಹೊಟ್ಟೆ ನೋವು ಅಥವಾ ಹೊಟ್ಟೆಲಿ ಉಬ್ಬರ, ಹಸುವಿಲ್ಲ, ಕೆಲಸದಲ್ಲಿ ಆಸಕ್ತಿ ಇಲ್ಲ, ಲವಲವಿಕೆ ಇಲ್ಲ, ಮತ್ತೆ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ, ತೂಕ ಹೆಚ್ಚಾಗ್ತಾ ಇಲ್ಲ, ಮತ್ತೆ ನಮ್ಮ ಹತ್ರ ಇತ್ತೀಚಿಗಿನ ದಿನಗಳಲ್ಲಿ ಕೇವಲ ವಾಂತಿ, ಹೊರಗಡೆಯಿಂದ ಸಿಟಿ ಸ್ಕ್ಯಾನ್, MRI ಎಲ್ಲ ಮಾಡಿಕೊಂಡು ಬಂದಿರ್ತಾರೆ, ಆದ್ರೆ ವಾಂತಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಪತ್ತೆ ಹಚ್ಚಿದಾಗ ಕೇವಲ ವಾಂತಿ ಇಟ್ಕೊಂಡು ಬರ್ತಾರೆ. ಇಂಥವರಿಗೆಲ್ಲ ನಾವು ಪೋಷಕರಿಗೆ ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತದೆ. ನೋಡಿ, ನಿಮ್ಮ ಮಗುವಿಗೆ ಮಲಬದ್ಧತೆ ಇದೆ ಅಂತ ಹೇಳಿ ಅರ್ಥ ಮಾಡಿಸ್ಕೊಳ್ಳೋದು ನಮಗೆ ಕಷ್ಟ ಆಗ್ತದೆ. ಇಲ್ಲಲ್ಲ, ನಮ್ಮ ಮಗು ಚೆನ್ನಾಗಿ ಡೈಲಿ ಸಂಡಾಸ್ ಮಾಡ್ತಾ ಇದ್ದಾನಲ್ಲ, ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ನೋಡಿ, ಮಲಕೋಶದಲ್ಲಿ ಮಲಕೋಶದ ಎದುರಿರುವಂತದ್ದು ಮೂತ್ರಕೋಶ. ಮಲಕೋಶದಲ್ಲಿ ಮಲ ತುಂಬಿದ್ರೆ ಮೂತ್ರಕೋಶಕ್ಕೆ ಇದು ತನ್ನಂತಾನೆ ಸಮಸ್ಯೆ ಉಂಟು ಮಾಡುತ್ತದೆ. ಹಾಗೆ ಕೆಲವು ಮಕ್ಕಳು ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ ಮೂತ್ರಕ್ಕೆ ಅರ್ಜೆಂಟ್ ಮಾಡುವಂಥದ್ದು, ತನ್ನ ಅರಿವಿಲ್ಲದೆ ಒಳ ಉಡುಪಿನಲ್ಲಿ ಮೂತ್ರ ಮಾಡ್ಕೊಳ್ಳುವಂಥದ್ದು, ರಾತ್ರಿ ವೇಳೆ ಹಾಸಿಗೆ ಹಸಿ ಮಾಡುವಂಥದ್ದು, ಅಥವಾ ಮೂತ್ರದಲ್ಲಿ ಆವಾಗವಾಗ ಸೋಂಕು, ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಉರಿ ಮೂತ್ರ, ಇಂಥದ್ದೆಲ್ಲ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ಕಷ್ಟು ಸಮಸ್ಯೆಗಳಿಗೆ ಮಲಬದ್ಧತೆ ಕಾರಣ. ಈಗ ಇದರಿಂದ ಆಗುವಂಥ ಅವಾಂತರಗಳೇನು, ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಈಗ ನೋಡಿ, ನಮ್ಮ ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ದೈನಂದಿನ ಜೀವನದಲ್ಲಿ ಮಾಡಿದಂತಹ ತಪ್ಪುಗಳು. ಇದರಿಂದಾಗಿ ನೋಡಿ, ಮಗು ಅದೇ ಮಗು ಮುಂದೆ ಹೋಗಿ ಬೇರೆ ಎಷ್ಟೋ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಂಗಾಗ್ತದೆ. ಉದಾಹರಣೆಗೆ ಬೊಜ್ಜುತನ, ಮಧುಮೇಹದ ಕಾಯಿಲೆ, ರಕ್ತದೊತ್ತಡ, ಹೃದಯ ಕಾಯಿಲೆ, ಮತ್ತೆ ನಾವು ತಿನ್ನುವಂತಹ ಆಹಾರದಲ್ಲಿ ಈಗ ಚಿಪ್ಸ್, ಕುರ್ಕುರೆ ಅಂತ ಆಹಾರದಲ್ಲಿ ಸಾಕಷ್ಟು ಉಪ್ಪಿನಂಶ ಇರೋದ್ರಿಂದ ಮೂತ್ರಪಿಂಡದಲ್ಲಿ ಕಲ್ಲು, ಇದು ನಾವು ಸಾಕಷ್ಟು ಈಗ ಮಕ್ಕಳಲ್ಲಿ ಕಾಣಿಸ್ತಾ. ಆಮೇಲೆ ಈಗ ಈ ಮಲಬದ್ಧತೆ ಆದ್ರೆ ಸಂಡಾಸ ಕರಳಲ್ಲಿ ತುಂಬಿಕೊಂಡು ಅಲ್ಲಿ ಸೋಂಕಾಗಿ ಅಪೆಂಡಿಕ್ಸ್ ಕಾಯಿಲೆ ಸಾಕಷ್ಟು ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಅಪೆಂಡಿಕ್ಸ್ ಅಲ್ಲಿ ನಾನು ಹೇಳುದಿದ್ರೆ ಸಾಧಾರಣ 80% ಮಕ್ಕಳಲ್ಲಿ ಅಪೆಂಡಿಕ್ಸ್ ಗೆ ಕಾರಣ ಮಲಬದ್ಧತೆ.
2: ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈಗಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ, ಈ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
7: ಕೇಳುಗರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು 5 April 2016 ಪ್ರಾರಂಭಿಸಲಾಯಿತು ಮತ್ತು ವ್ಯಾಪಾರ, ಉತ್ಪಾದನೆ, ಸೇವಾ ವಲಯ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಗ್ರೀನ್ ಫೀಲ್ಡ್ ಉದ್ಯಮಗಳನ್ನು ಸ್ಥಾಪಿಸಲು ರೂಪಾಯಿ 10 ಲಕ್ಷದಿಂದ ರೂಪಾಯಿ 1 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಬ್ಯಾಂಕ್ ಸಾಲಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಉದ್ದೇಶ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಹಸಿರು ಕ್ಷೇತ್ರ ಉದ್ಯಮವನ್ನು ಸ್ಥಾಪಿಸಲು ಪ್ರತಿ ಬ್ಯಾಂಕ್ ಶಾಖೆಯಲ್ಲಿ ಕನಿಷ್ಠ 1 ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಾಲಗಾರರಿಗೆ ಮತ್ತು ಕನಿಷ್ಠ 1 ಮಹಿಳಾ ಸಾಲಗಾರರಿಗೆ 10 ಲಕ್ಷದಿಂದ 1 ಕೋಟಿವರೆಗಿನ ಬ್ಯಾಂಕ್ ಸಾಲವನ್ನು ಸುಗಮಗೊಳಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳಾ ಉದ್ಯಮಿಗಳಿಂದ ಉತ್ಪಾದನೆ, ವ್ಯಾಪಾರ ಅಥವಾ ಸೇವಾ ವಲಯ ಸಂಬಂಧಿತ ಚಟುವಟಿಕೆಗಳಲ್ಲಿ ಹೊಸ ಉದ್ಯಮವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇನ್ನು ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಮುಖ ಲಕ್ಷಣಗಳಿಗೆ ಬಂದರೆ, ಈ ಯೋಜನೆಯು ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಉದ್ಯಮಶೀಲತಾ ಯೋಜನೆಗಳನ್ನು ಉತ್ತೇಜಿಸಲು ಆರಂಭಿಸಿರುವ ಉಪಕ್ರಮದ ಭಾಗವಾಗಿದೆ. ಹೊಸ ಉದ್ಯಮವನ್ನು ಸ್ಥಾಪಿಸಲು ಕಾರ್ಯನಿರತ ಬಂಡವಾಳವನ್ನು ಒಳಗೊಂಡಂತೆ 10 ಲಕ್ಷ ರೂಪಾಯಿಗಳಿಂದ 1 ಕೋಟಿ ರೂಪಾಯಿಗಳವರೆಗಿನ ಸಾಲವನ್ನು ಒದಗಿಸಲಾಗುವುದು. ಈ ಯೋಜನೆಯು ಪ್ರತಿ ಬ್ಯಾಂಕ್ ಖಾತೆಯು ಸರಾಸರಿ 2 ಉದ್ಯಮಶೀಲತಾ ಯೋಜನೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳುತ್ತದೆ. 1 ಎಸ್ಟಿ ಎಸ್ಸಿ ಮತ್ತು ಇನ್ನೊಂದು ಮಹಿಳಾ ಉದ್ಯಮಿಗೆ. ಕ್ರೆಡಿಟ್ ಹಿಂಪಡೆಯಲು ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುವುದು. ಸಾಲಗಾರನ ಕ್ರೆಡಿಟ್ ಇತಿಹಾಸವನ್ನು ಬ್ಯಾಂಕ್ ನಿರ್ವಹಿಸುತ್ತದೆ, ಆದ್ದರಿಂದ ಹಣವನ್ನು ಯಾವುದೇ ವೈಯಕ್ತಿಕ ಬಳಕೆಗೆ ಬಳಸಲಾಗುವುದಿಲ್ಲ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ ಮೂಲಕ ಆರಂಭಿಕ ಮೊತ್ತವಾಗಿ ರೂಪಾಯಿ 10,000 ಕೋಟಿಗಳ ಮರು ಹಣಕಾಸು ಸೌಲಭ್ಯವಿರುತ್ತದೆ. ಈ ಯೋಜನೆಯಡಿಯಲ್ಲಿ NCGTC ಮೂಲಕ ಕ್ರೆಡಿಟ್ ಗ್ಯಾರಂಟಿಗಾಗಿ ರೂಪಾಯಿ 5,000 ಕೋಟಿಗಳ ಕಾರ್ಪಸ್ ಅನ್ನು ರಚಿಸಲಾಗಿರುತ್ತದೆ. ಸಾಲವನ್ನು ಸುಗಮಗೊಳಿಸುವುದು, ಅಪವರ್ತನೀಕರಣ, ಮಾರ್ಕೆಟಿಂಗ್, ಇನ್ನು ಹಲವು ವಿಷಯಗಳನ್ನು ಪೂರ್ವ ಸಾಲ ತರಬೇತಿಗೆ ಸಮಗ್ರ ಬೆಂಬಲವನ್ನು ಒದಗಿಸುವ ಮೂಲಕ ಸಾಲಗಾರರಿಗೆ ಬೆಂಬಲ ನೀಡುತ್ತದೆ. ಆನ್ಲೈನ್ ನೋಂದಣಿ ಮತ್ತು ಬೆಂಬಲ ಸೇವೆಗಳಿಗಾಗಿ ಜನರಿಗೆ ಸಹಾಯ ಮಾಡಲು ವೆಬ್ ಪೋರ್ಟಲ್ ಅನ್ನು ರಚಿಸಲಾಗಿದೆ. ಕೃಷಿಯೇತರ ವಲಯಗಳಲ್ಲಿ ಬ್ಯಾಂಕ್ ಸಾಲಗಳನ್ನು ಪ್ರಾರಂಭಿಸುವ ಮೂಲಕ ಜನಸಂಖ್ಯೆಯ ಅಲ್ಪಸಂಖ್ಯಾತ ವರ್ಗಗಳನ್ನು ತಲುಪುವ ಮೂಲಕ ಸಾಂಸ್ಥಿಕ ಸಾಲ ರಚನೆಗೆ ಪ್ರಯೋಜನವನ್ನು ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯು ಇತರ ಇಲಾಖೆಗಳ ಪ್ರಸ್ತುತ ಯೋಜನೆಗಳಿಗೂ ಅನುಕೂಲವಾಗಲಿದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನೇತೃತ್ವ ವಹಿಸಲಿದ್ದು, ದಲಿತ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಸಹ ಇದರಲ್ಲಿ ಭಾಗವಹಿಸಲಿದೆ. DICCI ಜೊತೆಗೆ ಇತರ ವಲಯ ನಿರ್ದಿಷ್ಟ ಸಂಸ್ಥೆಗಳ ಸಹಭಾಗಿತ್ವವು ಇರುತ್ತದೆ. ಸ್ಟ್ಯಾಂಡಪ್ ಕನೆಕ್ಟ್ ಸೆಂಟರ್ಗಳ ಹೆಸರುಗಳನ್ನು ಸಿಡ್ಬಿ ಮತ್ತು ಭಾರತೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ನೀಡಲಾಗುವುದು. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ಗೆ ಆರ್ಥಿಕ ನೆರವು ನೀಡಲು ಆರಂಭಿಕ ಮೊತ್ತವಾಗಿ 10,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುವುದು. ಈ ಯೋಜನೆಗೆ ಪೂರ್ವ ಸಾಲ ಮತ್ತು ಕಾರ್ಯಾಚರಣೆಯ ಹಂತವಿರುತ್ತದೆ ಮತ್ತು ವ್ಯವಸ್ಥೆ ಮತ್ತು ಅಧಿಕಾರಿಗಳು ಈ ಹಂತದಲ್ಲಿ ಜನರಿಗೆ ಸಹಾಯ ಮಾಡಲು ಒಲವು ತೋರುತ್ತಾರೆ. ಸಾಲ ವ್ಯವಸ್ಥೆಯು ಉದ್ಯಮಿಗಳನ್ನು ತಲುಪಲು ಸಹಾಯ ಮಾಡಲು ಸಂಯೋಜಿತ ಸಾಲದ ಮಾರ್ಜಿನ್ ಹಣವು 25% ಇರುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಜನರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಮತ್ತು ಇ ಮಾರ್ಕೆಟಿಂಗ್, ವೆಬ್ ಉದ್ಯಮಶೀಲತೆ, ಫ್ಯಾಕ್ಟರಿಂಗ್ ಸೇವೆಗಳು ಮತ್ತು ನೋಂದಣಿಯ ಇತರ ಸಂಪನ್ಮೂಲಗಳ ಬಗ್ಗೆ ಪರಿಚಿತರಾಗಿರುತ್ತಾರೆ. ಯೋಜನೆಯಲ್ಲಿ ಒಮ್ಮುಖ ಮತ್ತು ಅಂತರ್ವಲಯ ಸಂಪರ್ಕಗಳಿಗೆ ಬಂದರೆ, ಈ ಯೋಜನೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಯೋಜನೆಯಡಿಯಲ್ಲಿ ಭಾರತೀಯ ಮೈಕ್ರೋ ಕ್ರೆಡಿಟ್ 5,100 ಇ ರಿಕ್ಷಾಗಳನ್ನು ವಿತರಿಸಿತ್ತು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯುವುದರ ಜೊತೆಗೆ ಸ್ವೀಕರಿಸುವವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಮತ್ತು ಇತರೆ 8 ಮಹತ್ವದ ಪ್ರಧಾನಮಂತ್ರಿ ಯೋಜನೆಗಳ ಅಡಿಯಲ್ಲಿಯೂ ಒಳಗೊಳ್ಳುತ್ತಾರೆ. ಬಿಎಂಸಿ ಭಾರತೀಯ ಮೈಕ್ರೋ ಕ್ರೆಡಿಟ್ ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ದೇಶದ ಬಡವರು ಮತ್ತು ನಿರಾಶ್ರಿತರಿಗೆ ಪ್ರಯೋಜನಗಳನ್ನು ತಲುಪಿಸಲು ಪ್ರಸ್ತಾಪಿಸುತ್ತದೆ. ಪೆಡಲ್ ರಿಕ್ಷಾ ಎಳೆಯುವವರನ್ನು ಇ ರಿಕ್ಷಾ ಮಾಲೀಕರಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಅವರ ಆದಾಯದಲ್ಲಿ 3 ಪಟ್ಟು ಹೆಚ್ಚಳವನ್ನು ಸೃಷ್ಟಿಸಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಸೌಲಭ್ಯಗಳಿಗೆ ಸಾಲ ಒದಗಿಸುವ ಜವಾಬ್ದಾರಿ ಮುದ್ರಾ ಯೋಜನೆಗೆ ಇದೆ. ಪ್ರಸ್ತುತ ಹೊಸ ಕೈಗಾರಿಕೆಗಳ ಸ್ಥಾಪನೆಯಿಂದ ಸ್ಥಾಪಿತ ನಗರಗಳು ಮಾತ್ರ ಪ್ರೋತ್ಸಾಹವನ್ನ ಪಡೆಯುತ್ತವೆ. ಆದರೆ ಈ ಯೋಜನೆ ಪ್ರಾರಂಭವಾದ ನಂತರ ಪ್ರತಿ ವರ್ಷ ದೇಶಾದ್ಯಂತ 2.5 ಲಕ್ಷ ಜನರು ಮತ್ತು 1.25 ಸ್ಥಳಗಳಿಂದ ಹೊಸ ಕೈಗಾರಿಕಾ ಚಟುವಟಿಕೆಯನ್ನು ಪ್ರಚೋದಿಸಲಾಗುತ್ತದೆ. ಬಡವರ ಹೆಸರಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಾಯಿತು. ಆದರೆ ಸ್ವಾತಂತ್ರ್ಯದ ನಂತರ ಮೊದಲ 70 ವರ್ಷಗಳ ಕಾಲ ಸುಮಾರು 40% ಜನಸಂಖ್ಯೆಗೆ ಬ್ಯಾಂಕಿಂಗ್ ಸೇವೆಗಳು ಲಭ್ಯವಿರಲಿಲ್ಲ. ದೊಡ್ಡ ವ್ಯವಹಾರಗಳಿಗೆ ಮಾತ್ರವಲ್ಲದೆ ಸಾಮಾನ್ಯ ಜನರಿಗೂ ಹಣಕಾಸು ಮತ್ತು ಸಾಲಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಇತರ ಸರ್ಕಾರಿ ಯೋಜನೆಗಳ ಬಗ್ಗೆ ಅರ್ಹತಾ ಮಾನದಂಡಗಳು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಅರ್ಹತಾ ಮಾನದಂಡಗಳಿಗೆ ಬಂದರೆ, ಸಾಲಕ್ಕೆ ಅರ್ಜಿ ಸಲ್ಲಿಸುವ ಜನರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ವ್ಯಕ್ತಿಯು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಾಗಿರಬೇಕು. ಕಂಪನಿಯು ಖಾಸಗಿ ಲಿಮಿಟೆಡ್, LLP ಅಥವಾ ಪಾಲುದಾರಿಕೆ ಸಂಸ್ಥೆಯಾಗಿರಬೇಕು. ಸಂಸ್ಥೆಯ ವಹಿವಾಟು 25 ಕೋಟಿಗಿಂತ ಹೆಚ್ಚಿರಬಾರದು. ಉದ್ಯಮಿಯು ಮಹಿಳೆಯಾಗಿರಬೇಕು ಅಥವಾ ಪರಿಶಿಷ್ಟ ಜಾತಿ ಇಲ್ಲವೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿರಬೇಕು. ಈ ಸಾಲವನ್ನ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಮಾತ್ರ ಒದಗಿಸಲಾಗುತ್ತದೆ. ಅಂದರೆ ಯೋಜನೆಯು ಉತ್ಪಾದನೆ ಅಥವಾ ಸೇವಾ ವಲಯದ ಅಡಿಯಲ್ಲಿ ಕೈಗೊಳ್ಳಲಾಗುವ ಮೊದಲ ಯೋಜನೆಯಾಗಿರಬೇಕು. ಅರ್ಜಿದಾರರು ಬ್ಯಾಂಕ್ ಅಥವಾ ಯಾವುದೇ ಇತರೆ ಸಂಸ್ಥೆಯ ಸುಸ್ತಿದಾರರಾಗಿರಬಾರದು. ಕಂಪನಿಯು ಯಾವುದೇ ವಾಣಿಜ್ಯ ಅಥವಾ ನವೀನ ಗ್ರಾಹಕ ಸರಕುಗಳೊಂದಿಗೆ ವ್ಯವಹರಿಸುತ್ತಿರಬೇಕು. ಅದಕ್ಕಾಗಿ DIPPಯ ಅನುಮೋದನೆಯು ಅಗತ್ಯವಾಗಿರುತ್ತದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಸರ್ಕಾರವು ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಅದರ ಮುಖ್ಯ ಗುರಿ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವುದಾಗಿದೆ. ನಿರುದ್ಯೋಗವನ್ನು ಕಡಿಮೆ ಮಾಡಲು ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರೇರೇಪಿಸುವುದು ಈ ಉಪಕ್ರಮದ ಮೂಲ ಉದ್ದೇಶವಾಗಿದೆ. ನೀವು ಹೂಡಿಕೆದಾರರಾಗಿದ್ದರೆ ಸ್ಟ್ಯಾಂಡಪ್ ಇಂಡಿಯಾ ನಿಮಗೆ ವೃತ್ತಿಪರ ಸಲಹೆ, ಸಮಯ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಸರಿಯಾದ ವೇದಿಕೆಯನ್ನು ನೀಡುತ್ತದೆ. ಇನ್ನೊಂದು ಪ್ರಯೋಜನವೆಂದರೆ ಅವರು ನಿಮ್ಮ ಕೆಲಸದ ಮೊದಲ ಎರಡು ವರ್ಷಗಳಲ್ಲಿ ನಿಮಗೆ ಪ್ರಾರಂಭದಲ್ಲಿ ಸಹಾಯ ಮಾಡುತ್ತಾರೆ. ಅವರು ಸಲಹೆಗಾರರಿಗೆ ಸೆಟಪ್ ನಂತರದ ಸಹಾಯವನ್ನು ಸಹ ಒದಗಿಸುತ್ತಾರೆ. ಇದಲ್ಲದೆ ಉದ್ಯಮಿಗಳಿಗೆ ಮತ್ತೊಂದು ಪ್ರಯೋಜನವೆಂದರೆ ಅವರು ಸಾಲಕ್ಕಾಗಿ ತೆಗೆದುಕೊಂಡ ಮೊತ್ತವನ್ನು ಹೇಗೆ ಮರುಪಾವತಿಸುವುದು ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಅವರು 7 ವರ್ಷಗಳಲ್ಲಿ ಸಾಲವನ್ನು ಮರುಪಾವತಿಸಬೇಕಾಗುತ್ತದೆ. ಇದು ಸಾಲಗಾರರಿಗೆ ಮರುಪಾವತಿಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆದಾಗ್ಯೂ ಸಾಲಗಾರನ ಆಯ್ಕೆಯ ಪ್ರಕಾರ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಮೊತ್ತವನ್ನು ಮರುಪಾವತಿಸಬೇಕಾಗುತ್ತದೆ. ಈ ಯೋಜನೆಯು ಉದ್ಯಮಿಗಳಿಗೆ ಕಾನೂನು, ಕಾರ್ಯಾಚರಣೆ ಮತ್ತು ಇತರ ಸಾಂಸ್ಕೃತಿಕ ಅಡೆತಡೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡುತ್ತದೆ. ಇದು ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಬಹಳ ಸಕಾರಾತ್ಮಕ ಉತ್ತೇಜನವನ್ನು ನೀಡಬಹುದು. ಇದು ದಲಿತರು, ಬುಡಕಟ್ಟು ಜನಾಂಗದವರು ಮತ್ತು ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಬಹುದು.
6: ಇದುವರೆಗೂ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಈ ಕುರಿತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಸಾವು, 6 ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ ಮತ್ತು ಘೋಷಣೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪವನ್ನು 2:00 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಉಪಸ್ಥಿತಿ ಹಾಗೂ ಹೇಳಿಕೆ ನೀಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರೂ ಗದ್ದಲ ಶಮನವಾಗದ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಕಳವು ಹಾಗೂ ದುರುಪಯೋಗದ ಆರೋಪದ ವಿಚಾರವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದಿದ್ದು ಕಲಾಪವನ್ನು 2:00 ಮುಂದೂಡಲಾಯಿತು. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಶ್ರೀರಾಮನಿಗೆ ಅಪಮಾನ ಮಾಡುತ್ತಿವೆ ಎಂದು ದೂರಿ ದೇಶದ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದರಿಂದ ತೀವ್ರ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ವಿವಿಧ ಸಚಿವಾಲಯಗಳ ವರದಿಗಳು ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ಯಾಕ್ನ ವರದಿಗಳನ್ನು ಮಂಡಿಸಲಾಯಿತು. ದೇಶದ 7 ಏಮ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೂ ಅನುಮೋದನೆ ನೀಡಲಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಆಹಾರ ಭದ್ರತಾ ತಿದ್ದುಪಡಿ ವಿಧೇಯಕ 2026 ಅಡಿಯಲ್ಲಿ ಯಾವುದೇ ರಾಜ್ಯಕ್ಕೆ ಅಥವಾ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯದ ಪ್ರಮಾಣದಲ್ಲಿ ಕಡಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಇಂದು ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ ಸಭೆಯಲ್ಲಿ ಮೈತ್ರಿಕೂಟದ ಸಮನ್ವಯತೆ ಹಾಗೂ ವಿಕಸಿತ ಭಾರತ 2047 ದೃಷ್ಟಿಕೋನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಆರ್ಎಲ್ಡಿ ಸಂಸದ ಚಂದನ್ ಚೌಹಾಣ್ ಮಾತನಾಡಿ, ಮೈತ್ರಿಕೂಟದ ನಡುವೆ ಸಂವಾದ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಇಂತಹ ಸಭೆಗಳು ಅತ್ಯಗತ್ಯ ಎಂದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಬಿಜೆಪಿ ರಾಜ್ಯಸಭಾ ಸಂಸದ ಶಿವೇಶ್ ಕುಮಾರ್ ಮಾತನಾಡಿ, ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಕ್ರೀಡಾ ಕ್ಷೇತ್ರದ ಸಾಧನೆಗಳ ಕುರಿತು ಸಭೆಯಲ್ಲಿ ವಿವರಿಸಿದರು ಎಂದು ತಿಳಿಸಿದರು. ಮತ್ತೊಂದೆಡೆ ಬಂಕಿಪುರ ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಜನಾದೇಶವನ್ನು ಬಿಜೆಪಿ ಸ್ವೀಕರಿಸುತ್ತದೆ ಎಂದರು. ಇನ್ನು ಇ20 ಇಂಧನ ನೀತಿ ವಿರೋಧಿಸಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಎಥೆನಾಲ್ ಮಿಶ್ರಣ ಯೋಜನೆಯು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಅಪಾರ ಆದಾಯ ತಂದುಕೊಟ್ಟಿದ್ದು ಈ ಪ್ರತಿಭಟನೆಯು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ಟೀಕಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರ, ಪ್ರಶ್ನೋತ್ತರ ಅವಧಿ ಮತ್ತು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಗದ್ದಲ ಸೃಷ್ಟಿಸುತ್ತಿದ್ದು ನಾಗರಿಕರ ಹಿತದೃಷ್ಟಿಯಿಂದ ಸದನಗಳಲ್ಲಿ ಅಂಗೀಕಾರಗೊಂಡ ಮಹತ್ವದ ಮಸೂದೆಗಳ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸಿಲ್ಲ ಎಂದು ಅವರು ದೂರಿದರು. ಇದಲ್ಲದೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಒಂದೇ ಒಂದು ಮಾತನ್ನೂ ಆಡಿಲ್ಲ ಎಂದು ಸಂಬಿತ್ ಪಾತ್ರ ಆರೋಪಿಸಿದರು. ವಿವಿಧ ಉತ್ಪನ್ನಗಳ ಮೇಲೆ ಶೇಕಡಾ 100ರಷ್ಟು ಸ್ವಾಭಾವಿಕ, ಶೇಕಡಾ 100ರಷ್ಟು ಪರಿಶುದ್ಧ, 100% ಸಾವಯವ ಮತ್ತು 100% ಎಳನೀರು ಎಂದು ನಮೂದಿಸಲಾಗಿರುವ ಉತ್ಪನ್ನಗಳ ಮಾರಾಟವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಡಾಬರ್ ಇಂಡಿಯಾ ಸಂಸ್ಥೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಶೇಕಡಾ 100ರಂತಹ ಅಂಶಗಳು ದೃಢೀಕರಿಸಲಾಗದ ಮತ್ತು ಗೊಂದಲ ಮೂಡಿಸುವಂತಹ ವಿಷಯವಾಗಿದ್ದು ಗ್ರಾಹಕರ ದಾರಿ ತಪ್ಪಿಸುವ ಸಾಧ್ಯತೆ ಇರುತ್ತದೆ ಎಂದು ಎಫ್ಎಸ್ಎಸ್ಎಐ ಗಮನಿಸಿದೆ. ಇಂತಹ ಅಂಶಗಳ ಬಳಕೆ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಜಾಹೀರಾತು ಮತ್ತು ಹಕ್ಕುಗಳ ನಿಯಮಗಳು 2018ರ ನಿಬಂಧನೆಗಳನ್ನು ಉಲ್ಲಂಘಿಸುತ್ತದೆ ಎಂದು ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಕುರಿತಂತೆ ಕೈಗೊಂಡ ಕ್ರಮದ ಕುರಿತು 15 ದಿನಗಳೊಳಗೆ ವರದಿ ಸಲ್ಲಿಸುವಂತೆ ಸಂಸ್ಥೆಗೆ ಪ್ರಾಧಿಕಾರ ಸೂಚಿಸಿದೆ. ಈ ಬೆಳವಣಿಗೆಗಳ ನಡುವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಡಾಬರ್ ಸಂಸ್ಥೆಯ ಷೇರು ಮೌಲ್ಯ ಶೇಕಡಾ 2ರಷ್ಟು ಕುಸಿದಿದೆ. ಎಫ್ಎಸ್ಎಸ್ಎಐನಿಂದ ನೋಟಿಸ್ ಸ್ವೀಕರಿಸಿರುವುದಾಗಿ ತಿಳಿಸಿರುವ ಡಾಬರ್ ಇಂಡಿಯಾ ಜಾಲತಾಣದಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿದಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನೂ 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಹಾಗೂ ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ಇಂದು ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ. ಪಂಬಾ, ಅಚನ್ಕೋವಿಲ್ ಹಾಗೂ ಕಕ್ಕಟಾರ್ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಜಿಲ್ಲಾಡಳಿತವು 74 ಪರಿಹಾರ ಶಿಬಿರಗಳನ್ನು ತೆರೆದಿದ್ದು 3,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಈ ನಡುವೆ ಕೇರಳಂನ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ಪುನಃ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ನದಿ ತೀರ ಹಾಗೂ ಬೆಟ್ಟದ ಪ್ರದೇಶಗಳ ಜನರಿಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ, ಸಿಡಿಲು, ಮಿಂಚು ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದ್ದು ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿದೆ. ಪ್ರವಾಹ ಪೀಡಿತ ಜನರಿಗೆ ಆರಂಭಿಕ ಪರಿಹಾರವಾಗಿ 110 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಬೆಳವಣಿಗೆಯನ್ನು ಜೀವ ವೈವಿಧ್ಯ ಸಂರಕ್ಷಣೆ, ಜಲ ಮತ್ತು ಹವಾಮಾನ ಭದ್ರತೆ ಹಾಗೂ ಸುಸ್ಥಿರ ಜೀವನೋಪಾಯಕ್ಕೆ ಮಹತ್ವದ ಹೆಜ್ಜೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಮಹಿಳೆಯರ ವಿರುದ್ಧ ಅಸಭ್ಯ ಮಾತುಗಳನ್ನು ಆಡಿದ ಆರೋಪದ ಮೇರೆಗೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ತಂಜಾವೂರಿಗೆ ಕರೆದೊಯ್ದಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದ್ದು ಹಲವು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ತೇಪೆ ಓಪನ್ನಲ್ಲಿ ಚುಚ್ಚಲ ಬಿಡಬ್ಲ್ಯೂಎಫ್ ವಿಶ್ವ ಟೂರ್ ಪ್ರಶಸ್ತಿ ಗೆದ್ದಿರುವ 17 ವರ್ಷದ ತನ್ವಿ ಶರ್ಮಾ ಮೇಲೆ ಎಲ್ಲರ ಗಮನ ಹರಿದಿದೆ. ಪಿವಿ ಸಿಂಧು ವಿರಾಮದಲ್ಲಿರುವುದು ಹಾಗೂ ಉನ್ನತಿ ಹೂಡಾ ಗೈರಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ತನ್ವಿ ಭಾರತದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಕಣಕ್ಕಿಳಿಯಲಿದ್ದರೆ ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಳವಿಕಾ ಬನ್ಸೋಡ್, ಅನ್ಮೋಲ್ ಖರ್ಬ್, ಇಶಾರಾಣಿ ಬರುವ, ಆಕರ್ಷಿ ಕಶ್ಯಪ್, ಅಶ್ಮಿತಾ ಚಲಿಹಾ, ತಾನ್ಯಾ ಹೇಮಂತ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್ ಹಾಗೂ ಶ್ರೇಯಾಂಶಿ ವಾಲಿಶೆಟ್ಟಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್, ಮಿಥುನ್ ಮಂಜುನಾಥ್, ತರುಣ್ ಮನ್ನೆಪಲ್ಲಿ, ರೌನಕ್ ಚೌಹಾಣ್ ಹಾಗೂ ಸನೀತ್ ದಯಾನಂದ್ ಕಣದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಮಂದಿ ಸಾವು, 6 ಮಂದಿ ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು, ಮನಸಾರೆ ಚಿತ್ರದ ಹಾಡು ಸೋನು ನಿಗಮ್ ಅವರ ಸ್ವರದಲ್ಲಿ, ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
4: ಹೌದೇನಪ್ಪ,

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
4: ದಯಮಾಡಿ ನೀನು ಚಂದ್ರಹಾಸನ ಸತ್ಕತೆಯನ್ನ ನನಗೆ ಹೇಳಿ ಅಂತೇಳಿ ಅರ್ಜುನ ಒತ್ತಾಯಿಸ್ತಾನೆ. ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನ ಪ್ರೇರೇಪಿಸ್ತದೆ. ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ. ತಾಯಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನು ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಏಕಾಂಗಿಯಾಗಿ ಇದ್ದಂತಹ ಆ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನ ಕಂಡಂತಹ ಮಹಿಳೆಯರು ಒಬ್ಬೊಬ್ಬರೇ ಆ ಮಗುವನ್ನ ಕರೆದು ಹಣ್ಣು, ಕಜ್ಜಾಯ, ಸಕ್ಕರೆ ಇದನ್ನೆಲ್ಲ ಕೊಡುವರು. ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನ ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
5: ಬಟ್ಟೆಯೊಳ್ ಪುಣ್ಯವಶದಿಂದ ಅರ್ಪಕನ ಕಣ್ಣ

0: ಹಾಗೆ
1: ಹೀಗೆ ಬೀದಿಗಳಲ್ಲಿ ಮೈದಾನಗಳಲ್ಲಿ ಆಟ ಆಡ್ತಾ ಇರ್ತಕ್ಕಂತಹ ಬಾಲಕ ಚಂದ್ರಹಾಸನಿಗೆ ಅವತ್ತು ಒಂದು ಪುಣ್ಯ ವಶದಿಂದ ಅಪೂರೂಪವಾಗಿರ್ತಕ್ಕಂತಹ ವಸ್ತು ಸಿಗ್ತದೆ. ದಾರಿಯಲ್ಲಿ ಅವನ ಕಣ್ಣಿಗೆ ಪುಟ್ಟ ಸಾಲಿಗ್ರಾಮ ಗೋಚರವಾಗ್ತದೆ. ಸಾಲಿಗ್ರಾಮದ ಒಂದು ವೈಶಿಷ್ಟ್ಯ ವಿಷ್ಣುವಿನ ಒಂದು ಪ್ರತಿರೂಪ ಅನ್ನುವಂತಹ ಮಾತಿದೆ. ಲಿಂಗ ಶಿವನ ಪ್ರತಿರೂಪ ಆದರೆ ಸಾಲಿಗ್ರಾಮ ವಿಷ್ಣುವಿನ ಪ್ರತಿರೂಪ ಅಥವಾ ಆಂಶಿಕ ರೂಪ ಅಂತೇಳಿ. ಹಾಗಾಗಿ ಕಾಂತಿಯುಕ್ತವಾಗಿರ್ತಕ್ಕಂಥ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಕಪ್ಪು ಶಿಲೆಯಿಂದ ಕೂಡಿದ ದುಂಡಾದ ಆ ಸಾಲಿಗ್ರಾಮ ಎಲ್ಲ ಮಕ್ಕಳ ನಡುವಿನಲ್ಲಿ ಇದ್ದಂತಹ ಚಂದ್ರಹಾಸನ ಕಣ್ಣಿಗೆ ಬೀಳುತ್ತದೆ. ಬಿದ್ದಂತಹ ಸಂದರ್ಭದಲ್ಲಿ ತಕ್ಷಣ ಅದನ್ನು ತೆಗೆದುಕೊಂಡು ಗೆಳೆಯರಿಗೆ ತೋರಿಸಿ ಈ ದುಂಡಾದ ಸಾಲಿಗ್ರಾಮವನ್ನು ಅವನು ಬಹುಶಃ ಅದೊಂದು ವಿಶೇಷವಾದ ಗೋಲಿ ಅಂತೇಳಿ ಭಾವಿಸ್ತಾನೆ. ಆ ಸಾಲಿಗ್ರಾಮದ ಜೊತೆಯಲ್ಲಿ ಆಟ ಆಡುವಂಥದ್ದು, ಆ ನಂತರದಲ್ಲಿ ಅದನ್ನು ತನ್ನ ಬಾಯೊಳಗೆ ಇಟ್ಟುಕೊಂಡಿರ್ತಿರ್ತಾನೆ. ಯಾಕೆ ಬಾಯೊಳಗೆ ಇಟ್ಕೊಂಡು ರಕ್ಷಿಸ್ತಾನೆ ಅನ್ನೋದಕ್ಕೆ ಕವಿ ಎಷ್ಟು ಚೆನ್ನಾದ ಮಾತು ಹೇಳ್ತಾನೆ ಅಂತಂದರೆ, ತನಗೆ ಮನೆ ಇಲ್ಲದ್ದರಿಂದ ಅದನ್ನು ಇಡಬೇಕಾದಂತಹ ಸ್ಥಳ ಮನೆಯಲ್ಲಿ ಬೇರೆ ಸಮಯದಲ್ಲಿ ಇಡಬೇಕು, ಆದರೆ ಇವನು ಅನಾಥ ಬಾಲಕ, ಮನೆಯೇ ಇಲ್ಲ, ಅದಕ್ಕೆ ಅದನ್ನು ಎಲ್ಲಿ ರಕ್ಷಿಸ್ಕೊಳ್ತಿದ್ದ ಅಂತಂದರೆ ತನ್ನ ಬಾಯೊಳಗಿನ ದವಡೆಯಲ್ಲಿ ಇಟ್ಕೊಂಡು ಅದನ್ನು ರಕ್ಷಿಸ್ತಾ ಬರ್ತಾ ಇದ್ದ ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳಿದರು.

ದುಂಡಾದ ಹೊಳೆಯುವಂತಹ ಸಾಲಿಗ್ರಾಮ ಅವನಿಗೆ ಸಿಕ್ತು. ಇದನ್ನ ಒಂದು ಗೋಲಿ ಕಲ್ಲು ಅಂತ ಹೇಳಿ ಭಾವಿಸ್ತ. ಅದರಲ್ಲೇ ಪ್ರತಿನಿತ್ಯ ಆಟ ಆಡ್ತಾ ಇದ್ದ. ಎಂತಹ ಆಟಗಳನ್ನ ಆಡ್ತಾ ಇದ್ದ? ಲಗೋರಿಯಂತಹ ಕಲ್ಲುಗಳನ್ನ ಒಂದರ ಮೇಲೆ ಒಂದು ಜೋಡಿಸಿ ಆಡುವಂಥದ್ದು, ಆಣಿಕಲ್ಲಿನಂತಹ ಆಟವನ್ನ ಓರಿಗೆಯವರ ಜೊತೆಯಲ್ಲೆಲ್ಲ ಆಡ್ತಾ ಇದ್ದ. ಅದರಲ್ಲೂ ಒಂದು ವಿಶೇಷ ಇದೆ, ಅವನೇ ಯಾವಾಗ್ಲೂ ಗೆಲ್ತಾ ಇದ್ದ. ಆ ಸಾಲಿಗ್ರಾಮದ ಫಲ ಎಂಬಂತೆಯೋ, ಆ ಮಗುವಿನ ಚಾತುರ್ಯ ಎಂಬಂತೆಯೋ, ಯಾವಾಗಲೂ ಕೂಡ ಇವನೇ ಗೆಲ್ತಾ ಇದ್ದ. ಸೋತವರನ್ನ ಅಣಕಿಸ್ತಾ ಇದ್ದಂತೆ. ಬಹಳ ವಿಶೇಷ, ತಕ್ಷಣ ಅವರ ಸ್ನೇಹವನ್ನ ಮಾಡಿಕೊಂಡು ಅವರ ಜೊತೆಯಲ್ಲಿ ಮತ್ತೆ ಆಟ ಆಡ್ತಾ, ಊಟ ಮಾಡುವಂತಹ ಸಂದರ್ಭದಲ್ಲಿ, ಆಟ ಆಡುವಂತಹ ಸಂದರ್ಭದಲ್ಲಿ ಆ ಸಾಲಿಗ್ರಾಮವನ್ನ ಕೈಗೆತ್ಕೊಳ್ತಾ ಇದ್ದ. ಉಳಿದಂತಹ ಸಂದರ್ಭದಲ್ಲಿ ತನ್ನ ಬಾಯಿಯ ದವಡೆಯಲ್ಲಿ ಇಟ್ಕೊಂಡು ಅದನ್ನ ರಕ್ಷಿಸ್ತಾ ಇದ್ದ.

ಕುಂತಿಯ ಪುತ್ರನಾಗಿರ್ತಕ್ಕಂಥ ಅರ್ಜುನನೇ ಕೇಳು, ಈ ಬಾಲಕನ ಕಥಾ ಸ್ವಾರಸ್ಯ ಈಗ ವಿಶೇಷವಾಗಿದೆ. ಕುಂತಳ ಪಟ್ಟಣದಲ್ಲಿ ಮಕ್ಕಳೊಡನೆ ಆಟ ಆಡ್ತಾ ಇದ್ದಂತಹ ಚಂದ್ರಹಾಸನಿಗೆ 5 ವರ್ಷ ತುಂಬುತ್ತದೆ. 5 ವರ್ಷ ಒಂದು ವಿಶೇಷವಾಗಿರ್ತಕ್ಕಂತಹ ಹಂತ ಅಂತ ಹೇಳಿ ಹೇಳ್ತಾರೆ. ಬಾಲ್ಯ ಆರಂಭವಾಗುವಂಥದ್ದು ಆ ಸಮಯದಲ್ಲಿ ಕುಂತಳೇಂದ್ರನ ಮಂತ್ರಿಯಾಗಿರ್ತಕ್ಕಂತಹ ದೃಷ್ಟಬುದ್ಧಿ ತನ್ನ ಮನೆಯಲ್ಲಿ ಒಂದು ಬ್ರಾಹ್ಮಣ ಸಂತರ್ಪಣೆಯನ್ನು ಏರ್ಪಡಿಸ್ತಾನೆ. ಹಾಗೆಯೇ ಏರ್ಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಭೋಜನವನ್ನು ಸವಿದ ನಂತರದಲ್ಲಿ ಆ ಮಂತ್ರಿಯ ಮನೆಯಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವದಿಸ್ತಾ ಇರ್ತಾರೆ. ಇಂತಹ ಒಂದು ಮನೆಗೆ ಬಾಲಕನಾಗಿರ್ತಕ್ಕಂಥ ಚಂದ್ರಹಾಸನು ಆಕಸ್ಮಿಕವೋ ಎಂಬಂತೆ ಹೋಗಿರುತ್ತಾನೆ.

0: ನಗುತ ಆತ ನಿಂತೆಂದನು.
1: ದುಷ್ಟಬುದ್ಧಿ ಕುಂತಳೇಶ್ವರನ ಮಹಾಮಂತ್ರಿ. ಅವನ ಮನೆಯಲ್ಲಿ ಬ್ರಾಹ್ಮಣ ಭೋಜನ ಏರ್ಪಟ್ಟಿರುತ್ತೆ. ಅದೇ ಬೀದಿಯಲ್ಲಿ ಆ ಮನೆಯ ಎದುರಿನಲ್ಲೇ ಗೆಳೆಯರ ಜೊತೆಯಲ್ಲಿ ಆಟ ಆಡ್ತಾ ಇದ್ದ ಓಡಾಡ್ತಾ ಇದ್ದಂತಹ ಬಾಲಕ ಚಂದ್ರಹಾಸನನ್ನ ಕಾಣ್ತಾರೆ. ಎದುರುಗಡೆ ಇದ್ದಂತಹ ಬಾಲಕನಿಗೆ ಸುಲಕ್ಷಣವಾಗಿರ್ತಕ್ಕಂತಹ ರಾಜ ಲಕ್ಷಣಗಳು ಇರುವುದನ್ನ ಅವರು ಕಂಡು ಬೆರಗಾಗ್ತಾರೆ, ಆಶ್ಚರ್ಯವನ್ನ ಪಡ್ತಾರೆ. ಅತ್ಯಂತ ಕುತೂಹಲ ಆಸಕ್ತಿಯಿಂದ ದುಷ್ಟಬುದ್ಧಿಯನ್ನೇ ಕೇಳ್ತಾರೆ, ಈ ಮಗು ಯಾರು, ಇವನು ಎಲ್ಲಿಂದ ಬಂದ ಎಂದು ದುಷ್ಟಬುದ್ಧಿಯನ್ನು ಮೆಲ್ಲನೆ ವಿಚಾರಿಸಿದರು. ಆ ಮಂತ್ರಿ ಸುಮ್ಮನೆ ಒಂದು ದಿವ್ಯ ನಿರ್ಲಕ್ಷ್ಯವನ್ನು ತೋರುವಂತಹ ನಗುವಿನಲ್ಲಿ ಹೀಗೆ ಹೇಳ್ತಾನೆ.

ದುಷ್ಟಬುದ್ಧಿಯನ್ನ ಕೇಳ್ತಾರೆ, ಈ ಮಗು ಯಾರು, ಎಲ್ಲಿಂದ ಬಂದ ಅಂತ. ದುಷ್ಟಬುದ್ಧಿ ಎಷ್ಟು ದಿವ್ಯ ನಿರ್ಲಕ್ಷ್ಯದಿಂದ ಉತ್ತರವನ್ನು ಕೊಡ್ತಾನೆ ಅಂತಂದ್ರೆ, ಈ ಪಟ್ಟಣದೊಳಗೆ ಎಷ್ಟೋ ಮಂದಿ ಅನಾಥ ಬಾಲಕರಿದ್ದಾರೆ, ಅದರಲ್ಲಿ ಇವನು ಒಬ್ಬ. ಇವನು ಎಲ್ಲಿಯವನು, ಯಾರ ಮಗ ಅಂಥೇಳಿ ನನಗೆಲ್ಲಿ ತಿಳಿಯುತ್ತದೆ? ನನ್ನ ರಾಜ್ಯದ ಕಾರ್ಯಭಾರದಲ್ಲಿ ಈ ಬಾಲಕನ ವಿಚಾರಿಸುವುದಕ್ಕೆ ನನಗೆ ಸಮಯವಾದರೂ ಎಲ್ಲಿದೆ? ಈ ಬಾಲಕನ ಚಿಂತೆ ನಮಗೇಕೆ ಅಂತಾನೆ. ಅಂತಹ ಸಂದರ್ಭದಲ್ಲಿ ರಾಜಕಳೆಯ ಸೂಕ್ಷ್ಮತೆಯನ್ನ ಗುರುತಿಸಿರ್ತಕ್ಕಂತಹ ಬ್ರಾಹ್ಮಣರು ಒಂದು ಮಾತನ್ನ ಹೇಳ್ತಾರೆ, ಈ ಪಟ್ಟಣಕ್ಕೆ ಕುಂತಳಾಧೀಶನಾಗಿ ಆಳುವನು. ಮುಂದೆ ಒಂದು ದಿವಸ ಇವನು ಕುಂತಳ ರಾಜ್ಯಕ್ಕೆ ಅರಸನಾಗ್ತಾನೆ, ನಮ್ಮ ಭೂಭಾಗಕ್ಕೆ ಒಡೆಯನಾಗ್ತಾನೆ. ನೀನು ಇವನನ್ನ ಅತ್ಯಂತ ಜತನವಾಗಿ ರಕ್ಷಿಸಬೇಕು ಅಂತ ಹೇಳ್ತಾರೆ. ಆಗ ದುಷ್ಟಬುದ್ಧಿಗೆ ಗಾಬರಿ ಆಗ್ತದೆ.

0: ಇದಂ ದುಷ್ಟ ಬುದ್ಧಿ ನಿಜ ಭವನದಿಂದೇ
1: ಇವನು ಯಾರೋ ಸಾಮಾನ್ಯ ಮಗು ಅನಾಥ ಬಾಲಕ ಅಂತ ಹೇಳಿ ದುಷ್ಟಬುದ್ಧಿ ಅತ್ತ ಗಮನವನ್ನೇ ಕೊಟ್ಟಿರೋದಿಲ್ಲ. ಆದರೆ ರಾಜಲಕ್ಷಣ ಇರ್ತಕ್ಕಂಥ ಆ ಮಗುವನ್ನು ಗುರುತಿಸಿ

ದುಷ್ಟಬುದ್ಧಿ ಬಹಳ ಮುಂದಾಲೋಚನೆಯನ್ನ ಮಾಡಿರ್ತಾನೆ. ಅವನ ಆಲೋಚನೆಗೆ, ಅವನ ಕುತ್ಸಿತ ಮನಸ್ಸಿಗೆ ಸರಿಯಾಗಿ ಕುಂತಳಾದೀಶ್ವರನಿಗೆ ಮಕ್ಕಳು ಇರೋದಿಲ್ಲ. ದುಷ್ಟಬುದ್ಧಿಗೆ ಮದನ ಮತ್ತು ಅಮಲ ಅಂತ ಹೇಳಿ ಇಬ್ಬರು ಮಕ್ಕಳಿರ್ತಾರೆ. ಇವರಿಬ್ಬರಿಗೆ ಈ ಕುಂತಳ ದೇಶದ ಪಟ್ಟ ಸಿಗ್ತದೆ ಅಂತನ್ನುವಂಥದ್ದು ಅವನ ನಂಬಿಕೆ ಆಗಿರುತ್ತೆ. ಆದರೆ ಈ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಇವನು ಕುಂತಳಾ ದೇಶಕ್ಕೆ ಅಧಿಪತಿ ಆಗ್ತಾನೆ ಅಂತ. ಹಾಗೇನಾದರೂ ಆದರೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಸಿಗ್ತಾ ಇರತಕ್ಕಂಥ ಸಂಪತ್ತು ವ್ಯರ್ಥವಾಗಿ ಹೋಗ್ತದಲ್ಲ ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂತಹ ದುಷ್ಟಬುದ್ಧಿ ಏನು ಉಪಾಯವನ್ನು ಹೇಳ್ತಾನೆ.

ಯಾರಿಗೂ ತಿಳಿಯದಂತೆ ಭಯಂಕರವಾಗಿರ್ತಕ್ಕಂಥ ಪಶುಘಾತಕರನ್ನ ಕರೆಸಿ ದುಷ್ಟಬುದ್ಧಿ ಏನು ಹೇಳ್ತಾನೆ ಅಂತಂದ್ರೆ, ಈ ಬಾಲಕನನ್ನ ಎತ್ತಿಕೊಂಡು ಕಾಡಿನ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕೊಂದು ಏನಾದರೊಂದು ಕುರುಹನ್ನು ತಂದು ತೋರಿಸುವುದು ಅಂಥೇಳಿ ಅವರಿಗೆ ಆದೇಶವನ್ನು ಕೊಟ್ಟುಬಿಡ್ತಾನೆ. ಮಂತ್ರಿಯ ಆದೇಶ ಪಾಲಿಸಲೇಬೇಕು. ಈ ಮಕ್ಕಳೊಡನೆ ಆಟ ಆಡ್ತಾ ಇರತಕ್ಕಂತಹ ಬಾಲಕ ಚಂದ್ರಹಾಸನನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಅತ್ಯಂತ ಕ್ರೂರವಾಗಿ ಹಿಡಿದೆತ್ತಿಕೊಂಡು ಹಿರಣ್ಯಕಶಿಪು ಕಯಾದುವಿನ ಮಗನಾದ ಪ್ರಹ್ಲಾದನನ್ನು, ತನ್ನ ತಂದೆ ಹಿರಣ್ಯಕಶಿಪು ರಾಜಾಜ್ಞೆಯನ್ನು ಮಾಡಿ ಕಾಳ ರಕ್ಕಸರಿಗೆ ಹೇಳ್ತಾನೆ ಈ ಮಗುವನ್ನು ಕೊಲ್ಲಿಸಿ ಅಂಥೇಳಿ. ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯು ಹೇಳ್ತಾನೆ ಈ ಮಗುವನ್ನು ಕರ್ಕೊಂಡು ಹೋಗಿ ಕೊಂದು ನನಗೊಂದು ಕುರುಹನ್ನು ತಂದು ಕೊಡಿ ಅಂತೇಳಿ. ಹಾಗೆ ಹೇಗೆ ಪ್ರಹ್ಲಾದನನ್ನ ಕಾಳರಕ್ಕಸರು ಕರ್ಕೊಂಡು ಹೋಗಿದ್ರೋ ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯಿಂದ ಆದೇಶಿತರಾಗಿರ್ತಕ್ಕಂತಹ ಪಶುಘಾತಕರು ಚಂದ್ರಹಾಸನನ್ನ ಅರಣ್ಯಕ್ಕೆ ಎಳೆದೊಯ್ದರು.

0: ಅಳುತೇ ಬಾಲಕನು ಇದ್ದನು.
1: ಮೊದಲೇ ಭಯಂಕರವಾಗಿರ್ತಕ್ಕಂತಹ ಪಶುಘಾತಕರು, ಕ್ರೂರಿಗಳು, ಅಂಥವರು ರಭಸವಾಗಿ ಕ್ರೂರತನದಿಂದ ಎತ್ಕೊಂಡು ಹೋಗ್ತಾ ಇದ್ರೂ ಕೂಡ ಚಂದ್ರಹಾಸ ಹೇಗಿದ್ದ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನು ಕೊಡ್ತಾನೆ. ಅತ್ಯಂತ ತೀಕ್ಷ್ಣವಾದ ಪರಿಣಾಮಕಾರಿಯಾಗಿರ್ತಕ್ಕಂತಹ ಉಪಮೆಗಳು. ಪಾಪಿಯ ಆತ್ಮದೊಳಿರುವ ಪರಮಾತ್ಮನಂತೆ, ಯಾವುದೇ ಮನುಷ್ಯ ಎಷ್ಟೇ ಕ್ರೂರಿಯಾಗಿರಲಿ ಅವನ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಎನ್ನುವಂಥ ನಂಬಿಕೆ ಇದೆ. ಯಮದೂತರು ಎಳದೈವ ಅಜಾಮಿಳನಂತೆ, ಅಜಾಮಿಳ ಅಂತಕ್ಕಂಥವನು ಕನ್ಯಾಕುಬ್ಜದಲ್ಲಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ. ಅವನು ತಂದೆ ತಾಯಿ ಪತ್ನಿ ಎಲ್ಲರನ್ನೂ ಕೂಡ ದೂರ ಮಾಡಿ ವೇಶ್ಯೆಯ ಸಂಘವನ್ನು ಮಾಡಿ ದುರಾಚಾರದಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಅವನಿಗೆ ನರಕವೇ ಸಿಗುತ್ತೆ ಅಂತ ಹೇಳಿ ಆಗ್ಬಿಟ್ಟಿರುತ್ತೆ. ಆದರೆ ಅಂತ್ಯದಲ್ಲಿ ಅವನಿಗೆ ಜ್ಞಾನೋದಯವಾಗಿ ನಾರಾಯಣ ಸ್ಮರಣೆಯನ್ನು ಮಾಡಿ ನಾರಾಯಣನ ಒಲಿಸ್ಕೊಂಡು ಅವನ ಸಾಕ್ಷಾತ್ಕಾರವನ್ನು ಪಡೆದು ಒಂದು ದಿವ್ಯ ಗತಿಯನ್ನು ಪಡಿತಾನಂತೆ. ಹಾಗೆ ಯಮದೂತರು ಎಳೆದುಕೊಂಡು ಹೋಗ್ತಾ ಇದ್ರೂ ಕೂಡ ದಿವ್ಯಗತಿಯನ್ನು ಪಡೆದಂತಹ ಅಜಮಿಳನಂತೆ, ಕಾಗೆಗಳ ಸಮೂಹದಲ್ಲಿ ಸಿಲುಕಿದ ಕೋಗಿಲೆಯ ಮರಿಯಂತೆ, ಕಾಗೆಗಳು ಕೋಗಿಲೆ ಮರಿ ಸಿಕ್ಕಿದ್ರೆ ಕುಕ್ಕಿ ಕುಕ್ಕಿ ಕುಕ್ಕಿ ಸಾಯಿಸ್ತವಂತೆ, ಆ ರೀತಿಯಲ್ಲಿ ಚಂದ್ರಹಾಸ ಯಮಘಾತಕರ ನಡುವೆ ಇದ್ದ. ಹಾಗಿದ್ರೂ ಕೂಡ ಕತ್ತಲೆಯೊಳಗಿದ್ದ ಶೀತಲ ಚಂದ್ರನ ಕಿರಣದಂತೆ, ದಟ್ಟವಾಗಿರ್ತಕ್ಕಂಥ ಕತ್ತಲಿನಲ್ಲಿ ಚಂದ್ರನ ಬೆಳಕಿನ ಒಂದು ಕಿರಣ ಕಾಣಿಸ್ಕೊಳ್ಳುವಂತೆ, ಇನ್ನೂ ವಿಶೇಷವಾದ ಮಾತು ಹೇಳ್ತಾನೆ, ಅತಿಯಾದ ಕೋಪದೊಳಗಿರುವ ವಿವೇಕದಂತೆ. ಎಷ್ಟೇ ಕೋಪ ಬಂದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ವಿವೇಕದ ಎಳೆ ಇರುತ್ತಂತೆ. ಆ ರೀತಿ ಎಳೆದೊಯ್ತಾ ಇದ್ರೂ ಕೂಡ ಚಂದ್ರಹಾಸ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರ್ತಾನೆ. ಆದರೂ ಕೂಡ ಬಾಲ ಸಹಜವಾಗಿರ್ತಕ್ಕಂತಹ ಅಂಜಿಕೆ ಮತ್ತು ಅಳುವಿಕೆ ಅವನಲ್ಲಿರುತ್ತೆ. ಹೀಗಿದ್ರೂ ಕೂಡ ನಾವು ಅವನಲ್ಲಿದ್ದಂತಹ ಒಂದು ಆತ್ಮಸ್ಥೈರ್ಯದ ಆತ್ಮವಿಶ್ವಾಸದ ಒಂದು ಗೆರೆಯನ್ನು ನಾವು ಇಲ್ಲಿ ಕಾಣಬಹುದು.

ಬಾಲಕ ಚಂದ್ರಹಾಸನನ್ನ ಪಶುಘಾತಕರು ಹೆಗಲ ಮೇಲೆ ಹೊತ್ತುಕೊಂಡು ದಟ್ಟವಾಗಿರ್ತಕ್ಕಂಥ ಅರಣ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರ ರೂಪ, ಅವರ ಎಳೆದೊಯ್ಯುವಂತಹ ಕ್ರೌರ್ಯ ಎರಡನ್ನೂ ಕೂಡ ಅನುಭವಿಸ್ತಾ ಇದ್ದಂತಹ ಚಂದ್ರಹಾಸ ಬೆದರಿ ಬೆಂಡಾಗಿ ಹೋಗಿದ್ದಾನೆ. ಬಹಳ ವಿಶೇಷ ಅಂತಂದರೆ, ಹಿಂದೆ ಬೀದಿಯಲ್ಲಿ ಸಿಕ್ಕಿದಂಥ ಸಾಲಿಗ್ರಾಮವನ್ನು ಊಟ ಮಾಡುವಾಗ, ಆಟ ಆಡುವಾಗ ಕೈಗೆ ಇಟ್ಕೊಂಡು ಮನೆ ಇಲ್ಲ ಅಂತ ಹೇಳಿ ಬಾಯೊಳಗೆ ಇಟ್ಕೊಂಡಿರ್ತಿದ್ದಂತೆ. ಕವಿ ಹೇಗೆ ಮುಂದಾಲೋಚನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ನಮಗಿದು ಸಾಕ್ಷಿ. ಅವನಿಗೆ ಮನೆ ಇಲ್ಲ ಅಂತಲ್ಲ, ಇಂತಹ ಕಷ್ಟ ಕಾಲಕ್ಕೆ ಅದು ಆಗ್ತಾ ಇತ್ತು ಅನ್ನೋದಕ್ಕೆ ಸೂಚನೆ ಅದು. ಬಾಯೊಳಗಿಟ್ಟಂತಹ ಆ ಸಾಲಿಗ್ರಾಮದ ಮಹಿಮೆ ಇವನಿಗೆ ದಾರಿ ತೋರಿಸ್ತೇನೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತದೆ. ಸಾಲಿಗ್ರಾಮ ದವಡೆಯಲ್ಲಿರುತ್ತೆ, ಅದರ ಒಂದು ಜ್ಞಾಪಕ ಬಂದ್ಬಿಡುತ್ತೆ. ಆಗ ಇವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಏನು ಮಾಡ್ತಾನೆ ಅಂತಂದರೆ, ಸಾಲಿಗ್ರಾಮದ ಮಹಿಮೆಯೋ ಎಂಬಂತೆ ವಿಷ್ಣುವನ್ನು ಮುರಹರ, ಕೃಷ್ಣ, ಕಮಲಾಕ್ಷ, ಗರುಡವಾಹನ, ನನ್ನನ್ನು ಸಲುಹು ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನಂತೆ. ಭಕ್ತಪ್ರಿಯನಾಗಿರ್ತಕ್ಕಂತಹ ವಿಷ್ಣು ಹಾಗೆ ಕೂಗ್ತಾ ಇದ್ದಂತಹ, ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ಕೃಪಾಕಟಾಕ್ಷವೋ ಅನ್ನುವಂತೆ ಪಶುಘಾತಕರು ಕರುಣೆಯಿಂದ ಈ ಮಗುವಿನ ಮುಖವನ್ನು ಒಂದು ಸರಿ ನೋಡ್ತಾನೆ. ಬಹುಶಃ ವಿಷ್ಣುವಿನ ಒಂದು ಧ್ಯಾನ ಅವರ ಮನಸ್ಸನ್ನು ಪರಿವರ್ತಿಸ್ತು ಅಂತನ್ನುವಂಥದ್ದನ್ನು ಕವಿ ನಮಗೆ ಹೇಳಬೇಕಾಗಿದೆ. ಅವರ ಮನಸ್ಸು ಕರಗಿ ಮುಖವನ್ನು ನೋಡ್ತಾರೆ, ಅವರ ಉದ್ದೇಶದ ಮರೆತ ಹೋಗುವಂಥ ರೀತಿಯಲ್ಲಿ ಅದು ಪ್ರಭಾವಿತವಾಗ್ತದೆ.

0: மகோத்சவதுள் இரு தீர்த்தனு.
1: ಬಾಲಕನನ್ನ ಪಶುಘಾತಕರು ಎಳೆದೊಯ್ದು ಅರಣ್ಯದ ಮಧ್ಯಕ್ಕೆ ಕರ್ಕೊಂಡು ಬರ್ತಾರೆ. ಆದರೆ ವಿಷ್ಣುವಿನ ಕರುಣೆ ಅವನ ಮೇಲೆ ಒದಗಿ ಬಂದಿರುತ್ತೆ. ಆಗ ಇವರು ಆ ಮಗುವಿನ ಮುಖವನ್ನು ನೋಡಿ ತಮ್ಮಲ್ಲಿ ಮೊರುಕ ಉಂಟಾಗುತ್ತೆ. ನಿಟ್ಟುಸಿರನ್ನು ಬಿಟ್ಟು ತಮ್ಮನ್ನು ಈ ಕೆಲಸಕ್ಕೆ ನೇಮಿಸಿರ್ತಕ್ಕಂಥ ದುಷ್ಟಬುದ್ಧಿಯನ್ನೇ ಬೈಕೊಳ್ತಾರೆ. ಬಾಲಕನ ಬಗ್ಗೆ ಅನುಕಂಪವನ್ನು ತೋರಿಸ್ತಾರೆ. ಅವರಿಗೆ ಒಂದು ರೀತಿಯ ಅಳುಕು ಉಂಟಾಗ್ತದೆ. ಅವರು ಆತಂಕದಿಂದ ನಿಂತ್ಕೊಂಡು ನೋಡ್ತಾರೆ. ಆ ಮಗುವನ್ನ ಕೊಲ್ಲೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆ ಮಗುವಿಗೆ ಎಡಗಾಲಿನಲ್ಲಿ ಆರನೆಯ ಬೆರಳು ಇರ್ತದೆ. ಆ ಬೆರಳನ್ನ ಕುಯ್ದು ಕುರುಹು ಅಂತೇಳಿ ತನ್ನ ಕೆಲಸಕ್ಕೆ ನೇಮಿಸಿದಂತಹ ಮಹಾಮಂತ್ರಿ ದುಷ್ಟಬುದ್ಧಿಗೆ ತಂದುಕೊಡ್ತಾರೆ. ದುಷ್ಟಬುದ್ಧಿ ಅವರನ್ನ ನಂಬಿ ಆ ಮಗು ಸತ್ತೋಯ್ತು, ತನ್ನ ಮಕ್ಕಳ ಮುಂದಿನ ರಾಜ್ಯಭಾರಕ್ಕೆ ಇದ್ದಂತಹ ಕಂಟಕ ತಪ್ಪಿತು ಅಂತ ಹೇಳಿ ಮಹೋತ್ಸವದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಉತ್ಸವದಲ್ಲಿ ತೊಡಗಿಸಿಕೊಳ್ತಾನೆ.

0: ದುಷ್ಟಬುದ್ಧಿಯ ಸೇವಕರು ಚಂದ್ರಹಾಸನ ಆರನೇ ಬೆರಳನ್ನ ಕತ್ತರಿಸಿ ತೆಗೆದುಕೊಂಡು ಹೋಗ್ತಾರೆ. ಕಾಡಲ್ಲಿ ಚಂದ್ರಹಾಸ ಒಬ್ಬನನ್ನೇ ಬಿಟ್ಟು ಹೋಗಿರ್ತಾರೆ. ಆತಂಕ, ಅಳುಕು ಎಲ್ಲ ಇರ್ತದೆ. ತನ್ನ ಬಾಯೊಳಗೆ ಇಟ್ಕೊಂಡಿದ್ದಂತಹ ಸಾಲಿಗ್ರಾಮ ಒಂದೇ ಆಧಾರ. ಆ ದುಂಡಾಗಿರ್ತಕ್ಕಂತಹ ಸಾಲಿಗ್ರಾಮದ ಪ್ರಭಾವ ವಿಶೇಷವಾಗಿರ್ತಕ್ಕಂಥದ್ದು. ಆ ಉತ್ತಮವಾಗಿರ್ತಕ್ಕಂತಹ ಸಾಲಿಗ್ರಾಮ ಇವನಿಗೆ ಸಿಕ್ಕಿರುತ್ತೆ. ಅದನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ, ಶ್ರೀಹರಿ ಕೃಷ್ಣ ಕಮಲಾಕ್ಷ ಅಂತ ಹೇಳಿ. ಆ ಸ್ತೋತ್ರದ ಪ್ರಭಾವದಿಂದ ಆ ಘಾತಕರು ನನ್ನ ಮೇಲೆ ದಯೆಗೈದಿದ್ದಾರೆ. ಕೇವಲ ನನ್ನ ಆರನೇ ಬೆರಳನ್ನು ಕತ್ತರಿಸ್ಕೊಂಡು ಹೋಗಿ ಜೀವವನ್ನು ಉಳಿಸಿದ್ದಾರೆ. ಹಾಗಾಗಿ ಈ ಜೀವವನ್ನು ಉಳಿಸಿರ್ತಕ್ಕಂತಹ ರೀತಿಯನ್ನು ಕಂಡು ನಾರದರು ಹೇಳ್ತಾರೆ, ಅರ್ಜುನ ನಿನ್ನ ಗೆಳೆಯ ಶ್ರೀಕೃಷ್ಣ ಅವನನ್ನು ಮರೆ ಹೊಕ್ಕಂತಹ ಜೀವಿಗಳಿಗೆ ನೋವು ಅನ್ನುವಂಥದ್ದುಂಟೇ ಅಂತ ಹೇಳಿ ಅರ್ಜುನನ್ನೇ ಕೇಳಿ ನಾರದರು ಒಂದು ಸಮಾಧಾನಕರವಾಗಿರ್ತಕ್ಕಂತಹ ಮಗುವಿನ ಬೆರಳು ಹೋದರೂ ಕೂಡ ಅದರ ಜೀವ ಉಳಿತು ಅಂತನ್ನುವಂತಹ ಮಾತನ್ನು ಹೇಳಿ ಅರ್ಜುನನಿಗೆ ಈ ಕಥೆಯನ್ನು ವಿಶೇಷವಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ. ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿರಲಿಲ್ಲ. ಬಳಿಕ ಬಂಗಾರಪ್ಪ ಅವರು ಧರ್ಮಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸ್ಥಾನ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದು ಅಸಮಾಧಾನಿತರಿಗೆ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಬರ ಅಧ್ಯಯನ ನಡೆಸಲು ಸಚಿವರಿಗೆ ತಿಳಿಸಲಾಗಿದ್ದು, ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಅವಲೋಕಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.
1: ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ, ಅತಿವೃಷ್ಟಿ, ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ, ಎಲ್ಲ ಜಿಲ್ಲೆಗೆ ಹೋಗಬೇಕು.
0: ರಾಜ್ಯದಲ್ಲಿನ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಕೆಲವು ಜಿಲ್ಲೆಗಳ ಜವಾಬ್ದಾರಿ ನೀಡಿದ್ದಾರೆ. ಕೂಡಲೇ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಪರಿಸ್ಥಿತಿ ಅವಲೋಕಿಸುವಂತೆ ಸೂಚಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆ ಹೊಣೆಗಾರಿಕೆ ನೀಡಲಾಗಿದೆ. ಸಚಿವರಾದ ಟಿ ರಘುಮೂರ್ತಿ ಚಿತ್ರದುರ್ಗ, ಬಿಎಸ್ ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ, ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಕೋಲಾರ, ಎಚ್ಸಿ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಜವಾಬ್ದಾರಿ ನೀಡಲಾಗಿದೆ. ಸಚಿವರಾದ ಕೆಜೆ ಜಾರ್ಜ್ ಚಿಕ್ಕಮಗಳೂರು, ಕೆಎಂ ಶಿವಲಿಂಗೇಗೌಡ ಹಾಸನ, ಮಧು ಬಂಗಾರಪ್ಪ ಶಿವಮೊಗ್ಗ, ಎಂಬಿ ಪಾಟೀಲ್ ವಿಜಯಪುರ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಬಸವರಾಜ ರಾಯರೆಡ್ಡಿ ಗದಗ, ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ, ರುದ್ರಪ್ಪ ಲಮಾಣಿ ಹಾವೇರಿ, ಸತೀಶ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹೊಣೆ ನೀಡಲಾಗಿದೆ. ಸಂತೋಷ್ ಲಾಡ್ ಧಾರವಾಡ, ಲಕ್ಷ್ಮಣ ಸವದಿ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಸಿಂಗ್ ರಾಯಚೂರು, ಆರೋಗ್ಯ ಸಚಿವ ಯುಟಿ ಖಾದರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಪಿಎಂ ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಎನ್ ಚೆಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಬಿ ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ತಂಗಡಗಿ ಕೊಪ್ಪಳ ಹಾಗೂ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವುದರಿಂದ ರಾಜ್ಯ ಸರ್ಕಾರ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ತುಮಕೂರಿನಲ್ಲಿಂದು ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 28ಕ್ಕೂ ಹೆಚ್ಚು ಜಿಲ್ಲೆಗಳು ಅಸಮರ್ಪಕ ಮಳೆಯಿಂದ ತೀವ್ರ ಬರ ಎದುರಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ರೈತರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು. ರಾಜಕೀಯ ಬದಿಗೊತ್ತಿ ಕೂಡಲೇ ರೈತರ ರಕ್ಷಣೆಗೆ ಧಾವಿಸುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ ಕಂಡಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಇಂದು ನೀರಿನ ಮಟ್ಟ 103.40 ಇದೆ. ನೀರಿನ ಒಳಹರಿವು 31,122 ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು 1,882 ಕ್ಯೂಸೆಕ್ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹೊರಹರಿವಿನಲ್ಲಿ ಹೆಚ್ಚಳವಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ಕಾವೇರಿ ನದಿ ನೀರಿನ ಹರಿವು 18,000 ಕ್ಯೂಸೆಕ್ಗಳಿಗೆ ಹೆಚ್ಚಳವಾಗಿದೆ. ನಿನ್ನೆ ಸಂಜೆ ಕೇವಲ 500 ಕ್ಯೂಸೆಕ್ಗಳಷ್ಟಿದ್ದ ಒಳಹರಿವು 1,000 ಕ್ಯೂಸೆಕ್ಗಳಿಗೆ ಏರಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 18,000 ಕ್ಯೂಸೆಕ್ಗೆ ಏರಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯಗಳಿಂದ 27,000 ಕ್ಯೂಸೆಕ್ಗಳಿಗೂ ಹೆಚ್ಚು ನೀರು ಬಿಡುಗಡೆ ಮಾಡುವುದರಿಂದ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ರಾಜ್ಯದಿಂದ ಬಿಡುಗಡೆಯಾದ ನೀರು ಬಿಳಿಗುಂಡ್ಲು ತಲುಪಿ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಸೇರಲಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದ ಕೃಷಿ ಪದವೀಧರರಿಗೆ ಸಮಸ್ಯೆಯಾಗಿದ್ದು ಇವರ ಉದ್ಯೋಗ ಅವಕಾಶಗಳಿಗೆ ಧಕ್ಕೆಯಾಗದಂತೆ ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಾಚರಣೆ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚನೆ ನೀಡಿದ್ದಾರೆ. 5 ನಗರಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದುವರೆಗೆ 773 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಮರು ಅತಿಕ್ರಮಣ ಮಾಡಿದರೆ ದಂಡ ವಿಧಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬೆಂಗಳೂರು ಪೊಲೀಸ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ 2,533 ಹಾಗೂ ನಾಗರಿಕರಿಂದ 4,043 ಸೇರಿ ಒಟ್ಟು 6,576 ವಾಹನಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 2,16,000 ದಂಡ ಪಾವತಿಸಿ ವಾಹನಗಳನ್ನು ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ. ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ.
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋಂ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ,
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು. ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ,
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಂ

0: Akashvani FM Rainbow 101.3 MHz Musically yours
1: Akashvani Kanunu Arivina Karyakrama Sarani Nyayavani Sahayoga Nyaya Samsthe
2: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
2: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ.
3: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ಥರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿಯಲ್ಲಿ ಕೆಲವೊಂದು ಸಲ ಮೆನ್ಷನ್ ಮಾಡ್ತಾರೆ, ಅಂದರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದು ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತಹ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
2: ಏನಾದ್ರೂ
3: ಹಸ್ತಾಂತರ ಆಗಿದ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
2: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
3: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ನಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
2: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ
3: ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
2: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
3: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
2: ಅಷ್ಟೇ.
3: ನಾನೊಂದು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
2: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
3: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
2: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100817 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

0: आकाशवाणी FM रेनबो 101.3 मेगाहर्ट्ज़ म्यूजिकली योर्स
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 3:36. ಇದು ಮಂಗಳವಾರದ ಮಧ್ಯಾಹ್ನದ ಹೊತ್ತು ನಿಮ್ಮ ನೆಚ್ಚಿನ ಹೋಮ್ ಬಿಸಿಲು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ಉತ್ತರವನ್ನ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9484809101013ಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರಶ್ನೆ ಈ ರೀತಿಯಾಗಿದೆ: ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಆಪ್ಷನ್ಸ್ ಕೊಡ್ತೀವಿ: ಕೆನಡಾ, ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಕೆನಡಾ, ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ. ಪದಕಗಳನ್ನು ಪಡೆದ ಸಂಖ್ಯೆಗಳ ಆಧಾರದ ಮೇಲೆ ನೀವು ಏರಿಕೆ ಕ್ರಮದಲ್ಲಿ ಬರೀಬೇಕು. ಬೇಗ ಬೇಗ ಉತ್ತರವನ್ನು ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: May the non-stop Sunday. Non-stop
1: Sunday. Non-stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಂ ಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಸರಿಯಾದ ಉತ್ತರಗಳನ್ನ ಕೆಲವೇ ಮಂದಿ ಕಲಿಸಿದ್ದಾರೆ. ಪ್ರಶ್ನೆ ಅಷ್ಟು ಕಷ್ಟವಾಗಿದೆಯಾ ಅಂತ ನಾನೀಗ ಯೋಚನೆ ಮಾಡುವ ತರ ಆಗಿದೆ. ನಾವು ಕೇಳಿದ್ವಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಅವು ದೇಶಗಳು ಪದಕವನ್ನ ಪಡೆದಂತಹ ಸಂಖ್ಯೆಗಳ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ವಿ. ಏರಿಕೆ ಕ್ರಮ ಅಂದ್ರೇನು? ಕಮ್ಮಿಯಿಂದ ಜಾಸ್ತಿ, ಕಡಿಮೆಯಿಂದ ಜಾಸ್ತಿ ಸಂಖ್ಯೆ ಮಾಡಿರುವಂಥದ್ದು, ಪಡ್ಕೊಂಡಿರುವಂಥದ್ದು. ಕೆಲವರೆಲ್ಲ ಉಲ್ಟಾ ಬರ್ದ್ಬಿಟ್ಟಿದ್ದಾರೆ, ಇಳಿಕೆ ಬರೆದಿದ್ದಾರೆ, ಜಾಸ್ತಿಯಿಂದ ಕಮ್ಮಿ ಅನ್ನೋ ರೀತಿ. ಅದರಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೇತ್ರಾ ಕೆಂಗೇರಿ, ಬಿಂದು ಪ್ರಕಾಶ್, ರಘು ನಾರಾಯಣ್, ಪೂರ್ಣಿಮಾ, ಬೆಂಗಳೂರು. ಇವರ ಉತ್ತರ ಸರಿಯಾಗಿದೆ. ಸಾಕಷ್ಟು ಜನ ಇಳಿಕೆ ಕ್ರಮದಲ್ಲಿ ಕಳಿಸ್ಬಿಟ್ಟಿದ್ದೀರಾ, ಏರಿಕೆ ಇಳಿಕೆಗೆ ವ್ಯತ್ಯಾಸ ತಿಳ್ಕೊಂಡು ಉತ್ತರ ಕಳಿಸಿದ್ರೆ ನಿಮ್ಮ ಹೆಸರು ಕೂಡ ಸರಿಯಾದ ಉತ್ತರ ಕಳಿಸಿರೋರ ಪಟ್ಟಿಯಲ್ಲಿ ಇರ್ತಿತ್ತು. ಎನಿವೇ, ನಮ್ಮ 4 ಜನ ಹೆಣ್ಮಕ್ಳ ಇದ್ದಾರಾ? ಹಾಂ, ಇಲ್ಲ, ರಘುನಾರಾಯಣ ಒಬ್ಬರಿದ್ದಾರೆ, ಬೇಜಾರಾಗ್ಬಿಡ್ತಾರೆ. ಆಮೇಲೆ ಹೆಣ್ಮಕ್ಳೇ ಇದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಆಹಾ, ಶಿಳ್ಳೆ ಚಪ್ಪಾಳೆ ಎಲ್ಲ ಸಿಕ್ಕಿದ್ವಲ್ಲ, ಇದೇ ಖುಷಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇದು ಮ್ಯೂಸಿಕ್ ಬಿಟ್ಟಿಗೆ ಸಂಬಂಧಿಸಿದ್ದು. ಒಂದು ಮ್ಯೂಸಿಕನ್ನು ಪ್ಲೇ ಮಾಡ್ತೀವಿ, ಕೇಳಿಸ್ಕೊಳ್ಳಿ, ಆನಂತರ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ. ಎಂದಿನಂತೆ ನೀವು ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9484809103ಗೆ, ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಮ್ಯೂಸಿಕ್ ಕೇಳಿಸ್ಕೊಳ್ಳಿ.

ಆಹಾ, ಗೊತ್ತು ನನಗೆ ಈ ಹಾಡು ಯಾವುದು ಅಂತ ಅನ್ಕೊಂಡಿದ್ರೆ. ಹಾಡಿನ ಗಾಯಕರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಏನು ಮೇಡಮ್, ಒಂದು ಅಕ್ಷರನೂ ಕೂಡ ಅಲ್ಲಿ ಹಾಡೇ ಇಲ್ಲ, ಯಾರೂ ನೀವು ಹಿಂಗೆ ಹೇಳ್ತೀರಾ ಅಂದರೆ, ಹೌದು, ಮ್ಯೂಸಿಕ್ನ ನೀವು ಯಾವ ಹಾಡಿಂದು ಅಂತ ಕಂಡು ಹಿಡ್ಕೋಬೇಕು. ಹಾಡು ಗೊತ್ತಾದ ನಂತರ ಹಾಡ್ದವ್ರು ಯಾರು ಅಂತ ನೀವು ನಮಗೆ ವಾಟ್ಸಪ್ ಮಾಡಬೇಕು 9480090013ಗೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆ.

ಏನೋ ಒಂಥರ ಚಂದ. ದ ಡೆವಿಲ್ ಚಿತ್ರದಿಂದ ಹಾಡನ್ನ ಕೇಳಿದ್ವಿ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ, ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ರಚನೆ. ಮೊದಲನೇ ಪ್ರಶ್ನೆ ಕೇಳಿದ್ವಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಸರಿಯಾದ ಆರ್ಡರ್ ಆಗಿತ್ತು ಭಾರತ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ. ಭಾರತ 39 ಪದಕ, ಕೆನಡಾ 62 ಪದಕ, ಇಂಗ್ಲೆಂಡ್ 110 ಪದಕ, ಆಸ್ಟ್ರೇಲಿಯಾ 171 ಪದಕ. ಕಮ್ಮಿಯಿಂದ ಜಾಸ್ತಿ ಏರಿಕೆ ಕ್ರಮ, ಅರ್ಥ ಆಯಿತು ಅಂತ ಅನ್ಕೊಂತೀವಿ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ವಿ, ಮ್ಯೂಸಿಕ್ ಬಿಟ್ ಕೇಳಿಸಿದ ತಕ್ಷಣವೇ ಉತ್ತರ ಎಷ್ಟು ಫಾಸ್ಟಾಗಿ ಬಂತು ಗೊತ್ತಾ? ಆ ಈ ಅನ್ನೋ ಒಂದು ಸಾಹಿತ್ಯ ಇಲ್ದಲೇ ಇದ್ರೂ ಪರವಾಗಿಲ್ಲ. ನಾವು ಎಷ್ಟು ವರ್ಷದಿಂದ ಹೊಂಬಿಸಿನಲ್ಲಿ ಪ್ರಶ್ನೆಗೆ ಉತ್ತರ ಕಳಿಸ್ತಾ ಇದ್ವಿ, ನಮಗೆ ಗೊತ್ತಾಗಲ್ವಾ? ಇದು ವೆರಿ ಈಸಿ ಕ್ವಶನ್ ಅಂತ ಸಿಕ್ಕಪಟ್ಟೆ ಜನ ಸರಿದ ಉತ್ತರವನ್ನು ಕಳಿಸಿದ್ದಾರೆ. ಮ್ಯೂಸಿಕ್ ಏನಾಗಿತ್ತು ಅಂದರೆ,

0: ಮ್ಯೂಸಿಕ್ ಕೇಳಿಸಿದ ತಕ್ಷಣ ಗಾಯಕರು ಯಾರು ಅಂತ ಕಂಡು ಹಿಡಿದವರು ಎನ್ ಆರ್ ಪ್ರಸಾದ್, ರಾಜ ಚಿನ್ನಗ, ಜಗದಾಂಬಿಕಾ ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಹರೀಶ್ ಮಲ್ಲೇಶ್ವರ, ಹೊನ್ನೂರು ಹಳ್ಳಿ, ಹನುಮಂತ್ಪುರ, ಮಾಲಾ ಮಾಚೋಹಳ್ಳಿ, ಲಕ್ಷ್ಮೀಪತಿ ಕೆಂಗೇರಿ, ಎಸ್ಎಂ ಶೋಭಾ ಹಾಸನ, ಗಂಗಾವತಿ ಈರಣ್ಣ, ಈರಣ್ಣ ಬೆಂಗಾಲಿ, ರಾಯಚೂರು ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಕಿಶೋರ್ ಕುಮಾರ್ ಅಂತ ಉತ್ತರವನ್ನ ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳಿ. ಗಾಯಕರ ಹೆಸರು ಕಿಶೋರ್ ಕುಮಾರ್. ಕುಳ್ಳ ಏಜೆಂಟ್ 000000 ಚಿತ್ರದ ಗೀತೆ ಇದು. ಆಡು ಆಟ ಆಡು ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ. ಆ ಹಾಡನ್ನ ಪೂರ್ತಿಯಾಗಿ ಕೇಳೋದಕ್ಕೂ ಮುನ್ನ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀವಿ. ಇವತ್ತು ಕಿಶೋರ್ ಕುಮಾರ್ ಅವರ ಹುಟ್ಟಿದ ಹಬ್ಬ, ನಾವು ಆಪ್ಕಿ ಪಸಂದ್ನಲ್ಲಿ ಹೇಳಿದ್ವಿ. ಅವರ ಮೂಲ ಹೆಸರೇನು ಅನ್ನೋದು ನಮ್ಮ ಹೊಂಬಿಸಲಿನ ಮತ್ತೊಂದು ಪ್ರಶ್ನೆ. ಕಿಶೋರ್ ಕುಮಾರ್, ಗಾಯಕ ಕಿಶೋರ್ ಕುಮಾರ್ ಅವರ ಮೂಲ ಹೆಸರೇನು? ಉತ್ತರ ಗೊತ್ತಿದ್ದಲ್ಲಿ ನಿಮ್ಮ ಹೆಸರೇನು ಅನ್ನೋದನ್ನ ಟೈಪ್ ಮಾಡಿ ವಾಟ್ಸಪ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ನನ್ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

0: ಚಾಹಿ ಓ ಜೋಕರ್ ಎದುರಲ್ಲಿ ನಿಗಾಯಿಡು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನಲ್ಲಿ ಪ್ರಶ್ನೆಯನ್ನು ಕೇಳಿದ್ವಿ, ಕಿಶೋರ್ ಕುಮಾರ್ ಅವರ ಮೂಲ ಹೆಸರೇನು ಅಂತ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ರಾಧಾಕೃಷ್ಣ ಚೆಲ್ಲಹಳ್ಳಿ, ಜೈಶ್ರೀ ಸುನಿಲ್ ರಾಜಾಜಿನಗರ್ ವಾಸಿಂ ಅಲಿ ಹನುಮಂತ್ಪುರ, ಚನ್ನಪ್ಪ ಸಾರ್ವಾಡ್ ಅರ್ಕೇರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಸೋಮಶೇಖರ್ ಶಾಮನೂರು, ಅನುಷಾ ದಿಲೀಪ್ ಕಲ್ಯಾಣ್ಕರ್, ಲಕ್ಷ್ಮೀದೇವಮ್ಮ ಸಾತ್ನೂರು, ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಜೊತೆಗೆ ಸಾಕಷ್ಟು ಜನ ಅಬ್ಬಾಸ್ ಕುಮಾರ್ ಗಂಗೂಲಿ ಅನ್ನೋ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಈ ಉತ್ತರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಸಮಯ ಆಗಿದೆ 3:56. ಇದು ಮಂಗಳವಾರದ ಮಂಗಳಕರ ಸಮಯ. ಹೊಂ ಬಿಸಿಲಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಹೊತ್ತು. 4 ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ಒಬ್ಬರ ಅತಿಥಿಯೊಂದಿಗೆ ಮಾತನಾಡ್ತೀವಿ. ಈಗಾಗಲೇ ಬೆಳಿಗ್ಗೆ ಪ್ರಶ್ನೆಯನ್ನ ಕೇಳಿದ್ವಿ, ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಾ, ನಿಮ್ಮ ಸಂದೇಶಗಳನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಹತ್ರ ಕೇಳಿಕೊಂಡು, ಅಂದರೆ ನೋಡಿ ಈ ಥರ ಎಲ್ಲ ಅಭಿಪ್ರಾಯಗಳು ಬಂದಿದೆ, ನೀವೇನು ಹೇಳ್ತೀರಾ ಅಂತ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ನಿಮ್ಮಿಂದ ಕರೆ ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳೇನಾದರೂ, ಯುವಕರು ಉದ್ಯೋಗವನ್ನು ಪಡೆಯುವಂಥ ನಿಟ್ಟಿನಲ್ಲಿ ನೀವು ಕೇಳಬೇಕಾದಂಥ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಬಹುದು. ಕೇಳ್ತಾ ಇರಿ ನಿರಂತರವಾಗಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: आकाशवाणी FM रेनबो 101.3 MHz म्यूजिकली योर्स
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 4:01. ಇದು ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದ ಆರಂಭದ ಕ್ಷಣ. ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿ ಇವತ್ತು ತಮ್ಮನ್ನ ಈ ಕಾರ್ಪೊರೇಟ್ ವಲಯದಲ್ಲಾಗಿರಬಹುದು ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ದಿಲೀಪ್ ಗೌಡ ಅವರು. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ನ ಸಂಸ್ಥಾಪಕರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಸರ್?
2: ಸೂಪರ್ ಮೇಡಮ್,
1: ಸೂಪರ್ ಆಗಿದ್ದೀರಾ. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಈ ಸಂಸ್ಥೆಯ ಸಂಸ್ಥಾಪಕರು ಅಂತ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಈ ಸಂಸ್ಥೆಯ ಬಗ್ಗೆ ತಾವು ಹೇಳೋದಾದ್ರೆ, ಎಷ್ಟು ವರ್ಷದ ಹಿಂದೆ ಇದು ಹುಟ್ಟುಕೊಂಡಿದ್ದು, ಉದ್ದೇಶ ಹೇಗೆ ಇದು ಶುರುವಾಗಿದ್ದು?
2: ಓಕೆ, ಖಂಡಿತ. ಮೊದಲಿಗೆ ಕೇಳುಗರು ಎಲ್ಲರಿಗೂ ನನ್ನ ನಮಸ್ಕಾರ. ಯಾಕಂದ್ರೆ ಆಕಾಶವಾಣಿ ಅಂತ ನಮ್ಮ ಮನಸ್ಸಿಗೆ ಬಂದ ತಕ್ಷಣ 70s, 80s ಮತ್ತು 90s ಇತ್ತೀಚಿನ ಜನರೇಷನ್ ಗೊತ್ತಿಲ್ಲ, ಆದರೆ ನಾವೆಲ್ಲ ನಮ್ಗೆ ಆಕಾಶವಾಣಿನೇ ಎಲ್ಲ.
1: ಆಕಾಶವಾಣಿಗೆ 90 ವರ್ಷ ಆಗಿದೆ ಸರ್.
2: ಹಾಗಾಗಿ ನಮ್ಮ ಚಿಕ್ಕದ್ರಲ್ಲಿ ನಮಗೆ ಕ್ರೀಡೆ ಆಗಲಿ, ವಾರ್ತೆ ಆಗಲಿ, ನಾಟಕಗಳಾಗಲಿ, ಇದನ್ನೆಲ್ಲ ನಮಗೆ ತಲುಪಿಸ್ತಿದ್ದು ಒಂದೇ ಅಂದರೆ ಅದು ಆಕಾಶವಾಣಿ. ಯಾಕಂದರೆ ಎಲ್ಲರ ಮನೆಗಳಲ್ಲೂ ಟಿವಿಗಳು ಇರ್ತಿರಲಿಲ್ಲ. ನಾವು ಬೆಳೆದಿದ್ದ ಹಳ್ಳಿ, ನಾನು 10th ತರಗತಿ ಹಳ್ಳಿಯಲ್ಲಿದ್ದೆ, ಹಾಗಾಗಿ ಅಲ್ಲೆಲ್ಲ ಟಿವಿಗಳು ಬೆರಳೆಣಿಕೆ ಅಷ್ಟೇ ಇದ್ದಿದ್ದು. ಸೊ ಆಕಾಶವಾಣಿ ಅವಾಗಲಿಂದ ಏನೋ ಅವಿನಾಭಾವ ಸಂಬಂಧ. ಆಕಾಶವಾಣಿ ಅಂದ ತಕ್ಷಣ ಒಂದು ಬೇರೆ ಥರನೇ ಸಂಬಂಧ. ಮೋಸ್ಟ್ಲಿ 2000 ಇತ್ತೀಚಿನ ಮಕ್ಕಳಿಗೆ ಗೊತ್ತಾಗಲ್ಲ ಅದು. ಸೊ 70s, 80s, 90s ಕಿಡ್ಸ್ ಬಂತು, ಖಂಡಿತ ಆಕಾಶವಾಣಿ ಬಗ್ಗೆ ಒಂದು ಬೇರೆನೇ ಆದಂತ ಸಂಬಂಧ ಅಂತೂ ಇದ್ದೇ ಇದೆ.
1: ಥ್ಯಾಂಕ್ ಯು ನಿಮ್ಮ ಈ ಅಭಿಪ್ರಾಯಗಳಿಗೆ.
2: ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ನನ್ನ ಹೆಸರು ಬಂದು ದಿಲೀಪ್, ನೀವಾಗಲೇ ಪರಿಚಯ ಮಾಡ್ದಂಗೆ ದಿಲೀಪ್ ಎಂ ಗೌಡ ಅಂತ. ನಾನು ಮೂಲತಃ ಹಾಸನ್ನು, ನಮ್ಮ ಊರು ಶ್ರವಣಬೆಳಗೊಳ ಅಂತ, ಅದೊಂದು ಹೋಬಳಿ. ನಾನು 10th ವರೆಗೂ ಅಲ್ಲೇ ನನ್ನ ವಿದ್ಯಾಭ್ಯಾಸ ಆಗುತ್ತೆ. ಅದಾದ ನಂತರ ನಾನು ಬೆಂಗಳೂರಿಗೆ ಬರ್ತೀನಿ. ಇಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿಕೊಂಡೇ ನಾನು ಜಾಬ್ನು ಮಾಡ್ತಾ ಇರ್ತೀನಿ ಮೇಡಮ್.
1: ವಿದ್ಯಾಭ್ಯಾಸ ಮಾಡಿಕೊಂಡು ಜಾಬ್ ಅಂದರೆ PUC ಹಂತದಲ್ಲೇನಾ?
2: PUC ಹಂತದಲ್ಲೇ.
1: ಓ, ಅದು ಹೇಗೆ ಸರ್?
2: ಮೇಡಮ್, ನಾನು ಈಗ ಯೂನಿಕ್
1: ಅಂತ ಪರಿಸ್ಥಿತಿ
2: ಇಲ್ಲ, ಪರಿಸ್ಥಿತಿ ಅಂತ ಏನಿಲ್ಲ. ನಾನು ಇಲ್ಲಿ ಆಕ್ಚುಲಿ ಸಮ್ಮರ್ ಹಾಲಿಡೇಸ್ಗೆ ಅಂತ ಬರ್ತೀನಿ. ನಮ್ಮ ಅತ್ತೆ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ ಅಂತ ಬರ್ತೀನಿ. ಬಂದಾಗ ನನಗೆ ನಮ್ಮ ಊರಿನವರು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರೋ ಒಬ್ಬ ಯೂನಿಕ್ ಕಾಲೇಜ್ ಗೊತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ನಮ್ಮ ಅತ್ತೆಗೆ ಹೇಳ್ತೀನಿ, ಅವರು ನೀನು ಅದೇ ಥರ ಮಾಡು ಅಂತಾರೆ. ಹಾಗಾಗಿ ನಾನು ಶೇಷಾದ್ರಿಪುರಂ ಕಾಲೇಜು, ಅಲ್ಲಿ ನಾನು ಈವ್ನಿಂಗ್ ಕಾಲೇಜ್ ಸೇರ್ತೀನಿ. ಬೆಳಿಗ್ಗೆ ಇನ್ಫೆಂಟ್ರಿ ರೋಡಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನನಗೆ ಏನು ಕೆಲಸ ಕೊಡ್ತಾರೆ, ಈ ಕಡೆ 18 ವರ್ಷನೂ ಆಗಿಲ್ಲ
1: ಇನ್ನೂ,
2: ಆಫೀಸ್ ಬಾಯ್ ಕೆಲಸಕ್ಕೆ ಸೇರ್ಕೋತೀನಿ. 2 ವರ್ಷ ನಾನು PUC ಮುಗಿಯೋವರೆಗೂ ಆಫೀಸ್ ಬಾಯ್ ಮಾಡಿ, ನಂತರ ಅದೇ ಕಂಪ್ನಿಲಿ ಸೆಕ್ಯೂರಿಟಿ ಏಜೆನ್ಸಿ ಇರುತ್ತೆ, ನನಗೆ 1.5 ಸಾವಿರ ಸಂಬಳ ಅವಾಗ. ಆ ಸೆಕ್ಯೂರಿಟಿ ಅವ್ರಿಗೆ 2000.
1: ಇದು ಎಷ್ಟು ವರ್ಷದ ಹಿಂದಿನ ಕಥೆ?
2: 27 ವರ್ಷದ ಹಿಂದಿನ ಕಥೆ.
1: ಓಕೆ.
2: ಆಗ ನಾನು ಅವ್ರನ್ನ ಕೇಳ್ತೀನಿ, ಸೆಕ್ಯೂರಿಟಿ ಇನ್ಚಾರ್ಜ್ ಅವ್ರನ್ನ, ಒಬ್ಬರನ್ನ, ಸರ್ ನಾನು ಜಾಬ್ ಮಾಡ್ಬೋದಾ ಸೆಕ್ಯೂರಿಟಿ ಅಂತ. ಈ ಸೈಡ್ ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ರಿಸೆಪ್ಷನ್ನು, ವಿಸಿಟರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡೋಕ್ಕೆ ಆಗುತ್ತಾ, ನೀನು ಮಾಡ್ತೀಯಾ? ಹೌದು ಸರ್, ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಬಟ್ ನಾನು ಇಲ್ಲೇ ಕೆಲಸ ಕೊಡಲ್ಲ, ನೀನು ಆಫೀಸ್ ಬಾಯ್ ಆಗಿ ಇಲ್ಲೇ ಸೆಕ್ಯೂರಿಟಿ ಮಾಡ್ಲಿಕ್ಕಾಗಲ್ಲ, ಬೇರೆ ಕಡೆ ಕೊಡ್ತೀನಿ, ಬೇರೆ ಕಡೆಯಲ್ಲಿ ಕನ್ನಿಂಗಮ್ ರೋಡಲ್ಲಿ. ಇವತ್ತು ಆ ಫೋರ್ಟಿಸ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಒಕಾಡ್ ಹಾಸ್ಪಿಟಲ್ ಇತ್ತು, ANZ ಅಂತ ಒಂದು ಕಂಪ್ನಿಲಿ, ಅಲ್ಲಿ ನಾನು ಸೆಕ್ಯೂರಿಟಿಯಾಗಿ ಸೇರ್ಕೋತೀನಿ. 1 ವರ್ಷ ಸೆಕ್ಯೂರಿಟಿ, ಆಮೇಲೆ ಸೆಕ್ಯೂರಿಟಿ ಸೂಪರ್ವೈಸರು, ಮತ್ತೆ ಫೀಲ್ಡ್ ಆಫೀಸರ್ ಆಗ್ತೀನಿ ಸೆಕ್ಯೂರಿಟಿ ಏಜೆನ್ಸಿಲಿ. ಅಷ್ಟೊತ್ತಿಗೆ ನಾನು MBA ಮುಗಿಯುತ್ತೆ.
1: ಅಂದ್ರೆ ಕೆಲಸ ಮಾಡ್ಕೊಂಡೇ ನೀವು ಡಿಗ್ರಿ, ಡಬಲ್ ಡಿಗ್ರಿ, PU ಎಲ್ಲ ಮುಗಿಸ್ತೀರಾ?
2: ಎಲ್ಲ ಮುಗಿಸ್ತೀನಿ ಮೇಡಮ್.
1: ರೆಗ್ಯುಲರ್ ಕಾಲೇಜ್ಗೆ ಹೋಗಿರ್ತೀರಾ?
2: ಎಲ್ಲ ರೆಗ್ಯುಲರ್ ಕಾಲೇಜ್.
1: ಓಕೆ.
2: ಸೊ ನಂದು MBA ಮುಗಿದ ನಂತರ ನಾನು ಅಷ್ಟೊತ್ತಿಗೆ ನಾನು ಸೆಕ್ಯೂರಿಟಿಯಲ್ಲಿ ಆಗಲೇ ಒಂದು ಫೀಲ್ಡ್ ಆಫೀಸರ್ ಹೋಗಿದ್ದೆ. ನಂತರ ನಾನು HR ಕೆಲಸ ಸಿಗುತ್ತೆ. ಸೊ ನಾನು ಮುಂಬೈಲಿ ಒಂದು MNC ಕಂಪ್ನಿಲಿ ಸಿಗುತ್ತೆ, ನಾನು ಅಲ್ಲಿ ಹೋಗ್ತೀನಿ.
1: ಮುಂಬೈಗೆ ಹೋಗ್ತೀರಾ?
2: ಮುಂಬೈಗೆ ಹೋಗ್ತೀನಿ.
1: ಹಾಸನದ ಹುಡುಗ ಮುಂಬೈ ಹುಡುಗ ಆದ್ರು?
2: ಹೌದು, 1.5 ವರ್ಷ ಅಲ್ಲೇ ಇರ್ತೀನಿ. ನಾನು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ, ಆ ಕಂಪ್ನಿ ಅವರೊಂದು ಸ್ಪರ್ಶ್ BPO ಅಂದ್ಬಿಟ್ಟು, ಅದು ಸೆಂಟ್ ಮಾರ್ಕ್ಸ್ ರೋಡಲ್ಲಿರುತ್ತೆ, ಆ ಕಂಪ್ನಿನ ಖರೀದಿ ಮಾಡ್ತಾರೆ. ಆಗ ನನಗೆ ಅವ್ರು ಕೇಳ್ತಾರೆ, ನೀವು ಬೆಂಗಳೂರಿಂದ ಬಂದಿದೆಯಲ್ಲ, ನಿಮ್ಮ ಯು ಆರ್ ಯು ಇಂಟ್ರೆಸ್ಟೆಡ್ ಟು ಗೋ ಬ್ಯಾಕ್ ಅಂತ. ಅಫ್ಕೋರ್ಸ್ ನನಗೆ ನಮ್ಮ ಅವ್ರಿಗೆ
1: ಸೆಳೆತ ಇದ್ದೇ ಇರುತ್ತೆ,
2: ನಾನು ಬರ್ತೀನಿ ಅಂತ. ಇಲ್ಲಿಗೆ ಬಂದು ನಾನು ಆ ಕಂಪ್ನಿಲಿ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಂಡು ಸುಮಾರು 7 ವರ್ಷ ಸೀನಿಯರ್ ಮ್ಯಾನೇಜರ್ ಆಗೋವರೆಗೂ ಅಲ್ಲೇ ಇರ್ತೀನಿ. ಅದಾದ ನಂತರ ನಾನು ಬೇರೆ ಕಂಪ್ನಿಗೆ ಶಿಫ್ಟ್ ಆಗ್ತೀನಿ. ವರ್ಟೆಕ್ಸ್ ಅಂತ ರೆಸಿಡೆನ್ಸಿ ರೋಡಲ್ಲಿರುತ್ತೆ, ಅಲ್ಲಿ ಸುಮಾರು 4 ವರ್ಷ ಕೆಲಸ ಮಾಡ್ತೀನಿ. ಎ ವಿ ಪಿ ಆಗಿ ನಾನು ಕಾರ್ಪೊರೇಟಿಂದ ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿ, ಹೊರಗಡೆ ಬರಲಿಕ್ಕೆ ನಿರ್ಧಾರ ಮಾಡಿ ಆಗಿ ನಿರ್ಧಾರ ಮಾಡ್ತೀನಿ. 2012 ನಾನು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಲೈಸೆನ್ಸ್ ಮಾಡಿಸ್ತೀನಿ. ನನ್ನ ವೈಫು ಕೂಡ ಸಹ
1: ಕೆಲಸ ಬಿಡ್ತೀರಾ, ನಿಮ್ದೇ ಕಂಪ್ನಿ ಕಟ್ಟಬೇಕು ಅಂತ ಶುರು
2: ಮಾಡ್ತೀನಿ. ಆದರೆ 2012 ಬಿಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಬಾಸ್ ಬಿಡಲಿಲ್ಲ, ಈ ತಿಂಗಳು ಬೇಡ ಮುಂದಿನ ತಿಂಗಳು ಬೇಡ ಹಾಗೆ ಹೀಗೆ ಅಂತ ಅವರು ತಳ್ಳಿ ಹಾಗೆ ದಿನಗಳು ಉರುಳದಂಗೆ ಆಗಲಿಲ್ಲ. ಮತ್ತೆ 2016 ಆ ಲೈಸೆನ್ಸ್ನ ರಿನಿವಲ್ ಮಾಡಿಸ್ಬೇಕಾಗುತ್ತೆ. ಅವಾಗ ನಮ್ಮ ಆಡಿಟರ್ ಫೋನ್ ಮಾಡ್ತಾರೆ,
1: ಸುಮ್ಮನೆ ಕಂಪನಿ ರಿಜಿಸ್ಟರ್ ಆಗಿತ್ತು ಬಟ್ ಕಂಪನಿ ಇರಲಿಲ್ಲ 4 ವರ್ಷ.
2: 16 ನನಗೆ ನಮ್ಮ ಆಡಿಟರ್ ಫೋನ್ ಮಾಡ್ತಾರೆ, ನಿಮ್ಮದು ಲೈಸೆನ್ಸ್ ರಿನಿವಲ್ ಮಾಡಿಸ್ಬೇಕು, ಮಾಡಿಸ್ಲ ಇಲ್ಲ ಏನು ಮಾಡಲಿ ಸರ್ ಅಂತ. ನಾನು ಅವತ್ತು ಅಷ್ಟೊತ್ತಿಗಾಗಲೇ ನಿರ್ಧಾರ ಮಾಡಿರ್ತೀನಿ, ಅವತ್ತು ನಾನು ಯೋಚನೆ ಮಾಡಿದೆ ಇಲ್ಲ ನಾನು ಮಾಡಬೇಕು ಅಂತ ನಾನು ಕಂಪನಿನ ಶುರು ಮಾಡ್ತೀನಿ ಮೇಡಮ್.
1: ಓಕೆ, ಅದೇ ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್,
2: ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಅಂದ್ಬಿಟ್ಟು ಇಡ್ತೀನಿ.
1: ಓಕೆ, ಈ ಕಂಪನಿ ಮುಂದೆ ಯಾವೆಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು. ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ದಿಲೀಪ್ ಗೌಡ ಅವರಿದ್ದಾರೆ. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಸ್ಥಾಪನೆ ಆಗಿದ್ದು ಹೇಳಿದ್ರಿ ಸರ್, ಕೆಲಸ ಬಿಟ್ಟೆ ಹೊರಗಡೆ ಬಂದೆ ಅಂತೇಳಿ. ನಂಗೆ ಒಂದು ಕುತೂಹಲದ ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ತೀರಾ ಕಡು ಬಡತನ ಇರತಕ್ಕಂಥ ಕುಟುಂಬಗಳಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಓದನ್ನು ಮುಂದುವರಿಸ್ತಾರೆ. ನಿಮ್ಮ ಕೌಟುಂಬಿಕ ಹಿನ್ನೆಲೆ ನೋಡಿದಾಗ ಏನಾರು ಆ ಥರದೇ ಸ್ಥಿತಿ ಇತ್ತ ಏನು ಅಂತ ನನಗೆ ಕುತೂಹಲ.
1: ನನಗೆ ಆ ಥರ ಸ್ಥಿತಿ ಏನಿಲ್ಲ,
0: ಆದರೂ ನೀವು ಕೆಲಸ ಮಾಡಬೇಕು ಅಂದ್ಕೊಂಡ್ರಿ.
1: ನಾನು ಒಂದು ಮಧ್ಯಮ ವರ್ಗದ ರೈತ ಕುಟುಂಬ ನಮ್ದು.
0: ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಸರ್ ಪರಿಚಯ, ಕುಟುಂಬದ ಪರಿಚಯ?
1: ನಮ್ಮ ತಂದೆ ಅವರು ರೈತರು, ಅವರು ಮಂಜೇಗೌಡ ಅಂತ ತಂದೆ, ಭಾಗ್ಯಮ್ಮ ನನ್ನ ತಾಯಿ, ನನಗೆ ತಮ್ಮ ಇದ್ದಾನೆ ಪ್ರದೀಪ್ ಅಂದ್ಬಿಟ್ಟು, ಅವನು ನಮ್ಮ ಆಫೀಸಲ್ಲೇ ನನ್ನೊಟ್ಟಿಗೆ ಕೆಲಸ ಮಾಡ್ತಾನೆ, ಮತ್ತು ನನ್ನ ಸಿಸ್ಟರು ಅವರೆಲ್ಲ ಮದುವೆ ಆಗಿದೆ. ಸೊ ನಮ್ಮದು ತುಂಬ ಕೆಳಹಂತದ ಕುಟುಂಬ ಏನಲ್ಲ, ಮಧ್ಯಮ ವರ್ಗದ ಕುಟುಂಬ. ನಮಗೆ ಆರ್ಥಿಕವಾಗಿ ಸಬಲರೇ ಆಗಿದ್ರು ಸಹ, ನನಗೇನು ಅನ್ನಿಸ್ತು, ನಾನು ಆಗಲೇ ಹೇಳ್ದಂಗೆ, ನಮ್ಮ ಕಸಿನ್ ಒಬ್ರು ಇಲ್ಲಿ ಅವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದ, ಕೆಲಸಕ್ಕೆ ಹೋಗ್ಕೊಂಡು ನನಗೆ ಅದು ಟ್ರಿಗರ್ ಆಯಿತು, ನಾನು ಮಾಡ್ಬೋದಾ ಅಂತ. ಮೇಡಮ್, ಈಗ ನೀವು ದುಡ್ದ ಹಣದಲ್ಲಿ, ನೀವೇ ದುಡ್ದ ಹಣದಲ್ಲಿ ನೀವು ಬಟ್ಟೆ ತಗೊಳ್ಳೋದು, ಒಂದು ಗಾಡಿ ತಗೊಳ್ಳೋದು, ಸೈಕಲ್ ತಗೊಳ್ಳೋದು, ಅದರ ಆನಂದನೇ ಬೇರೆ.
0: ಹೌದು, ದುಡ್ದು ತಿನ್ನುವಂತಹ ಖುಷಿನೇ ಸಂಭ್ರಮ, ಹೇಳಕ್ಕಾಗಲ್ಲ.
1: ಅದು ನೀವು ಚಿಕ್ಕಂದನಲ್ಲೇ ಮೈಗೂಡಿಸ್ಕೊಂಡ್ರೆ ಅದು ಮುಂದಿನ, ಈಗ ನಾನು ಬಿಸ್ನೆಸ್ ಮ್ಯಾನ್ ಏನು ಅಂತ ನಾವು ಏನು ಅಂದ್ಕೋತೀವಿ, ಯಾವುದೇ ಬಿಸ್ನೆಸ್ ಇರ್ಬೋದು, ನನ್ನ ಪ್ರಕಾರ ನೀವು ಯಾವುದೇ ಬಿಸ್ನೆಸ್ ಮಾಡ್ಕೊಂಡ್ರು ಈ ಚಿಕ್ಕದ್ರಲ್ಲೇ ನೀವು ಈ ದುಡಿಯೋದ್ರ ಬಗ್ಗೆ ಕಲ್ತ್ಕೊಂಡಾಗ ಏನಾಗುತ್ತೆ, ಹಣದ
0: ಬೆಲೆ ಗೊತ್ತಾಗುತ್ತೆ.
1: ಯು ನೋ ದ ವ್ಯಾಲ್ಯೂ ಆಫ್ ದ ಮನಿ.
0: ಹೌದು,
1: ನಿಮ್ಗೆ ಹಣದ ಬೆಲೆ ಗೊತ್ತಾಗುತ್ತೆ,
0: ಟೈಮ್ ವ್ಯಾಲ್ಯೂ ಆಲ್ಸೋ,
1: ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ, ಶಿಸ್ತು ಬರುತ್ತೆ ನಿಮಗೆ. ನಾನು ಕೆಲಸ ಮಾಡ್ತಿದ್ದೆ ಜಾಗದಲ್ಲೆಲ್ಲ ಎಲ್ಲ ಫ್ಯಾಮಿಲಿ ಮ್ಯಾನ್ಗಳು ಇರೋರು, ಅವರು ಈಗ ನಮ್ಮನ್ನು ಯಾವುದು ಬೇರೆ ಬೇರೆ ಕಟ್ ರೋಡ್ಗೆ ಹೋಗಿ ಬಿಡ್ತಿರ್ಲಿಲ್ಲ. ಹಾಗಾಗಿ ಅದೊಂದು ನಮಗೆ ಒಳ್ಳೆಯದಾಯ್ತು, ಬೇರೆ ಯಾವುದನ್ನು ಯೋಚನೆ ಮಾಡದೇ ರೀತಿ. ಹಾಗಾಗಿ ನಮಗೆ ಅಂದರೆ ಒಟ್ಟಾರೆ ಬದುಕನ್ನು ರೂಪಿಸ್ಕೋಬೇಕು ಅಂತಂದರೆ ಚಿಕ್ಕದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಕೆಲಸಕ್ಕೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ಮತ್ತೆ ನೀವು ಈಗ ಉದ್ಯಮ ಏನು ಮಾಡಿದ್ರಿ, ಬೇರೆ ಬೇರೆ ಕಡೆ ಉದ್ಯೋಗಿಗಳಾಗಿ ಕೆಲಸವನ್ನ ಮಾಡಿದ್ರಿ, ಆನಂತರ ತಾವೇ ಉದ್ಯಮಿ ಆದ್ರಿ, ಕಂಪನಿ ಶುರು ಮಾಡಿದ್ರಿ, ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ ನಿಮ್ದು, ಬಿಸ್ನೆಸ್ ಯಾರು ಮಾಡ್ತಿಲ್ಲ ನಿಮ್ಮ ಕುಟುಂಬದಲ್ಲಿ. ಸೊ ನಿಮ್ಮ ಈ ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಯಾವೆಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಸರ್?
1: ಮೇಡಮ್, ಅದಕ್ಕೆ ಮುಂಚೆ ನೀವು ಏನೇ ಬಿಸ್ನೆಸ್ ಮಾಡಿದ್ರು, ಫಸ್ಟ್ ಫ್ಯೂ ಇಯರ್ಸ್ ಮೊದಲ ವರ್ಷಗಳು
0: ತುಂಬಾ
1: ಕಠಿಣ, ಫಸ್ಟ್ ಫ್ಯೂ ಇಯರ್ಸ್ ಇಸ್ ದ ಹೆಲ್ ಅಂತೀವಿ. ಅಂದ್ರೆ ನಿಮ್ಗೆ ಫ್ಲೈಟ್ ಟೇಕಪ್ ಆಗುವಾಗ ಜಾಸ್ತಿ ಫ್ಯೂಲ್ ನ ಕನ್ಸ್ಯೂಮ್ ಮಾಡುತ್ತೆ.
0: ಹೌದು,
1: ಸೊ ಹಾಗಾಗಿ ಆ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ, ಈಗ ಯಾವುದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಶ್ರಮನ ಕೇಳುತ್ತೆ, ಅದು ನಿಮ್ಮ ಶ್ರಮ ಕೇಳುತ್ತೆ. ನಾವು ವಾಚ್ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ನೀವೇ ಆಫೀಸ್ ಬಾಯ್, ನೀವೇ ಸಿಇಒ, ನೀವೇ ಮ್ಯಾನೇಜರು ಆಗಿರ್ತೀರಾ ಬಿಸ್ನೆಸ್ ಅಲ್ಲಿ, ಆಗಿರ್ಬೇಕು. ಸೊ ನಮ್ಮ ನನಗೂ ಕೂಡ ಎಲ್ರಿಗೂ ಅನುಭವ ಆದಂಗೆ, ನನಗೂ ಮೊದಲ ವರ್ಷಗಳು 3-4 ವರ್ಷ ಸರ್ವೈವಲ್, ಅದು ಸರ್ವೈವಲ್ ಆದ್ಮೇಲೆ ಸ್ಟೇಬಲ್ ಹಾಗೆ ಬಿಸ್ನೆಸ್ ಅಲ್ಲಿ ಇವೆಲ್ಲ ಹಂತಗಳು. ಸೊ ನಾವು ಆ ಒಂದು ಸರ್ವೈವಲ್ ನ ದಾಟಿ ಸ್ಟೇಬಲ್ ಅಂತ ಬಂದು ಆಮೇಲೆ ಪ್ರೋಗ್ರೆಸ್ ಆಗುತ್ತೆ, ಸ್ಟೇಬಲ್ ನಿಂತ್ಕೊಂಡ ಮೇಲೆ ಪ್ರೋಗ್ರೆಸ್ ಆಗುತ್ತೆ. ನಮ್ಮ ಕಂಪ್ನಿಲಿ ಮೂಲತಃ ನಾವು 2 ಭಾಗದಲ್ಲಿ ಕೆಲಸ ಮಾಡ್ತೀವಿ. ಒಂದು HR ಕನ್ಸಲ್ಟೆನ್ಸಿ ಅಂದ್ಬಿಟ್ಟು, ಅದು ಓದಿರೋರಿಗೆ, ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ನಾವು ಮ್ಯಾನ್ ಪವರ್, ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲವನ್ನು
0: ಒದಗಿಸಿಕೊಡೋದು
1: ಒಂದು. ಇದು ವೈಟ್ ಕಲರ್ಗೆ. ಇನ್ನೊಂದು ಬ್ಲೂ ಕಲರ್, ಅಂದ್ರೆ 10th ಫೇಲ್ ಆಗಿರ್ತಾರೆ, PUC ಡಿಸ್ಕಂಟಿನ್ಯೂ ಆಗಿರುತ್ತೆ, ಡಿಪ್ಲೊಮಾ ಮಾಡಿರ್ತಾನೆ, ITI ಮಾಡಿರ್ತಾರೆ, ಅವ್ರಿಗೆ ನಮ್ಮಲ್ಲಿ ಸೆಮಿ ಸ್ಕಿಲ್ಡ್ ಬರ್ತಾರೆ, ಬ್ಲೂ ಕಲರ್ ಕ್ಯಾಟಗರಿನೂ ಬರ್ತಾರೆ 10th ಫೇಲ್ ಅಂತ ಅಂತಂದ್ರೆ. ಈಗ ಸೆಕ್ಯೂರಿಟಿ, ಹೌಸ್ ಕೀಪಿಂಗು, ಗಾರ್ಡ್ನರು, ಟೆಕ್ನಿಷಿಯನ್ಸು, ನಮಗೆ ಎಷ್ಟೊಂದು ಕಂಪ್ನಿಗಳನ್ನ ಟೈಪ್ ಆಗಿರ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, IT, ಇ-ಕಾಮರ್ಸು, ಸ್ಕೂಲ್ಸು, ಈ ರೀತಿ ಅವ್ರಿಗೆ ನಾವು ಈ ಮಾನವ ಸಂಪನ್ಮೂಲವನ್ನು
0: ಒದಗಿಸ್ಕೊಡ್ತೀರಾ.
1: ಅವ್ರಿಗೆಲ್ಲ ನಾವೇ ಟ್ರೈನಿಂಗ್ ಮಾಡೋದು, ಯೂನಿಫಾರ್ಮ್ ಎಲ್ಲ ಕಂಪ್ಲೀಟ್ ಟೇಕ್ ಕೇರ್ ಮಾಡೋದು ನಾವೇನೆ.
0: ಒಂದು ಕಂಪ್ನಿ ಕಳ್ಸ್ಕೊಡಕ್ ಮುಂಚೆ ನೀವು ಅವರಿಗೆ ಟ್ರೈನಿಂಗ್ ಕೊಡ್ತೀರಾ, ತರಬೇತಿ ಕೂಡ ಕೊಡ್ತೀರಾ?
1: ತರಬೇತಿ ಕೊಡ್ತೀವಿ. ಈಗ ಸೆಕ್ಯೂರಿಟಿ ಅಂದ ತಕ್ಷಣ ನಮ್ಮಲ್ಲಿ ವಾಚ್ಮನ್ ಕ್ಯಾಟಗರಿ ಎಲ್ಲ ನಮ್ದು. ಸೆಕ್ಯೂರಿಟಿ ಅಂತಂದ್ರೆ ಅವನಿಗೆ ಆದಂತ ಒಂದು ಫೈರ್ ಆದ್ರೆ ಏನ್ ಮಾಡ್ಬೇಕು, ಯಾರಾದ್ರೂ ಸ್ವಲ್ಪ ಜಾರಿದ್ರು ಕಂಪ್ನಿಲಿ ಕೆಲಸ ಮಾಡುವಾಗ ಅವ್ರಿಗೆ ಫಸ್ಟ್ ಏಡ್ ಬಗ್ಗೆ ಏನು, ಮತ್ತೆ ವಿಸಿಟರ್ ಮ್ಯಾನೇಜ್ ಮಾಡೋದು ಹೆಂಗ್ ಮಾಡೋದು, ಮೆಟೀರಿಯಲ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಈ ತರ ಒಂದು ಸುಮಾರು 15 ದಿವಸಗಳ ಟ್ರೈನಿಂಗ್ ಕೊಟ್ಟು ನಂತರ ಕೆಲ್ಸಕ್ಕೆ ಹಾಕೋತೀವಿ. ಇದು ನಾವು ಮಾಡೋಂಥದ್ದು. ನಮ್ಮ ಪ್ರಕಾರ ನಮ್ಮಲ್ಲಿ ಕೆಲಸ ಮಾಡೋ 70% ಎಲ್ಲ ಗ್ರಾಮೀಣ ಭಾಗದವ್ರಿ.
0: ಓಕೆ,
1: ಗ್ರಾಮೀಣ ಭಾಗದವ್ರಿಗೆ.
0: ನೀವು ಗ್ರಾಮೀಣ ಭಾಗ?
1: ಹೌದು, ನಾವು ಪ್ರಿಫರೆನ್ಸ್ ಫಸ್ಟ್ ನಾನು ಅವ್ರಿಗೆ ಕೊಡೋದು.
0: ಓಕೆ,
1: ಎಲ್ಲ ಅವ್ರಿಗೆ ಕೊಡೋದು ಮೇಡಮ್, ಫಸ್ಟ್ ಪ್ರಿಫರೆನ್ಸು ಗ್ರಾಮೀಣ ಭಾಗದವ್ರಿಗೆ, ಆಮೇಲೆ ನಗರ.
0: ನಗರ ಪ್ರದೇಶದವರಿಗೆ
1: ನೇರ ಪ್ರದೇಶ, ಯಾಕಂದ್ರೆ ನಮ್ಗೆ ಗೊತ್ತಲ್ಲ ಹಳ್ಳಿ ಹಳ್ಳಿಯವ್ರಿಗೆ ಏನು ಗೊತ್ತ, ಅವಕಾಶ ಒಂದ ಸಲ ನೀವು ಸಿಕ್ಬೇಕಷ್ಟು ಹಳ್ಳಿ
0: ಜನಕ್ಕೆ
1: ಸಿಕ್ಕಿದ್ಮೇಲೆ ಸ್ಪಾರ್ಕ್. ಹುಡುಗನ್ ಗೊತ್ತಿಲ್ಲ ಅವನೇನು ಅಂತ, ಅವನ ಕೆಲಸ ಕಲ್ತ ಮೇಲೆ ಸ್ಪಾರ್ಕ್. ಈಗ ಬೆಂಗಳೂರಲ್ಲಿ ನಾನೇ ಒಂದು MSME ಸೆಗ್ಮೆಂಟ್ ಅಲ್ಲಿ ನಾನು ಒಂದು ಮೆಂಬರ್ ಆಗಿದ್ದೆ, ಈ ಪೀಣ್ಯ ಇರ್ಬೋದು ಅಲ್ಲೆಲ್ಲ ಸುಮಾರು 70% ಈ ಕೈಗಾರಿಕೆ ಸ್ಥಾಪಕರು ಅವರೆಲ್ಲ ಫಸ್ಟ್ ಜನರೇಷನ್ ಬಿಸ್ನೆಸ್ ಮ್ಯಾನ್ ಗಳು, ಮತ್ತೆ ಹಳ್ಳಿ ಭಾಗದವರು ಫಸ್ಟ್ ಜನರೇಷನ್ ಬಿಸ್ನೆಸ್ ಮ್ಯಾನ್ ಗಳು. ಓನ್ಲಿ 30% ಆರ್ ಫ್ರಮ್ ಆನ್ಸೆಸ್ಟರ್, ತಾತವ್ರು ಮಾಡಿದ್ರೆ ನಡ್ಸ್ಕೊಂಡು ಹೋಗ್ತಾರೆ. ಇನ್ನು 70% ಭಾಗ ಫ್ಯಾಕ್ಟರಿ ಓನರ್ಸ್ ಏನಿದ್ದಾರೆ ಎಲ್ಲ ಅವರು
0: ಫಸ್ಟ್ ಟೈಮ್ ಅವರೇ ಮಾಡಿದ್ದಾರೆ. ಓಕೆ, ಸಾಕಷ್ಟು ಕಂಪನಿಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ಹೀಗೆ ವೈಟ್ ಕಲರ್ ಜಾಬ್ಸು ಬ್ಲೂ ಕಲರ್ ಜಾಬ್ಸ್ನ ಪ್ರೊವೈಡ್ ಮಾಡ್ತೀವಿ, ಹ್ಯೂಮನ್ ರಿಸೋರ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ. ಎಷ್ಟು ಕಂಪನಿಗಳ ತಮ್ಮ ಕಂಪನಿ ಜೊತೆ ಟೈಅಪ್ ಆಗಿದೆ ಸರ್?
1: ಮೇಡಮ್, ನಮ್ದು ಒಂದು 120 ಕಂಪನಿಗಳನ್ನ ಟೈಅಪ್ ಆಗಿದ್ದೀವಿ ನಾವು. ಮೈಸೂರಲ್ಲಿದೆ ನಮ್ದು ಬ್ರಾಂಚ್.
0: ನಿಮ್ಮ ಬ್ರಾಂಚಸ್? ಓಕೆ,
1: ಮೈಸೂರಲ್ಲಿದೆ, ಬೆಂಗಳೂರಲ್ಲಿ ರಾಜನಗರ ವೆಸ್ಟ್ ಆಫ್ ಕಾರ್ಡೋರಲ್ಲಿದೆ ಬೆಂಗಳೂರಲ್ಲಿ, ಮತ್ತು ಬೆಂಗಳೂರು ಎಲ್ಲ ಕಡೆ, ಅಂದರೆ ಬೆಂಗಳೂರು ದೊಡ್ಡದಾಗಿರೋದ್ರಿಂದ ವೈಟ್ ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ಬಂದರೆ ನೆಲಮಂಗಲ, ದೇವನಹಳ್ಳಿ, ಎಲ್ಲ ಕಡೆ ಅಲ್ಲೇ ಆದ ಸಬ್ ಬ್ರಾಂಚ್ಗಳನ್ನ ಮಾಡಿದ್ದೀವಿ.
0: ಓಕೆ,
1: ಸಬ್ ಬ್ರಾಂಚ್ಗಳು, ಮೇನ್ ಬ್ರಾಂಚ್ ಬಂದ್ಬಿಟ್ಟು ನಮ್ಮದು ರಾಜನಗರ, ಅದೇ ಕಾರ್ಪೊರೇಟ್ ಆಫೀಸು.
0: ಬೆಂಗಳೂರು ನಗರವನ್ನು ಹೊರತುಪಡಿಸಿ ಮೈಸೂರು ಜಿಲ್ಲೆ,
1: ಮೈಸೂರು ಇದೆ, ಹುಬ್ಬಳ್ಳಿ ಇದೆ.
0: ಹುಬ್ಬಳ್ಳಿಯಿಂದ
1: ಆ ನಾರ್ತ್ ಕರ್ನಾಟಕ ಕವರ್ ಮಾಡ್ತೀವಿ, ಅಲ್ಲೂ ಕಂಪ್ನಿಗಳಿದೆ, ಈ ರೀತಿ ಕವರ್ ಮಾಡ್ತೀವಿ ಮೇಡಮ್.
0: ಓಕೆ, ಅನೇಕ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ದಿಲೀಪ್ ಗೌಡ ಅವರು. ಸರ್, ಫಸ್ಟ್ ಜನರೇಷನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರೆ ಜಾಸ್ತಿ ಜನ ಅಂತ ಹೇಳಿದ್ರಿ, ಅದರಲ್ಲಿ ನೀವು ಒಬ್ರು. ಗ್ರಾಮೀಣ ಪ್ರದೇಶದಿಂದ ಬಂದ್ರಿ, ಮತ್ತೆ ನಿಮ್ಮ ಕುಟುಂಬದಲ್ಲೇ ಆಗ್ಲಿ ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಆಗ್ಲಿ ತಾವು ಕೂಡ ಫಸ್ಟ್ ಜನರೇಷನ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು, ಯಾವೆಲ್ಲ ರೀತಿಯಾದಂತಹ ಬಿಸ್ನೆಸ್ ಅನ್ನ ಪ್ರೊವೈಡ್ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದ್ವಿ. ನೀವು ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಇವತ್ತು ಉದ್ಯೋಗಿಯಾಗಿದ್ದು, ಇವತ್ತು ಉದ್ಯಮಿ ಆಗಿದ್ದೀರ, ಆರಂಭದ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಅಂದ್ರೆ ಎದುರಿಸಬೇಕಾದಂತಹ ಸವಾಲುಗಳು ಯಾವೆಲ್ಲ ಈ ರೀತಿಯಾದ ಇರುತ್ತೆ ಅಂತ?
1: ಮೇಡಮ್, ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಬಿಸ್ನೆಸ್ ಈಗ ರಾಕೆಟ್ ಉಡಾವಣೆ ಆಗ್ಬೇಕಂದ್ರೆ ಫ್ಯೂಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ದಂಗೆ ಇಟ್ ವಿಲ್ ಟೇಕ್ ಯುವರ್ ಏನೋ ನಿಮ್ಮದು ಟೈಮ್ನ ತಗೊಳುತ್ತೆ. ಅಂದರೆ ನೀವು ಸ್ಯಾಕ್ರಿಫೈಸೇಷನ್ ಮಾಡ್ಕೋಬೇಕು. ಎಕ್ಸಾಂಪಲ್, ನೀವು ದಪ್ಪ ಇದ್ರೆ ಸಣ್ಣ ಆಗಬೇಕು ಅಂದರೆ ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ಜಿಮ್ ಮಾಡ್ತಿರೋ, ಯೋಗ
0: ಮಾಡ್ತಿರೋ,
1: ನಿಮಗೆ ಬಿಟ್ಟು. ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ನೀವು ಸ್ಯಾಕ್ರಿಫೈಸ್ ಏನೋ ಫುಡ್ಡೋ ನಿದ್ದೆನೋ ಮಾಡಲೇಬೇಕು. ಅದೇ ರೀತಿ ಈ ಯಾವುದೇ ಬಿಸ್ನೆಸ್ ಮಾಡಿ, ಅದು ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ನೀವು ಏನೋ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು, ನೀವು ಅಲ್ಲಿ ಶ್ರಮ ಹಾಕಲೇಬೇಕು. ಶ್ರಮ ಹಾಕಿದ್ರೇ ನಿಮಗೆ ಫಲ. ಸೊ ಹಾಗಾಗಿ ನನಗೆ ಏನಿಸ್ತದೆ ಅಂದರೆ, ಸಿ, ಹುಟ್ಟೋದು ನಮ್ಮ ಕೈಲಿರಲ್ಲ.
0: ಹೌದು.
1: ಆದರೆ ನಾವು ಎಲ್ಲಿ ಮುಟ್ಟಬೇಕು ಅಂತ ನಮ್ಮ ಕೈಲಿರುತ್ತೆ.
0: ಹೌದು. ಎಂತ ಮಾತು ಹೇಳಿದ್ರಿ ಸರ್?
1: ಅಲ್ಲ ಮೇಡಮ್, ನಾವು ಊಟ ನಮ್ಮ ಕೈಲಿಲ್ಲ. ಅದು
0: ಮುಟ್ಟಬೇಕು,
1: ಎಲ್ಲಿ ಮುಟ್ಟಬೇಕು ಅನ್ನೋದು ನಿಮ್ಮ ಕೈಲಿರುತ್ತೆ. ಸೊ ನನ್ನ ಪ್ರಕಾರ ಸೆಲ್ಫ್ ಬಿಲೀಫ್,
0: ಓಕೆ,
1: ಯು ಹ್ಯಾವ್ ಯಶಸ್ಸು ಗಳಿಸೋದು ಅಂದ್ರೆ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂದ್ರೆ ಏನು? ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳದೆ ಸಕ್ಸಸ್. ಅದಕ್ಕೆ ಏನ್ ಮಾಡ್ಬೇಕು? ಶ್ರಮ ಪಡಬೇಕು ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ನಿಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು, ಅದೇ ಸಕ್ಸಸ್. ಅದಕ್ಕೋಸ್ಕರ ನೀವು ಶ್ರಮ ಪಡಬೇಕು. ದೇರ್ ಇಸ್ ನೋ ಕಟ್ ರೂಟ್ ಫಾರ್ ಸಕ್ಸಸ್. ನೀವು ಯಾರನ್ನೇ ನೋಡಿ, ಎವ್ರಿ ಮ್ಯಾನ್ ಆಸ್ ಅ ಸ್ಟೋರಿ.
0: ಹೌದು.
1: ಎವ್ರಿ ಹೌಸ್ ಆಸ್ ಅ ಸ್ಟೋರಿ, ಎವ್ರಿ ಕಿಂಗ್ಡಮ್ ಆಸ್ ಅ ಸ್ಟೋರಿ, ಬಟ್ ಎವ್ರಿಬಡಿ ಆಸ್ ಅ ಡಿಫ್ರೆಂಟ್ ಸ್ಟೋರಿ.
0: ಹೌದು. ಯಾರ್ದು ಸೇಮ್ ಇರಲ್ಲ,
1: ಸೇಮ್ ಇರಲ್ಲ.
0: ಹೌದು.
1: ಹಾಗಾಗಿ ನಂದು, ಈಗ ನಾನು ಹೇಳ್ದಂಗೆ ಬೇರೆ ಅವ್ರು ಇದ್ದಂಗೆ ನಂದೂ ಆ ಸಂಕಷ್ಟದ ದಿನಗಳೇ ಅವೆಲ್ಲನು ಮೀರಿ ನನಗೆ ನನ್ನ ವೈಫು ಆ ಟೈಮಲ್ಲೆಲ್ಲ ಸಹಾಯ ಮಾಡಿದ್ದಾರೆ. ಅವರು ಶಿ ವಾಸ್ ವರ್ಕಿಂಗ್,
0: ಓಕೆ,
1: ಅವರು ಮಗು ಆದ್ಮೇಲೆ ಕೆಲಸ ಬಿಟ್ಟರು. ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಅವರನ್ನು ಹೆಗಲಿಗೆ ಹೆಗಲಿಗೆ ಕೊಟ್ಟು ಸಂಸ್ಥೆಯನ್ನು ಬೆಳೆಸಲಿಕ್ಕೆ
0: ನೆರವಾದರು.
1: ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ಒಂದು 950 ಜನ, 950 ಪೀಪಲ್ ಆರ್ ವರ್ಕಿಂಗ್ ವಿತ್ ಅಸ್.
0: ನಿಮ್ಮ ಜೊತೆ
1: ನಮ್ಮ ಸಂಸ್ಥೆಯಲ್ಲಿ,
0: ಓಕೆ,
1: ನನಗೆ ನಂದೇ ಆದಂತ.
0: ಹಾಗಾದ್ರೆ 950 ಮಂದಿಗೆ ಉದ್ಯೋಗದಾತರು ನೀವು?
1: ಹಾ, 950 ಮಂದಿ ಡೈರೆಕ್ಟ್ ಆಗಿ, ಮತ್ತೆ ಅವ್ರ ಫ್ಯಾಮಿಲಿ,
0: ಅವ್ರ ಫ್ಯಾಮಿಲಿ ಮತ್ತೆ ಇದಾರಲ್ಲ, ಹಾಲಿ ಸೈಕಲ್ ಮತ್ತೆ,
1: ಅದೇ ಖುಷಿ. ಈಗ ನನಗೆ ಒಮ್ಮೊಮ್ಮೆ ಅನಿಸ್ತಾ ಇರುತ್ತೆ ಮೇಡಮ್, ಇಲ್ಲಿ ಫಸ್ಟ್ ಒಂದು 3-4 ವರ್ಷ ಅದೇ ಅನ್ಸೋದು, ಸಾಟರ್ಡೆ ಸಂಡೆ ರಜಾ ಇರೋದು ಕಾರ್ಪೊರೇಟ್ ಕಂಪ್ನಿ ಇದ್ದಾಗ. ಆಮೇಲೆ ಆಫೀಸಿಗೆ ಬಂದ್ಮೇಲೆ ನಿಮ್ಗೇನು ಕಾಲ್ಸ್ ಏನು ಅಷ್ಟೊಂದು ಬರ್ತಿರಲಿಲ್ಲ. ಕೆಲವು ಟೈಮ್ ಅನ್ಸೋದು, ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೊದಲ ವರ್ಷಗಳಲ್ಲಿ ಏನು ಗುರು ಇಷ್ಟೊಂದು ಟೆನ್ಷನ್ನು?
0: 24/7,
1: ನಮ್ದು ಸರ್ವಿಸ್ ಇಂಡಸ್ಟ್ರಿ ಅಲ್ವಾ, 24/7 ಟೆನ್ಷನ್ನು, ಯಾವ ವೆಕೇಷನ್ ಇಲ್ಲ, ಹಾಲಿಡೇನು ಇಲ್ಲ, ಏನೂ ಇಲ್ಲ ಅನ್ಸೋದು. ಬಟ್ ನನಗೆ ಆಮೇಲೆ ನನ್ನ ಒಬ್ಬರು ಹಿರಿಯರು ಹೇಳಿದರು, ಸಿ, ನಾನು ಬದುಕೋದಿದ್ದೇ ಇದೆ. ಅದು ಅದು ಮಾಮೂಲಿ, ಎಲ್ಲರೂ ಬದುಕೋ ಹಂಗೆ ನಾನು ಬದುಕೋದು. ಆದರೆ ಸಿ, ನೀನು ಬದುಕಿ ಬೇರೆಯವ್ರನ್ನ ಬದುಕೋದು ಮತ್ತು ಬೇರೆಯವರ ಬದುಕಿಗೆ ನೆರವಾಗೋದಿದೆಯಲ್ಲ, ಅದು ದೊಡ್ಡದು. ಸೊ ನೋಡಪ್ಪ, ಅದ್ರ ಮೇಲೆ ಯೋಚನೆ ಮಾಡು. ಆವಾಗ ಅವತ್ತು ನಾನು ಬಿಟ್ಟವನು ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅಯ್ಯೋ ನಾನು ವರ್ಕ್ ಮಾಡ್ತಿದ್ರೆ ಕಾರ್ಪೊರೇಟಲ್ಲಿ ನಾನು ಏನಾಗ್ತಿದ್ದೆ, VP ಆಗ್ತಿದ್ದೆ, HR ಆಗ್ತಿದ್ದೆ, ಗುರು ನೀನು ಏನಾಗ್ತಿದ್ದೆ ಗೊತ್ತಿಲ್ಲ, ಇವಾಗ
0: ಏನಾಗಿದೆ.
1: ಬಟ್ ನನಗೆ ಆತ್ಮತೃಪ್ತಿ ಇದೆ. 950 ಜನ ಇದೆ. ನನ್ನ ಗುರಿ ನೆಕ್ಸ್ಟು ನಾವು 1.5 ಸಾವಿರ ಮುಟ್ಟಬೇಕು, ಇನ್ನೂ 1,000 ಜನಕ್ಕೆ ಕೆಲಸಗಳನ್ನ, ಅವಕಾಶಗಳನ್ನ ಕೊಡಬೇಕು ಅಂತ ಇದೆ.
0: ತಾವು ಏನು ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡಿದೆ ಫಸ್ಟ್ PU ಜಾಯ್ನ್ ಆದಾಗ, ಆ ಅನುಭವದಿಂದ ಹಿಡಿದು ತಾವು HR ಸೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ, ಮ್ಯಾನೇಜರ್ ಆದ್ರಿ, ಬೇರೆ ಬೇರೆ ಫೀಲ್ಡ್ ಆಫೀಸರ್ ಅಂತ ಹೇಳ್ತಿರಲ್ಲ, ಈ ಎಲ್ಲ ಅನುಭವಗಳು ನಿಮ್ಮ ಈ ಕಂಪನಿ ಕಟ್ಟುವಾಗ ಅಥವಾ ಅದನ್ನ ಮುನ್ನಡೆಸ್ಕೊಂಡು ಹೋಗುವಾಗ ಹೇಗೆ ನೆರವಾದ್ವು ಅಂತ?
1: ಹೌದು ಮೇಡಮ್, ಯಾಕಂದ್ರೆ ಈಗ ನಾನು ಹೇಳಿದಿಲ್ಲ, ಈಗ ನಾನು ಹೌಸ್ ಕೀಪಿಂಗ್ ಆಗಿದ್ದೆ, ಅಥವಾ ಸೆಕ್ಯೂರಿಟಿ ಆಗಿದ್ದೆ ಅಂದರೆ ಈಗ ನಾನು ಅದೇ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಗ್ರೌಂಡ್ ಲೆವೆಲ್ಲು ಒಂದು ನನಗೆ ಹೌಸ್ ಕೀಪಿಂಗ್ ಅಥವಾ ಸೆಕ್ಯೂರಿಟಿ ಅವರು ಏನು ಅನುಭವಿಸ್ತಾರೆ ಅದು ನನಗೆ ಗೊತ್ತಿರುತ್ತೆ.
0: ನೀವು ಎಕ್ಸ್ಪೀರಿಯನ್ಸ್ ಮಾಡಿ
1: ಬಿಕಾಸ್ ಐ ವರ್ಕ್ಡ್ ಇನ್ ಗ್ರೌಂಡ್ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಐ ನೋ ದ ಪೇನ್.
0: ಹೌದು,
1: ಅದು ಒಂದು. ಮತ್ತೆ ನನ್ನ ಕ್ಲೈಂಟ್ಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಬಿಕಾಸ್ ಐ ವರ್ಕ್ಡ್ ಇನ್ ಅದರ್ ಸೈಡ್, ಮತ್ತು ನಾನು ಎಚ್ ಆರ್ ಆಗಿದ್ದಾಗ. ಸೊ ಎರಡು ಕಾಂಬಿನೇಷನ್ ಇರೋದ್ರಿಂದ ನನಗೆ ಸರಿಯಾದ ರೀತಿಯಲ್ಲಿ ಅದನ್ನು ಪ್ಲಾನ್ ಮಾಡಿಕೊಂಡು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಅದು ಯಾವುದೇ ಇರ್ಬೋದು ಫೀಲ್ಡು. ಈಗ ಸಾಮಾನ್ಯವಾಗಿ ಈಗ ನೀವು ಹೋಟೆಲಲ್ಲಿ ಇದ್ದೀರಾ ಅಂದರೆ ಮಾಡ್ತಾ ಮಾಡ್ತಾ ನೀವು ಸ್ವಂತ ಹೋಟೆಲ್ ಓಪನ್ ಮಾಡಿದ್ರೆ ಯಾಕಂದ್ರೆ ನಿಮಗೆ ಗೊತ್ತು.
0: ಹೌದು, ಹೆಂಗೆ ನಡೆಸಬೇಕು, ಹೆಂಗಿರುತ್ತೆ ಪ್ರೊಸೀಜರು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಂತ.
1: ಹೌದು ಹೌದು, ಅದಾದ್ಮೇಲೆ ನೀವು ಒಂದು ಉದ್ಯಮದಲ್ಲಿ ತಳ ಊರಿದ ಮೇಲೆ ಗಟ್ಟಿಯಾಗಿ ನಿಂತ ಮೇಲೆ ಡೈವರ್ಸಿಫಿಕೇಶನ್ ತಗೋಬಹುದು. ಯು ಕ್ಯಾನ್ ಟೇಕ್ ಅ ಡೈವರ್ಸಿಫಿಕೇಶನ್, ಯು ಕ್ಯಾನ್ ಸ್ಟಾರ್ಟ್ ಸಮ್ ಅದರ್ ಬಿಸ್ನೆಸ್, ಯು ಕ್ಯಾನ್ ಸ್ಟಾರ್ಟ್. ಬಟ್ ಫಸ್ಟು ಸರ್ವೈವ್ ಆಗಬೇಕು. ನನ್ನ ಒಂದು ಅಡ್ವೈಸು, ನೀವೇನೇ ಬಿಸ್ನೆಸ್ ಮಾಡಿದ್ರು ಫಸ್ಟ್ ಯು ಹ್ಯಾವ್ ಟು ಸರ್ವೈವ್ ಬ್ರೆಡ್ ಆ್ಯಂಡ್ ಬಟರ್. ಅದನ್ನ ಅಂದ್ರೆ ಹುಟ್ಟಿಸ್ಕೊಳ್ಳೋದಕ್ಕೆ ನೀವು ಶ್ರಮ
0: ಪಡಬೇಕು,
1: ಮಾಡಲೇಬೇಕು. ಫಸ್ಟ್ ಬಿಸ್ನೆಸ್ ಮಾಡಿದ್ರೆ ನೀವು ಎಷ್ಟೊಂದು ಜನ, ನಾವು ಯಾಕೆ ಬಿಸ್ನೆಸ್ಸು ಫೇಲ್ ಆಗುತ್ತೆ ಏನಾಗುತ್ತೆ ಅಂದರೆ ಮೇನ್ ಥಿಂಗ್ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ಲಾನಿಂಗ್ ಎಕ್ಸಿಕ್ಯೂಟ್, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮಲ್ಕೊಂಬಿಟ್ಟು
0: ಫೀಲ್ಡ್ಗಿಲ್ದಾಗ ಬೇರೆ
1: ಇಲ್ಲದಾಗ, ಬಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳೋದು ನಾನು. ಹೌದು, ನನಗೆ 90% ಬರಬೇಕು ಪ್ಲಾನ್ ನಂದು, ಅದು ನಿಮ್ಮ ಪ್ಲಾನು. ಎಕ್ಸಿಕ್ಯೂಷನ್ ಏನು ಮಾಡೋದು, ಎಷ್ಟು ಅವರು ಯಾವ ಸಬ್ಜೆಕ್ಟ್ನ ಓದಬೇಕು, ಅದು ನಿಮ್ಮ ಎಕ್ಸಿಕ್ಯೂಷನ್. ಅದು ಪ್ರಾಪರಾಗಿ ಮಾಡಬೇಕು ನೀವು. ಮಾಡಿದರೆ

0: ಖಂಡಿತ ಫಲ ಸಿಕ್ಕೇ ಸಿಗುತ್ತೆ, ನೋ ಡೌಟ್.
1: ಮತ್ತಷ್ಟು ಮಾತುಕತೆನ ಮುಂದುವರಿಸೋಣ. ಅದಕ್ಕೂ ಮುಂಚೆ ನಾವು ನಮ್ಮ ಕೇಳುಗರಿಗೊಂದು ಪ್ರಶ್ನೆ ಕೇಳ್ತೀವಿ. ನೀವೇನಾದರೂ ಈ ಉದ್ಯೋಗವನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಅಥವಾ ಉದ್ಯೋಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು, ಅಲ್ಲೇ ಉಳ್ಕೊಳ್ಬೇಕು ಅನ್ನೋದ್ರಲ್ಲಿ ಯಾವೆಲ್ಲ ಸ್ಕಿಲ್ಸ್ಗಳಿರಬೇಕು, ನಾಲೆಡ್ಜ್ ಇರಬೇಕು, ಇದ್ರ ಬಗ್ಗೆ ನಮ್ಮ ದಿಲೀಪ್ ಗೌಡ ಅವರ ಜೊತೆ ನೀವೇನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು 0800228120 ಅಥವಾ ವಾಟ್ಸಪ್ ಮಾಡಿ 9489091013 ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ದಿಲೀಪ್ ಗೌಡ ಅವ್ರ ಜೊತೆ ಮಾತನಾಡ್ತಿದ್ವಿ. ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ನಮ್ಮ ಜೊತೆ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್. ತಮ್ಮ ಹೆಸರು?
1: ಸುಮಿತ್ರಾ ಫ್ರಮ್ ಸಂಡೂರ್.
0: ಸಂಡೂರ್ನಿಂದ ಸುಮಿತ್ರಾ ಅವ್ರು, ಹೇಗಿದ್ದೀರಾ?
1: ಅತಿಥಿ ಬಂದಿರೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರ ಕಾನ್ಸೆಪ್ಟ್, ಅವ್ರ ಮಾತು

0: ಚೆನ್ನಾಗಿ ಅವರೆಲ್ಲ ಪ್ರತಿಯೊಂದು ಫೀಲ್ಡ್ ನು ಅವ್ರು ಅರ್ತುಕೊಂಡು ಮಾಡ್ಬೇಕು ಅಂದ್ರೆ ಅದು ಡೆಫಿನೆಟ್ ಆಗಿ ಸಕ್ಸಸ್ ಆಗುವಂತದ್ದೇ ಅದು. ನನ್ನ ಪ್ರಶ್ನೆ ಏನು ಅಂದ್ರೆ, ಒಂಥರ ಯುನಿಕ್ ಇದೆ ಇವ್ರದ ಕಂಪನಿ, ಇದು ಹೇಗ್ ನಿಮ್ ಮನಸ್ಸಿಗೆ ಬಂತು ಅಂತ ನಾನು ಕೇಳ್ಬೋದಾ? ನನ್ನೇನು ಪ್ರಶ್ನೆ ಇಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಏನು ಅಂದ್ರೆ, ಸೆಕ್ಯೂರಿಟಿ ಫೀಲ್ಡ್ ಅಲ್ಲಿ ವಿಮೆನ್ಸ್ಗೂ ಸ್ಥಾನ ಇದೆಯಾ? ಹೇಗೆ ನೀವು ಅವ್ರನ್ನ ಟ್ರೈನಿಂಗ್ ಮಾಡ್ತೀರಾ? ಇನ್ನೊಂದೇನು ಅಂದ್ರೆ, ನಾವೆಲ್ಲ ಒಂಥರ ಗ್ರಾಮೀಣ ಪ್ರದೇಶದಲ್ಲಿದ್ವಿ, ನಮ್ಮಂತವರಿಗೆ ಇವಾಗ ಫಾರ್ಮರ್, ಐ ಆಮ್ ಆಲ್ಸೋ ಎ ಫಾರ್ಮರ್, ನನಗೆ ನಮಗೆಲ್ಲ ಈಗ ಲೇಬರ್ ಪ್ರಾಬ್ಲಮ್ ಇದೆ, ನಮ್ಮಂತವ್ರಿಗೆ ಲೇಬರ್ ನೀವು
1: ಪ್ರಶ್ನೆ ಇಲ್ಲ, ಏನು ಪ್ರಶ್ನೆ ಇಲ್ಲ ಅಂತ ಮೂರು ಪ್ರಶ್ನೆ ಕೇಳ್ತಿದ್ದೀರಾ ನೀವು?
0: ಸಾರಿ,
1: ಪರವಾಗಿಲ್ಲ, ಎಲ್ಲ ಪ್ರಶ್ನೆಗಳನ್ನ ಕೇಳಿಸ್ಕೊಂಡಿದ್ದಾರೆ ದಿಲೀಪ್ ಗೌಡ ಅವರು. ಸರ್, ಕಾನ್ಸೆಪ್ಟ್ ಹೇಗ್ ಬಂತು ಅಂತ, ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಮಹಿಳೆಯರು ಇರ್ತಾರ, ಅವ್ರಿಗೆ ಹೇಗ್ ಟ್ರೈನ್ ಮಾಡ್ತೀರಾ? ಅವರು ಕೃಷಿಕರಂತೆ, ಅವ್ರಿಗೆ ಕೆಲ್ಸಕ್ಕೆ ಆಳ್ ಸಿಗ್ತಾ ಇಲ್ವಂತೆ, ಅವ್ರಿಗೆ ಏನಾದ್ರು ಒದಗಿಸ್ಕೊಡ್ತೀರಾ ಹ್ಯೂಮನ್ ರಿಸೋರ್ಸ್ ಅಂತ ಪ್ರಶ್ನೆ. ಓಕೆನಾ, ತಲುಪಿದೆ ಪ್ರಶ್ನೆ, ಉತ್ತರ ಕೇಳಿಸ್ಕೊಳ್ಳಿ.
2: ಯಾ, ನಮಸ್ತೆ ಮೇಡಮ್. ಆಕ್ಚುಲಿ ಸೆಕ್ಯೂರಿಟಿ ಅಂತಂದ್ರೆ, ನಾನ್ ಮಾಡ್ತಿದ್ದು ಸೆಕ್ಯೂರಿಟಿ ಆಗಿದ್ರಿಂದ, ನಾನಾಗ್ಲಿ ಹೇಳ್ದಂಗೆ ನನಗೆ ಏನು ಗೊತ್ತು
1: ಅದನ್ನ
2: ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಒಂದು ಎರಡನೇದು, ಮೇಡಮ್ ಅವ್ರು ಕೇಳಿದ್ರು
1: ಮಹಿಳೆಯರು,
2: ಹೌದು ಮಹಿಳೆಯರು ಇರ್ತಾರೆ. ಮಹಿಳೆಯರು ಸಾಮಾನ್ಯವಾಗಿ ರಾತ್ರಿ ಪಾಳಿಯದಲ್ಲಿ ಇರಲ್ಲ. ರಾತ್ರಿ ಪಾಳಿಯದಲ್ಲಿ ಒಂದು ವೇಳೆ ಇದ್ರೆ ಒಬ್ಬರಾಗಿ ಡ್ಯೂಟಿ, ಅಂದ್ರೆ ಸಿಂಗಲ್ ವುಮೆನ್ ವಿಲ್ ನಾಟ್ ವರ್ಕ್ ಅಂತ ಅದು ಇದೆ. ಅಂದ್ರೆ ಅವ್ರೇನಾದ್ರೂ 5 ಜನ 6 ಜನ ಇದ್ರೆ ಅದಕ್ಕೆ ವರ್ಕ್ ಮಾಡ್ತಾರೆ, ಅದಕ್ಕೆ ತಕ್ಕಾಗೆ ಸೆಕ್ಯೂರಿಟೀಸ್ ಎಲ್ಲ ಇರುತ್ತೆ. ಅವ್ರಿಗೂ ನಮ್ಮ ಮೇಲ್ ಸೆಕ್ಯೂರಿಟಿ ಇರ್ತಾರೆ, ಫಿಮೇಲ್ಸ್ ಇರುತ್ತಾರೆ, ಆ ರೀತಿ
1: ಇರುತ್ತೆ.
2: ಇದಾರೆ, ಆದ್ರೆ ರಾತ್ರಿ ಪಳ್ಳದಲ್ಲಿ ಸಿಂಗಲ್ ಆಗಿ ಕೆಲಸ
1: ಮಾಡಲ್ಲ.
2: ಓನ್ಲಿ ಒಂದು 90% ಅಗ್ಲಲ್ಲೇ. ಈಗ ನಮ್ಮಲ್ಲೂ ಇದಾರೆ ಸೆಕ್ಯೂರಿಟಿ ಫಿಮೇಲ್ಸ್ ಇದಾರೆ, ಅವ್ರನ್ನ ಎಲ್ಲ ಜನರಲ್ ಶಿಫ್ಟ್ ಇರ್ತಾರೆ, ಅವರು ಸಾಮಾನ್ಯವಾಗಿ ಜನರಲ್ ಶಿಫ್ಟ್ ಇರ್ತಾರೆ, ಜನರಲ್ ಶಿಫ್ಟ್ ಇದ್ದು ಕೆಲಸ ಮಾಡ್ತಾರೆ. ಒಂದು ವೇಳೆ ರಾತ್ರಿ ಪಾಳಿದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವ್ರು ಏನಿದ್ರು ಏನೋ ಮೇಲ್ ಕ್ಯಾಂಡಿಡೇಟ್ ಇದ್ರ ಮೇಲ್ ಸೆಕ್ಯೂರಿಟಿ ಮತ್ತೆ ವರ್ಕ್ ನಡೀತಾ ಇರುತ್ತಲ್ಲ ಕಂಪನಿ ಸಂಸ್ಥೆಯಲ್ಲಿ, ಅಲ್ಲಿ ಮಾತ್ರ. ಯಾಕೆ ಅಲ್ಲಿ ವುಮೆನ್ಸ್ ಸೆಕ್ಯೂರಿಟಿ ಇರ್ತಾರೆ ಅಂದ್ರೆ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪ್ರಾಬಬ್ಲಿ ಫಾರ್ ಯು ಎಸ್ ಅಥವಾ ಯು ಕೆ ಬೇಸ್ಡ್ ಕಂಪನಿ, ಆಸ್ಟ್ರೇಲಿಯನ್ ಬೇಸ್ಡ್ ಕಂಪನಿ, ಬಿಕಾಸ್ ದೇ ವರ್ಕ್ ಇನ್ ಗ್ರೇವಿಯರ್
1: ಶಿಫ್ಟ್.
2: ಆವಾಗ ಮಾತ್ರ ಫಿಮೇಲ್ಸ್ನ ಅವರು, ಯಾಕೆಂದ್ರೆ ಅಲ್ಲಿ ಫಿಮೇಲ್ಸ್ ಎಂಪ್ಲಾಯ್ಸ್ ಇರ್ತಾರಲ್ಲ, ಅದಕ್ಕೋಸ್ಕರ ಆ ಒಂದು ಇದು ಕಾನ್ಸೆಪ್ಟ್ಗೋಸ್ಕರ ಫಿಮೇಲ್ಸ್ ಇರ್ತಾರೆ. ಆಮೇಲೆ ಮೇಡಮ್ ಇನ್ನೊಂದು,
1: ರೈತರು ನಮಗೆ ಕೆಲಸ ಕಾಳ್ಸಿಕ್ತಿಲ್ಲ ಅಂತಿದ್ದಾರೆ,
2: ಅದು ಎಲ್ಲ ಈಗ ಅವರು ಮೇಡಮ್ ಒಬ್ಬರು ಸಮಸ್ಯೆ,
1: ಸರ್ವವ್ಯಾಪಿ ಸಮಸ್ಯೆ.
2: ಹೌದು, ಯಾಕಂದ್ರೆ ಪ್ರತಿ ಹಳ್ಳಿಗೆ ಹೋದ್ರೆ ನಿಮಗೆ ಬರೀ ವಯಸ್ಸಾದರೆ ಸಿಗೋದು,
1: ಯುವಕರೆಲ್ಲ
2: ನಗರಕ್ಕೆ ಅಂದ್ರೆ ಅವ್ರದ್ದು ಬದುಕನ್ನ ಕಟ್ಕೊಳಕ್ ಬಂದಿದ್ದಾರೆ. ಅವ್ರು ನಾನು ಹೇಳೋದು ಅಡ್ವೈಸ್ ಏನಂದ್ರೆ, ಆದಷ್ಟು ಹ್ಯೂಮನ್ ಡಿಪೆಂಡೆನ್ಸಿ ಕಡಿಮೆ ಮಾಡಿ, ಈ ಮಿಷಿನರೀಸ್ ಇದೆ, ಮಿಷಿನರೀಸ್ ಮೇಲೆ ಜಾಸ್ತಿ ಇದಾಗಿ ಜಾಸ್ತಿ ಅದನ್ನ ಮಾಡೋದು ಒಳ್ಳೇದು ಅಂತ. ಈಗ ಮೇಡಮ್ಗೆ ನಾನು ಹೇಳೋದು, ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಳಿ, ಹ್ಯೂಮನ್ ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡು ಮಿಷಿನರೀಸ್ ಮೇಲೆ
1: ಡಿಪೆಂಡ್ ಆಗಿ ಮತ್ತೆ ಎಷ್ಟು ಸಾಧ್ಯ.
2: ಹೌದೌದು, ಈಗ ಹೊರದೇಶದಲ್ಲೆಲ್ಲ ಎಕರೆಗಟ್ಟಲೆ ಮತ್ತೆ 10-20 ಎಕರೆಗಳನ್ನ ಮೇಂಟೈನ್ ಮಾಡ್ತಾನೆ ಒಬ್ಬ ರೈತ ಅಂದ್ರೆ, ಹೇಗೆ ಮಿಷಿನರೀಸ್ ಮೇಲೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ಮೇಡಮ್ಗೆ ಅದು ನನ್ನ ಅಭಿಪ್ರಾಯ ಇದು.
1: ಓಕೆ, ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರವನ್ನ ಬ್ರೇಕ್ ನಂತರ ಪಡ್ಕೊಳ್ಳೋಣ. ಸಾಮಾನ್ಯವಾಗಿ ಯಾರೇ ಯುವಕರು ವಿದ್ಯಾ ಬಂದ್ರೆ ಜಾಬ್ ಸಿಗ್ತಾ ಇಲ್ಲ ಅಂತಾರೆ. ಕಂಪನಿಗಳು ಕೇಳಿದ್ರೆ ಒಳ್ಳೆ ಎಂಪ್ಲಾಯಿ ಸಿಗ್ತಾ ಇಲ್ಲ, ನಮ್ಗೆ ಒಳ್ಳೆ ಎಂಪ್ಲಾಯಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವ್ದು ಆಕ್ಚುಲಿ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ದಿಲೀಪ್ ಗೌಡ ಅವರಿದ್ದಾರೆ. ಸೂಕ್ತವಾದ ಉದ್ಯೋಗಿಗಳು ಸಿಗ್ತಾ ಇಲ್ಲ ಅನ್ನೋದು ಉದ್ಯೋಗದಾತರ ಒಂದು ಅಂಬೋಣ. ಆದರೆ ಉದ್ಯೋಗನ ಹುಡುಕ್ತಾ ಇರ್ತಕ್ಕಂಥವ್ರು ಉದ್ಯೋಗವೇ ಸಿಗ್ತಾ ಇಲ್ಲ, ನಮ್ಮ ಜಾಬಿಗೆ ನಮ್ಮ ಎಜುಕೇಷನ್ ತಕ್ಕಂಥ ಜಾಬ್ ಇಲ್ಲ ಅಂತ ಹೇಳ್ತಾರೆ. ಸೊ ಏನಾಗ್ತಿದೆ ಸರ್, ಕರೆಕ್ಟ್ ಯಾವುದು ಅಂತ ಹೇಳ್ತೀರಾ? ಮತ್ತೆ ಉದ್ಯೋಗದಾತರು ಏನನ್ನ ನಿರೀಕ್ಷೆ ಮಾಡ್ತಾರೆ ಯೂತ್ಸಿಂದ?
1: ಮೊದಲು ಫಸ್ಟ್ ಕ್ವಶನ್ ತಗೊಳ್ಳೋಣ. ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದನ್ನೆಲ್ಲ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದನ್ನ ತಗೊಳ್ಳೋಣ. ಸರಿ ಮೇಡಮ್, ಫಸ್ಟ್ ಆಫ್ ಆಲ್ ನಮಗೆ ಎಲ್ರಿಗೂ ಕೆಲಸ ಇದೆ. ಒಂದೊಂದು ನೋಡಿ, ಈಗ ಏನಾಗುತ್ತೆ, 10 ಇಯರ್ಸ್ ಬ್ಯಾಕು ನಿಮಗೆ ಇ ಕಾಮರ್ಸ್ ಸೆಗ್ಮೆಂಟ್ ಏನಿದೆ, ಈಗ ಡೆಲಿವರಿ ಬಾಯ್ಸ್ ಅದೆಲ್ಲ ಕಡಿಮೆ ಇತ್ತು, ಇತ್ತು ಸ್ವಲ್ಪ ಕಡಿಮೆ ಇತ್ತು. 20 ಇಯರ್ಸ್ ಬ್ಯಾಕ್ ಅದು ಇರಲೇ ಇಲ್ಲ. ನೀವು ನಾನು ಮನೇಲಿ ಕುತ್ಕೊಂಡು ನಾನು
0: ಫುಡ್
1: ಆರ್ಡರ್ ಮಾಡ್ತೀನಿ,
0: ಮನೆಗೆ ಸಾಮಾನು,
1: ಅದಿರಲಿಲ್ಲ. ಪೀಪಲ್ ವಿಲ್ ಲಾಫ್ ಅಟ್ ಯು. ಇಷ್ಟು ಲಾಫ್ ಅಟ್ ಯು, ಯಾಕಂದ್ರೆ ಏನಪ್ಪ ನೀನು ಕುತ್ಕೊಂಡು ಏನು ಆರ್ಡರ್ ಮಾಡ್ತೀಯ ಅನ್ನೋರು. ಇವಾಗ ಅದು ಸಾಮಾನ್ಯ ಮತ್ತೆ ಕಾಮನ್, ಸಾಮಾನ್ಯ ಸಂಗತಿ. ಅದು ಅದೇನೋ
0: ಆರ್ಡರ್
1: ಮಾಡು. ಮತ್ತೆ ಕ್ಯಾಬ್ದು ಅಷ್ಟೇ, ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಆ್ಯಪ್ ಅಲ್ಲಿ, ಊಬರ್ ಓಲಾ ಅನ್ನೋದು 20 ವರ್ಷದಿಂದ ಇರಲಿಲ್ಲ. ಓಕೆ, ಸೊ ಈ ಥರ ಬದಲಾವ್. ಅವಾಗೆಲ್ಲ ಏನೋ BPOs ಜಾಸ್ತಿ ಇತ್ತು, ನೀವು ಕಾಲ್ ಸೆಂಟ್ರಿಗೆ ಕಾಲ್ ಮಾಡ್ತಾ ಇದ್ರಿ ಅಥವಾ ಇದೆಲ್ಲ ಅದೆಲ್ಲ. ಇವಾಗ IVR ಅಲ್ಲೇ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ, ಅದನ್ನು ಕಡಿಮೆ ಆಗಿದೆ. ಇವಾಗ ಮೊದಲು BPOs ಜಾಸ್ತಿ ಇರೋದು, ಇವಾಗ IVR ಬಂದಿದೆ. IVR ಅಲ್ಲೇ ನೀವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಒದಗಿಸ್ತದೆ. ಸಿ, ನಾನು ಹೇಳ್ತಾ ಇರೋದು ಒಂದೊಂದು 10 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ, ಚೇಂಜ್ ಆಗ್ತಾ ಬರ್ತದೆ. ಉದ್ಯೋಗಿಗಳಿಗೆ ನನ್ನ ಕೆಲಸ ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತಿರೋದು, ಇವಾಗ

0: ಇದು ಒಂದು ಇನ್ನೊಂದು ಎರಡನೇದು ಏನಂದ್ರೆ ನಾನು ಹೇಳ್ತಿರೋದು ಓದ್ಬೇಕಾದ್ರೆ ಓದ್ ಮುಗಿಸಿರೋರಿಗೆ ಹೇಗೆ ಹುಡುಕ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ನಾನು ಏನ್ ಮಾಡಿದ್ದೀನಿ ಎಕ್ಸಾಂಪಲ್, ನಾನು ಬಿ ಎ ಮಾಡಿದ್ರೆ ನಾನು ನೆಕ್ಸ್ಟ್ ನಾನು ಟೆಸ್ಟಿಂಗ್ ಇಂಜಿನಿಯರಿಂಗ್ ಸೇರ್ಕೋಬೇಕು ಇಲ್ಲ ಡೆವಲಪ್ಮೆಂಟ್ಗೆ ಹೋಗಬೇಕು ಅಂತಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಿದ್ದು ಕೋರ್ಸ್ಗಳನ್ನ ನಾನು ಮಾಡ್ಕೋಬೇಕು ಯಾವಾಗ ನಾನು ಫೈನಲ್ ಇಯರ್ ಇದ್ದಾಗಲೇ. ನಂಬರ್ ಒನ್. ನಂಬರ್ ಟು, ಕೆಲಸನ ನನಗೆ ಈಗಿನ ತಕ್ಕನಾಗಿ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೋಬೇಕು ಸ್ಕಿಲ್ನ. ಮತ್ತೆ ನಾನು ಎಲ್ಲಿ ಜಾಬ್ ಪೋರ್ಟಲ್ಸ್, ಇಟ್ಸ್ ನಾಟ್ ಓನ್ಲಿ ವಿತ್ ರೆಫರೆನ್ಸ್ ಇಂದ ನನ್ನ ಅಂಕಲ್ ರೆಫರ್ ಮಾಡ್ತಾರೆ ಆ ಥರ ಅಲ್ಲದಕ್ಕಿಂತ ದೇರ್ ಆರ್ ಅದರ್ ಗುಡ್ ಪೋರ್ಟಲ್ಸ್ ಇನ್ ದಿ ಮಾರ್ಕೆಟ್. ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಅದನ್ನೆಲ್ಲ ಯೂಸೇಜ್ ಮಾಡ್ಕೊಳ್ಳೋದು ಕರಿಬೇಕು, ಅಪ್ಗ್ರೇಡ್ ಆಗ್ತಾ ಇರಬೇಕು. ಅದನ್ನ ಮಾಡಿದಾಗ ಎಕ್ಸಾಂಪಲ್ ನಾನು ಬಿದ್ ಎಕ್ಸಾಂಪಲ್ ಕೊಟ್ಟಿರ್ತೆ. ಅದೇ ರೀತಿ ಈಗ ಬಿ ಕಾಮ್ ಇರ್ಬೋದು, ನಾನು ಬಿ ಕಾಮ್ ಮಾಡಿದ ತಕ್ಷಣ ನಾನು ಅಕೌಂಟೆಂಟ್ ಕೆಲಸ ಮಾಡಬೇಕು ಅಂತ ಅಂದರೆ ಕೊಡಲ್ಲ ಮೇಡಮ್. ಮೇಡಮ್, ನಾನೊಬ್ಬ ಕಂಪ್ನಿ ಇದಾಗಿ ಹೇಳ್ತೀನಿ ಓನರ್ ಆಗಿ, ನನಗೆ ಅಕೌಂಟೆಂಟ್ ಕೆಲಸ ಬೇಕು, ನಾನು ಜಿ ಎಸ್ ಟಿ ಬರುತ್ತಾ, ಟ್ಯಾಲಿ ಬರುತ್ತಾ ಅಂತ ಕೇಳ್ತೀನಿ. ವಾಟ್ ಯು ನೀಡ್ ಟು ಡೂ, ಆ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಡಿಗ್ರಿ ಓಕೆ, ಡಿಗ್ರಿ ಜೊತೆಗೆ ನಿನ್ನ ಸ್ಕಿಲ್ ಇರಬೇಕು. ಸೊ ಆಗಿದ್ದಾಗ ನಿಮಗೆ ಉದ್ಯೋಗ ಸಿಗೋದ್ರಲ್ಲಿ ಎರಡು
1: ಮಾತಿಲ್ಲ,
0: ಖಂಡಿತ ಉದ್ಯೋಗ ಸಿಗುತ್ತೆ. ಇದೊಂದು. ಎರಡನೇ ಕ್ವಶನ್ನು, ಉದ್ಯೋಗದಾತರಿಗೆ ಅವ್ರ ಕೆಲಸಕ್ಕೆ ಸಿಗಲ್ಲ, ಅದೇ
1: ಸಿಗ್ತಾ
0: ಇಲ್ಲ ಅಂತ ಎಲ್ಲ ಸಿಗ್ತಾರೆ. ಅಲ್ಲಿ ಅವ್ರೇನು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂದರೆ, ನಾನು 100% ಫಿಟ್ಮೆಂಟ್ ನೋಡ್ತೀನಿ ಅಂತ ಅಂದರೆ ಕುತ್ಕೊಂಡ್ಬಿಟ್ಟು ನಾಳೆಯಿಂದ ಕೆಲಸ ಮಾಡಿಬಿಡ್ಬೇಕು, ಸೇಲ್ಸ್ ಅವ್ರು ತೊಗೊಂಡಿನಿ ನಾಳೆಯಿಂದ ಅವ್ರು ಲೀಡ್ ತೊಗೊಂಡ್ಬಿಡ್ಬೇಕು, ಸೇಲ್ಸ್ ಅವ್ರು ತೊಗೋತೀನಿ ನಾಳೆಯಿಂದ ಸೇಲ್ ಮಾಡಿಬಿಡ್ಬೇಕು, ಮಾರ್ಕೆಟಿಂಗ್ ತೊಗೊಂಡ್ರೆ ಅವ್ನು ಲೀಡ್ ತೊಗೊಂಡ್ಬಿಡ್ಬೇಕು, ಮಾರ್ಕೆಟ್ ಮಾಡಿ ನೋ ಸಿಗಲ್ಲ ಅದು. ಅಕೌಂಟೆಂಟ್ ತಂದಿದ್ದೀನಿ, ಅಕೌಂಟೆಂಟ್ ಇವತ್ತು ತೊಗೊಂಡಿದ್ದೀನಪ್ಪ, ನಾಳೆಯಿಂದ ರಿಪೋರ್ಟ್ ನಂದೆಲ್ಲ ಕಂಪ್ಲೀಟ್ ಅಕೌಂಟ್ಸ್ ಎಲ್ಲ ರೆಡಿ ಇರಬೇಕು, ನೋ ರಿಪೋರ್ಟ್ಸ್ ರೆಡಿ ಇರಬೇಕು ಸಿಗಲ್ಲ. ಯಾಕಂದ್ರೆ 100% ಫಿಟ್ಮೆಂಟ್ ಸಿಗಲ್ಲ ಮೇಡಮ್. ಯು ವಿಲ್ ನಾಟ್ ಗೆಟ್ ಅ 100% ಫಿಟ್ಮೆಂಟ್ ಪರ್ಸನ್. ನಮಗೆ ಅಟ್ಲೀಸ್ಟ್ ಫಿಟ್ ಒಂದು 50% ಸಿಗ್ತಾ ಇದ್ದಾರಾ? ಕಲಿಯುವಂಥ ಅಟಿಟ್ಯೂಡ್ ಇದೆಯಾ ಅವರಲ್ಲಿ? ಕಲಿಯುವಂಥ ಅಟಿಟ್ಯೂಡ್ ಇದೆಯಾ? ತಗೊಂಬಿಡ್ಬೇಕು. ಆ ಮನೋಭಾವನ ಅವರು ಬದಲಾವಣೆ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಖಂಡಿತ ಈ ಗ್ಯಾಪ್ ನೀವು ಹೇಳಿದ್ರಲ್ಲ
1: ಅದು
0: ಫಿಲ್ ಆಗುತ್ತೆ.
1: ಕೆಲವರು ಏನಂದ್ರೆ ಎಕ್ಸ್ಪೀರಿಯನ್ಸ್ಡ್ ಬೇಕು, ನಮ್ಗೆ ಎಕ್ಸ್ಪೀರಿಯನ್ಸ್ಡ್ ಬೇಕು ಅಂತ ಕೇಳ್ತಿರ್ತಾರೆ. ಅವಕಾಶನೇ ಸಿಗ್ದಲೇ ಇದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ನಮ್ಗೆ ಅನ್ನೋದು ಕೂಡ ಕೆಲವರು ಮೊದಲು ಇನ್ನೂ ಉದ್ಯೋಗನೇ ಸಿಗ್ತಿಲ್ಲ ಇರ್ತಕ್ಕಂತಹ ಯೂತ್ಸ್ಗಳ ಪ್ರಶ್ನೆ. ಇದಕ್ಕೇನೆ ಹೇಳ್ದಿರಾ ತೋ?
0: ಈಗ ಅಂದ್ರೆ ಕಂಪನಿಗಳು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ.
1: ಹಾ, ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ, 1 or 2 years ಆದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು, ಫ್ರೆಶರ್ಸ್ ನಾಟ್ ಅಲೋಡ್ ಅನ್ನೋ ರೀತಿ ಒಂದು ಬೋರ್ಡ್ ಇದ್ಬಿಡತ್ತೆ ಅನ್ನೋ ತರ.
0: ಓಕೆ, ಈಗ ಮೇಡಮ್ ನಾನು ಈಗ ಅದಕ್ಕೆ ಹೇಳ್ತೀನಿ, ಫ್ರೆಶರ್ ಏನು ಮಾಡ್ಕೋಬೇಕು ಅದಕ್ಕೆ ಅಂದರೆ, ಎಕ್ಸಾಂಪಲ್ ನಾನು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬಿ, ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್ ಓನ್ಲಿ ದಿ ಬ್ರಾಂಡೆಡ್ ಕಂಪನಿ, ಬ್ರಾಂಡೆಡ್ ಕಂಪನಿಲಲ್ಲಿ ಮಾತ್ರ ಕೆಲಸ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ.
1: ಆ ಒಂದು ಮನೋಭಾವ ಕೂಡ ಇದೆ
0: ಅಲ್ಲಿ. ಅವಾಗೇನಾಗುತ್ತೆ, ಅವಾಗ ನನಗೇನಾಗುತ್ತೆ, ಕೆಲಸನ ಸಿಗೋದು ಈ ಎಕ್ಸ್ಪೀರಿಯನ್ಸ್ ಸಿಗೋದೇ ಕಡಿಮೆ ಆಗ್ಬಿಡುತ್ತೆ. ಅಂದರೆ ಸಿಗಲ್ಲ ನನಗೆ, ಟೈಮ್ ತಗೊಳ್ಳಿ, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಗೈನ್ ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ನೀವೊಂದು ನೀನು ಬಿ ಇನೋ ಅಥವಾ ಎಂ ಬಿ ಎನೋ ಮುಗಿಸಿದ್ರಿ ಅಂದರೆ ಚಿಕ್ಕ ಕಂಪನಿಗೆ ನಮಗೆ ಸಿಕ್ತು ಅಂದರೆ
1: ಪ್ರೈವೇಟ್.
0: ಯಾಕಂದರೆ ನಮ್ಮ ಒಂದು ಹೇಳ್ತೀನಿ ನೋಡಿ, ಸಿ ಎಂ ಎನ್ ಸಿ ಆರ್ ಅ ಬ್ರಾಂಡೆಡ್ ಕಂಪನಿ, ಎಂ ಎನ್ ಸಿ ಕಂಪನಿ ನಿಮಗೆ ಜಾಬ್ ಕೊಡುತ್ತೆ. ಪ್ರೈವೇಟ್ ಲಿಮಿಟೆಡ್ ಸ್ಮಾಲ್ ಕಂಪನೀಸ್, MSME ಅಂತ ಏನ್ ಕರಿತೀವಿ, ಹೌದು ಕೆರಿಯರ್ ಕೊಡುತ್ತೆ. ನಿಮಗೆ ಕೆರಿಯರ್ ಬೇಕಾ, MSME ಸೇರ್ಕೊಳ್ಳಿ. ಜಾಬ್ ಬೇಕಾ, MNC
1: ಸೇರ್ಕೊಳ್ಳಿ.
0: ಓಕೆ,
1: ಯೋಚನೆ ಮಾಡ್ತಾ ಇರಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಾಮಾನ್ಯವಾಗಿ ಈಗ ಪ್ರಸ್ತುತ ಸರ್ ಯಾವ ವಿಭಾಗದ ಕೆಲಸಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ಜನ ಅಥವಾ ಉದ್ಯೋಗವನ್ನು ಅರಸಿ ಬಂದಂಥವರು ಯಾವ ಕೆಲಸಕ್ಕೆ ಹೆಚ್ಚು ಡಿಮ್ಯಾಂಡ್ ಮಾಡ್ತಾರೆ ಅಂತ ತಮ್ಮ ಅನುಭವದ ಪ್ರಕಾರ?
1: ಮೇಡಮ್, ಇವಾಗ ಯಾವ್ದು ಮಾಡಲ್ಲ ಅಂತ ಹೇಳ್ತೀನಿ. ಫಸ್ಟ್ ಬಂದ್ರು ನನಗೆ ಸೇಲ್ಸ್ ಮಾರ್ಕೆಟಿಂಗ್ ಬೇಡ ಅಂತಾರೆ. ಎಂ ಬಿ ಎ ಮಾರ್ಕೆಟಿಂಗ್ ಮಾಡಿರ್ತಾರೆ, ಡ್ಯುಯಲ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ, ಎಂ ಬಿ ಎ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್ ಅಥವಾ ಎಂ ಎಚ್ ಆರ್ ಅಂಡ್ ಮಾರ್ಕೆಟಿಂಗ್. ನೋ, ಐ ಡೋಂಟ್ ಟು ಗೆಟ್ ಇನ್ ಟು ಮಾರ್ಕೆಟಿಂಗ್, ಐ ಡೋಂಟ್ ಟು ಗೆಟ್ ಇನ್ ಟು ಸೇಲ್ಸ್ ಅಂತಾರೆ. ಓದಿದ್ದೇನಕ್ಕೂ ಗೊತ್ತಿಲ್ಲ.
0: ಓಕೆ,
1: ಬಟ್ ಅದೊಂದು
0: ಮನೆಯವ್ರು ಫೋರ್ಸ್ ಮಾಡಿ ಓದಿಸಿದ್ದೇನೆ.
1: ಯಾವುದು ಇರೋಕ್ಕಿಂತ ಅಂದರೆ ಸೇಲ್ಸ್ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸಕ್ಕೆ ಈಗಿನ ಯುವಕರು
0: ಹಿಂದೇಟ್
1: ಆಗ್ತಾರೆ. ಬಟ್ ನಿಮಗೆ ಗೊತ್ತಿರಲಿ, ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಫೈನಾನ್ಷಿಯಲಿ ಏನಾದ್ರು ಇನ್ಕ್ರಿಮೆಂಟ್ ಬೆಳೆಯೋದ್ರ ಜೊತೆ ಕಾನ್ಫಿಡೆಂಟ್ ಲೆವೆಲ್ ಬರೋದು. ನೀವು ಟಾರ್ಗೆಟ್ ಕೆಲಸ ಮಾಡಿದಾಗಲೇ ನೀವು ಕೇಳಿ, ಬರೀ ಕೆಲಸದ್ದು ಟಾರ್ಗೆಟ್ ಅಂತಲ್ಲ, ನೀವು ನಮ್ಮ ಜೀವನದಲ್ಲೇ
0: ಟಾರ್ಗೆಟ್.
1: ಎಕ್ಸಾಂಪಲ್, ನೀವು ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ಮಗ ಒಬಿಡಿಯಂಟ್ ಸ್ಕೂಲ್ ಸ್ಟೂಡೆಂಟ್, ಸ್ಕೂಲ್ಗೆ ಹೋಗ್ತಾನೆ, ಟೈಮ್ ಕರೆಕ್ಟಾಗಿ ಬರ್ತಾನೆ, ತುಂಬ ಒಬಿಡಿಯಂಟ್ ರೀ. ನೀವು ಹೆಂಗೆ ಇವ್ಯಾಲ್ಯುಯೇಟ್ ಮಾಡ್ತೀರ ಅವ್ರನ್ನ? ವರ್ಷಕ್ಕೆ ಒಂದ್ಸಲ ಏನು ಮಾರ್ಕ್ಸ್ ತೆಗೆದಿರ್ತಾನೆ ಅದ್ರ ಮೇಲೆ ತಾನೇ ಗೊತ್ತಾಗೋದು. ಟೈಮ್ ಕರೆಕ್ಟಾಗಿ ಹೋದ, ಟೈಮ್ ಕರೆಕ್ಟಾಗಿ ಬಂದ, ಅದೆಲ್ಲ ಅಲ್ಲ. ವರ್ಷದಲ್ಲಿ ಏನ್ ಬಂದ, ಫಸ್ಟ್ ಕ್ಲಾಸ್ ಬಂದ, ರ್ಯಾಂಕ್ ಬಂದ, ಅಷ್ಟೇ. ಕರೆಕ್ಟ್ ಅಲ್ಲ, ಪ್ರತಿಯೊಂದು ಕೆಲಸನೂ ಅಷ್ಟೇ. ನೀವು ಇಂಥ ಕೆಲಸದ ಟಾರ್ಗೆಟ್ ಇಲ್ಲ ಅಂತೇಳಿ ಅಲ್ವಾ? ಪ್ರತಿ ಕೆಲಸದಲ್ಲೂ ಅದ್ರ ಓದೋದ್ರಿಂದ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಪ್ರತಿ ಕೆಲಸದಲ್ಲೂ ಅದರದೇ ಆದಂತ ಟಾರ್ಗೆಟ್ ಇರ್ತದೆ. ಈಗ ಐ ಟಿ ಕಂಪ್ನಿಯಲ್ಲಿ ಈ ಪ್ರಾಜೆಕ್ಟ್ನ ಕೊಟ್ಟಿರ್ತಾನೆ ಕ್ಲೈಂಟು, ಇಷ್ಟು ಅವಧಿಯಲ್ಲಿ ಮುಗಿಸ್ಕೊಡ್ಬೇಕು ಅಂತ ಟಾರ್ಗೆಟ್ ಇರ್ತದೆ. ಹಾಗಾಗಿ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಮಾಡೋದ್ರಿಂದ ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ, ಮುಂದೆ ಅವನೇ ಸ್ವಂತ ಮಾಡುವಷ್ಟು ಮಟ್ಟಕ್ಕೆ ಅವನಿಗೆ ಎಕ್ಸ್ಪೀರಿಯನ್ಸು ಮತ್ತು ನಾಲೆಜ್ ಎರಡೂ ಸಿಗುತ್ತೆ. ಅದು ಒಂದನ್ನ ನಾವು ಈಗಿನ ಜನರೇಷನ್ ಅಲ್ಲಿ ಅದನ್ನ ಅಡಾಪ್ಟ್
0: ಮಾಡ್ಕೊಳ್ಳೋದು
1: ಇಲ್ಲ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಒಂದು ಮತ್ತೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಇದೆ ಅಂತ ನೀವು ಕೇಳಿದ್ರೆ, ಇ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಓಪನಿಂಗ್ ಇದೆ, ಮತ್ತೆ ರಿಸರ್ಚ್ ಫೀಲ್ಡ್ ಅಲ್ಲಿ ಇದೆ, ಮತ್ತೆ ಫಾರ್ಮಾ ಅದ್ರ ಮೇಲೆ ಇದೆ. ಸೊ ಇದು ಮತ್ತೆ ಇನ್ನೊಂದು, ನೀವು ಅಬ್ರಾಡಲ್ಲಿ ಹೋಗ್ಲೇಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನರ್ಸ್ ಓದ್ತಾ ಇರ್ತೀರಾ, ನರ್ಸ್ ಓದುವಾಗ್ಲೇ ನೀವು ಜಾಪನೀಸ್ ಜರ್ಮನ್ ಹೀಗೆ ಬೇರೆ ಭಾಷೆ ಕಲಿಯೋದ್ರಿಂದ ನಿಮ್ಮ ಚಾನ್ಸಸ್ ಆರ್ ಮೋರ್ ಟು ಗೆಟ್ ಅ ಜಾಬ್ ಇನ್ ಅಬ್ರಾಡ್.
0: ಈಗ ಉದ್ಯೋಗ ಪಡ್ಕೊಳ್ಳೋ ಅಂತವರಿಗೆ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್?
1: ಇಂಪಾರ್ಟೆಂಟ್ ಇರುತ್ತೆ. ನೀವು ಏನನ್ನ ಕಲ್ತಿದ್ದೀರೋ ಅಥವಾ ಏನ್ ನೀವು ತಿಳ್ಕೊಂಡಿದ್ದೀರೋ ಅದು ನಿಮ್ಮಿಂದ ನಮ್ಗೆ, ಐ ಮೀನ್ ನನಗೆ ಗೊತ್ತಾಗದೆ ಹೇಗೆ, ನೀವು ನನ್ನ ಜೊತೆ ಸಂವಹನ ಅಂದ್ರೆ ಕಮ್ಯುನಿಕೇಟ್ ಮಾಡಿದಾಗ್ಲೇ ನನಗೆ ಗೊತ್ತಾಗೋದು. ಯು ಹ್ಯಾವ್ ಟು ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ ಯುನೋ ಲೈಕ್ ಆಕ್ಸೆಂಟ್ ಆ ಥರ ಏನಿಲ್ಲ. ನಿನ್ನಲ್ಲಿ ಏನ್ ಕಲ್ತಿದ್ಯಾ ಅದನ್ನ ಸರಿಯಾದ ರೀತಿ ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಶನ್ ಆಫ್ ಕೋರ್ಸ್ ಇಟ್ಸ್ ಇಂಪಾರ್ಟೆಂಟ್.
0: ಓಕೆ, ಈಗ ಎಷ್ಟೋ ಜನ ಹಳ್ಳಿಯಿಂದ ಬಂದಿರ್ತೀವಿ, ಕನ್ನಡ ಮೀಡಿಯಂ ಓದ್ ಬಂದಿರ್ತೀವಿ, ಇಂಟರ್ವ್ಯೂಸ್ ಎಲ್ಲ ಇಂಗ್ಲಿಷ್ ಎಲ್ಲ ಇರತ್ತೆ ಅಂತೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ಅದೊಂಥರ ದಿಗ್ಲಿಗೆ ಬಿದ್ದ್ಬಿಡ್ತಾರೆ. ಹಂಗಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡೋ ಅಂತ ಸ್ಕಿಲ್ ಕೂಡ ಅಲ್ಲಿ 100% ಸಕ್ಸಸ್ ಆಗಿಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂತ?
1: ಇವಾಗ ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗಿದೆ ಅಂತಂದ್ರೆ, ಕನ್ನಡ ಮೀಡಿಯಂ ಓದಿರ್ಬೋದು, ಸಿ ಹ್ಯಾವ್ ಸ್ಟಡಿಡ್ ಟಿಲ್ 10th, ನಾನು ಕನ್ನಡ ಮೀಡಿಯಂ ಓದಿತ್ತು. ಆಫ್ಟರ್ 10th ಇಂದನೇ ನಾವು ಇಂಗ್ಲಿಷ್ ಮೀಡಿಯಂ ಓದಿತ್ತು. ಅಪ್ಪಟ ಗ್ರಾಮೀಣ ನಮ್ದು, ಈ ಕೃಪಾಂಕ ಅಂತ ಏನಾದ್ರು ಬಂದ್ರೆ ನಾವು ಗ್ರೇಸ್ ಮಾರ್ಕ್ಸ್ ಅಲ್ಲಿ ಬರ್ತೀವಿ ನಾವು. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಈಗೆಲ್ಲ ನಾವು ಇದ್ದಾಗ ನಮ್ಗೆ ಈ ತರ ಇರ್ಲಿಲ್ಲ. ಈಗ ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ಎಲ್ಲೇ ಇಂಗ್ಲಿಷ್ ಕಲಿಬಹುದು, ಆ ತರ ಇದೆ. ಸೊ
0: ನಾನು
1: ನಿಮ್ಮ ಮನಸ್ಸು, ನಿಮ್ಮ ಮನಸ್ಸು ಮಾಡಿದ್ರೆ ಮೇಡಮ್ ನಿಮ್ಗೆ ಇಂಗ್ಲಿಷು ಅಥವಾ ಕಮ್ಯುನಿಕೇಶನ್ ಕಷ್ಟ ಆಗಲ್ಲ ಮೇಡಮ್. ನಿಮ್ ಬಿಲೀವ್ ಸಕ್ಸಸ್ಗೆ ಏನಂದ್ರೆ, ಯು ಹ್ಯಾವ್ ಟು ಚೇಂಜ್ ದ ಬಿಲೀಫ್ ಸಿಸ್ಟಮ್ನ ಫಸ್ಟ್ ಚೇಂಜ್ ಮಾಡಬೇಕು. ಅದಕ್ಕೆಲ್ಲ ಆಗುತ್ತೆ ಅಂತ ಇಂಟರ್ವ್ಯೂ ಕೊಡಬೇಕು. ನಾನಂತೂ ನಮ್ಮ ಕಂಪ್ನಿಲಿ ಇಂಟರ್ವ್ಯೂ ತಗೋಬೇಕಾದ್ರೆ ನಾನು ಬರೀ ಕಮ್ಯುನಿಕೇಷನ್ ಆಗಲಿ ಅಥವಾ ಬರೀ ಅವ್ರ ಸ್ಕಿಲ್ನ ಜೊತೆಗೆ ಆಟಿಟ್ಯೂಡು ನೋಡ್ತೀವಿ, ಕಲ್ಚರಲ್ ಫಿಟ್ಮೆಂಟ್ ಆಗ್ತಾರೆ ಅಂತ.
0: ಓಕೆ,
1: ಸೊ ಅದು ಕೂಡ ಮುಖ್ಯ ಆಗುತ್ತೆ. ಬರೀ ನಾವೇನು ಮಾಡಿಬಿಡ್ತೀವಿ, ಅದೊಂದು ಪೂರ್ವಗ್ರಹ ಪಿಡಿತ ನಮಗೆ, ಕಮ್ಯುನಿಕೇಶನ್ ಇಲ್ಲ. ನೋ, ಕಮ್ಯುನಿಕೇಶನ್ ಇಸ್ ಒನ್ ಆಫ್ ದಿ ಪಾರ್ಟ್ ಅಷ್ಟೇ, ಎಲ್ಲ ಅಲ್ಲ.
0: ಅದ್ರ ಜೊತೆಗೂ ಬೇರೆ
1: ಫ್ಯಾಕ್ಟರ್ ಇರ್ತದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ನೀವು ಮಾತಾಡೋದೇ ಸರಿಯಿಲ್ಲ ಅಂದ್ರೆ ಅವ್ರನ್ನ ಕೆಲಸ.
2: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಕಾರ್ಯಕ್ರಮಗಳನ್ನು ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 MHz. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಿಲಯದ ಸಂಜಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾ. ಸುಜಾತಾಳ ಶುಭ ಸಂಜಯ ನಮಸ್ಕಾರಗಳನ್ನು ತಿಳಿಸ್ತಾ ಬನ್ನಿ, ಕಾರ್ಯಕ್ರಮಗಳನ್ನು ಆರಂಭಿಸೋಣ.

ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 5 ಗಂಟೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳೋಣ ಲವ್ ಮಾಕ್ಟೇಲ್ ಭಾಗ 2 ಚಿತ್ರದ ಗೀತೆಯನ್ನು, ವಿಜಯ್ ಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್ ಇವರುಗಳ ಗಾಯನದಲ್ಲಿ, ನಕುಲ್ ಅಭ್ಯಂಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ, ರಾಘವೇಂದ್ರ ಕಾಮತ್ ಇವರ ಸಾಹಿತ್ಯವಿದೆ. ಬನ್ನಿ ಕೇಳೋಣ ಗೀತೆ.

ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ನಾರಾಯಣ್ ಶರ್ಮಾ ಇವರ ಸ್ವರದಲ್ಲಿ, ಜುದಯ್ ಸ್ಯಾಂದಿ ಇವರ ಸಂಗೀತ ಸಂಯೋಜನೆಯಲ್ಲಿ ಶಶಾಂಕ್ ಇವರ ಸಾಹಿತ್ಯವಿತ್ತು. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು.

0: ಇಚ್ಛೆ ಯಾರು ಬಲ್ಲರು.
1: ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ಪಿ ಬಿ ಶ್ರೀನಿವಾಸ್ ಇವರ ಗಾಯನದಲ್ಲಿ, ರಾಜಣ್ಣಕೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು. ಗಾಜನೂರ ಗಂಡು ಚಿತ್ರದ ಗೀತೆಯನ್ನು ಕೇಳೋಣ, ಡಾಕ್ಟರ್ ರಾಜ್ಕುಮಾರ್ ಇವರ ಗಾಯನದಲ್ಲೇ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂತಹ ಅರಳಿತ ಹೂಗಳು ಚಿತ್ರದ ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಶ್ರೀರಂಗ ಇವರ ಸಾಹಿತ್ಯವಿದೆ.

ಇಂದು ನಿನ್ನ ಸ್ನೇಹಿತ ಈ ಪ್ರೇಮಶಾಸ್ತ್ರ ಪಂಡಿತ ನನ್ನಾಣೆ

ಕಾರ್ಯಕ್ರಮದ ಕೊನೆಯಲ್ಲಿ ಸಮರ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 5:30.

0: ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಯುವ ಚಿಂತನ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರುವಂತಹ ವಿಷಯ ಗ್ರಂಥಾಲಯಗಳ ಬಳಕೆ. ಗ್ರಂಥಾಲಯಗಳ ಬಳಕೆ ಕುರಿತು ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಬೋದು. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 200312. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು. ಸ್ನೇಹಿತರೆ, ಗ್ರಂಥಾಲಯಗಳ ಮಹತ್ವ. ಗ್ರಂಥಾಲಯ ಅಂತ ಹೇಳಿದ್ರೇ ಪುಸ್ತಕಗಳ ಭಂಡಾರವಿದ್ದಂತೆ ಇದು. ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಅಂತ ನಾಣ್ಣುಡಿ ಇದೆ. ಸ್ನೇಹಿತರೆ, ಇಂದಿನ ಯುಗದಲ್ಲಿ ಜ್ಞಾನ ನಾವು ಪಡಿಬೇಕಾಯ್ತಪ್ಪ ಅಂತ ಅಂದ್ಕೊಂಡ್ರೆ ನಮ್ಮ ಅಮೂಲ್ಯವಾದಂಥ ಸಮಯ ಸದುಪಯೋಗಪಡಿಸಿಕೊಳ್ಳಲು ಗ್ರಂಥಾಲಯಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಕರೆ ಬರ್ತಾ ಇದೆ ಸ್ನೇಹಿತರೆ. ಹಲೋ, ಆಕಾಶವಾಣಿ. ಹಲೋ
1: ಮೇಡಮ್, ನಮಸ್ಕಾರ ಮೇಡಮ್. ಮಡಚಟಾಳ ಈರಣ್ಣ ಅಂತ ಮಾತಾಡೋದು.
0: ಮಡಚಟಾಳಿಂದ ಈರಣ್ಣ ಅವರು ಕರೆ ಮಾಡ್ತಾ ಇದ್ದೀರಿ. ನಮಸ್ಕಾರ ಈರಣ್ಣ ಅವರಿಗೆ, ಶುಭ ಸಂಜೆ. ಈರಣ್ಣ ಅವರೇ, ಇದ್ದೀರಾ? ಕರೆಯಲ್ಲಿದ್ದೀರಾ? ಕಟ್ ಆಯ್ತಾ? ಹಾ, ಇದ್ದೀರಾ. ಹಾ, ಶುಭ ಸಂಜೆ ತಮಗೆ.
1: ಗ್ರಂಥಾಲಯ ಬಳಕೆ ಮೇಡಮ್.
0: ನಿಜ ನಿಜ ನಿಜ, ಹೌದು. ಗ್ರಂಥಾಲಯಕ್ಕೆ ಹೋಗಿದ್ದೀರಾ ನೀವು? ಯಾವಾಗಾದ್ರೂ ಭೇಟಿ ನೀಡಿದೀರಾ?
1: ಮೇಡಮ್, ನಾವು ಹೋಗಿದ್ದೀವಿ. ಗ್ರಂಥಾಲಯದಲ್ಲಿ ಹೋದ್ರೆ ವಿದ್ಯಾ ಭಂಡಾರ ಎಂಬುದು ಅಲ್ಲೇ ಸಿಗ್ತದೆ.
0: ನಿಜ ನಿಜ ನಿಜ, ಹೌದು. ಯಾವ ಪುಸ್ತಕಗಳನ್ನು ಓದ್ತಾ ಇದ್ರಿ ನೀವು? ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆನಾ ಅಥವಾ ಬೇರೆ ಕ್ರೀಡೆ, ಮನರಂಜನೆ ಈ ರೀತಿ?
1: ಸ್ವತಂತ್ರ ಹೋರಾಟಗಾರರು
0: ನೋಡಿ, ತುಂಬಾ ಒಳ್ಳೆ ವಿಷಯ.
1: ಒಂದು ವಿದ್ಯಾರ್ಥಿಗಳು ಮಾರ್ಗದರ್ಶನ ಮೇಡಮ್.
0: ನೋಡಿ,
1: ಗುರುಗಳ ಮಾರ್ಗದರ್ಶನ. ಏನ್ ಮೇಡಮ್, ಗ್ರಂಥಾಲಯಕ್ಕೆ ಹೋದ್ರೆ ನಾವು ಏನ್ ಬೇಕಾದ್ರು.
0: ಹೌದು, ಎಲ್ಲ ವಿಷಯಗಳು ಸಿಗುತ್ತವೆ ಅಲ್ಲಿ ನೋಡಿ. ಆಟದಿಂದ ಹಿಡಿದು ಅಡಿಗೆವರೆಗೂ ಸಿಗುತ್ತೆ. ಕಲೆ ಆಗಿರ್ಬೋದು, ಮನರಂಜನೆ ಆಗಿರ್ಬೋದು, ಸಂಸ್ಕೃತಿ, ಸಾಹಿತ್ಯ, ಕವಿಗಳ ಪರಿಚಯ, ಅವ್ರ ಜೀವನ ಚರಿತ್ರೆ, ಹೋರಾಟಗಾರರ ಪರಿಚಯ. ನೋಡಿ ನೋಡಿ ನೋಡಿ, ಎಷ್ಟೆಲ್ಲ ವಿಷಯಗಳು. ನಿಜ ನಿಜ ನಿಜ, ಹೌದು. ಹೋಗಿದ್ರೆ
1: ಒಂದು ಗ್ರಂಥಾಲಯ, ಒಂದು ಬುಕ್ ಇದ್ರೆ ನಮ್ಗೆ ಒಳ್ಳೆ ಜ್ಞಾನ ಅಂತ ನಮ್ಮ ಅನಿಸಿಕೆ.
0: ಹೌದು ಹೌದು, ನಿಜ ನಿಜ. ಅದು ಅಂತೂ ಎಲ್ಲರಿಗೂ ಸಹ ತಿಳಿದಿರುವಂತದ್ದಲ್ವಾ? ನೋಡಿ, ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ನಮ್ಮ ಅಂಬೇಡ್ಕರ್ ಅವರು ಇದ್ದಾರಲ್ವಾ, ನಮ್ಮ ಸಂವಿಧಾನ ಶಿಲ್ಪಿ ಅಂತಲೇ ಕರಿತೀವಿ ನಾವು. ಅವರು ತಮ್ಮ ಕೊನೆ ದಿನಗಳನ್ನು ನೋಡ್ರಿ, ಒಂದು ಗ್ರಂಥಾಲಯವನ್ನು ಮಾಡಿಕೊಂಡು ಅದರಲ್ಲೇ ಜೀವನ ಕಳೆದ್ರಂತ ನೋಡ್ರಿ. ಅವುಗಳಿಗಿಂತ ಒಳ್ಳೆಯ ಗೆಳೆಯರು ಯಾರು ಇಲ್ಲ ಅಂತ ಹೇಳ್ತಾ ಇದ್ರು ಪುಸ್ತಕಗಳಿಗಿಂತ. ಅವರು ಪುಸ್ತಕಗಳೇ ನಿಮ್ಮ ಮಿತ್ರರು ಅಂತ ಹೇಳ್ತಾ ಇದ್ರು ನೋಡ್ರಿ. ನಿಜ ನಿಜ. ಹಾಗೆ ಈ ಅಬ್ದುಲ್ ಕಲಾಂ ಅವ್ರು ಸಹ ಹೇಳ್ತಾರೆ, ನೀನು ತಲೆ ಬಗ್ಸಿ ನನ್ನನ್ನು ಓದು, ನಿನ್ನ ತಲೆ ಎತ್ತಿ ನಿಲ್ಲುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ
1: ಶಿಕ್ಷಣ ಅಭಿವೃದ್ಧಿ ಮೇಡಮ್.
0: ಈಗ ಮಣ್ಣನ್ನ ನಂಬಿ ಕೆಟ್ಟವ್ರಿಲ್ಲ ಅಂತ ನಾವು ಯಾವ ರೀತಿ ಹೇಳ್ತೀವಲ್ವಾ, ಅದೇ ರೀತಿಯಾಗಿ ಪುಸ್ತಕಗಳನ್ನ ನಂಬಿ ಯಾರು ಕೆಟ್ಟಿಲ್ಲ ನೋಡಿ. ನೋಡಿ ನೋಡಿ, ಹೌದು. ಹೌದು ಹೌದು ಹೌದು, ನಿಜ. ಜ್ಞಾನನೂ ಸಿಗುತ್ತೆ ನಮ್ಗೆ, ಆ ಜ್ಞಾನದಿಂದ ನಾವು ಅಭಿವೃದ್ಧಿಯನ್ನ ಪಡ್ಕೊಳ್ಬಹುದು, ಮತ್ತೊಬ್ಬರಿಗೆ ಆ ಜ್ಞಾನವನ್ನ ನೀಡಬಹುದು ನಾವು. ನೋಡಿ, ಎಷ್ಟು ಒಳ್ಳೆ ಒಂದು ವಿಚಾರ. ನೀವು ಯಾವ್ಯಾವ ಪುಸ್ತಕಗಳನ್ನು? ಹೌದು ಹೌದು ಹೌದು. ಈಗಲೂ ಯಾವಾಗಾದ್ರೂ ಹೋಗ್ತೀರಾ ನೀವು ಗ್ರಂಥಾಲಯಕ್ಕೆ, ಲೈಬ್ರರಿಗೆ
1: ಹೋಗ್ತಾ ಇರ್ತೀರಿ?
0: ಏನು ಓದ್ತಾ ಇರ್ತೀರಲ್ಲಿ ಹೆಚ್ಚಾಗಿ ನೀವು? ಯಾವ ಪುಸ್ತಕಗಳು ನಿಮ್ಗೆ ಇಷ್ಟ ಆಗ್ತವೆ ಓದೋಕೆ ಅಲ್ಲಿ? ಯಾವ ಪುಸ್ತಕ ಓದ್ತೀರಿ ನೀವು?
1: ಪುಸ್ತಕ ಮೇಡಮ್, ನಮ್ಮ ಹಳ್ಳಿಯಲ್ಲಿ ಇದೆ ಮೇಡಮ್, ಭಾರತ ರಾಷ್ಟ್ರ ಭಾರತ ರತ್ನ ಆಗ್ಲಿ, ಏನ್ ಮೇಡಮ್ ಒಂದು ರಾಷ್ಟ್ರ ಕವಿಗಳಾಗ್ಲಿ
0: ನೋಡ್ರಿ,
1: ಯಾವ ಚಿಕ್ಕಾಗ ಒಂದು ತಾಸು ಅರ್ಧ ತಾಸು ಓದ್ತೀನಿ.
0: ಹಾ ನೋಡಿ, ಇಲ್ಲ ಒಳ್ಳೆ ಹವ್ಯಾಸ ಅಲ್ವಾ?
1: ಹೌದು ಮೇಡಮ್.
0: ಆಮೇಲೆ ನ್ಯೂಸ್ ಪೇಪರ್ ಸಹ ಸಿಗುತ್ತೆ ಅಲ್ಲಿ ನಮ್ಗೆ
1: ಮೇಡಮ್, ನಮ್ಮನ್ನು ಒಳ್ಳೇದು ಮಾರ್ಗದರ್ಶನ.
0: ಹೌದು ಹೌದು ಹೌದು, ಪುಸ್ತಕಗಳಿಂದನೇ ನಮ್ಗೆ ಸಮಯ ಆಗ್ತಾ ಇಲ್ಲಪ್ಪ, ನಾವು ಸ್ವಲ್ಪ ನಮಗೆ ಬೋರ್ ಅನಿಸ್ತಾ ಇದೆ ಅಂತಂದ್ರೆ ಇಂಥ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಮನಸ್ಸಿನಲ್ಲಿ ತೊಡಗಿಸ್ಬೋದು, ನಾವು ಏಕಾಗ್ರತೆ ಪಡ್ಕೋಬಹುದು. ಸಿಕ್ಕಾಗಾದ್ರೆ ಸದುಪಯೋಗ ಪಡ್ಕೋಬೇಕು, ಹೌದಲ್ವಾ? ನಿಜ ನಿಜ ನಿಜ ನಿಜ, ತುಂಬಾ ಒಳ್ಳೆ ವಿಚಾರಗಳನ್ನು ಹಂಚಿಕೊಂಡ್ರಿ ತಾವು. ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಶುಭ ಸಂಜೆ ತಮಗೂ ಕೂಡ. ಮಡ್ಚಟಾಳಿಂದ ಈರಣ್ಣ ಅವರು ಕರೆ ಮಾಡಿದ್ರು ಸ್ನೇಹಿತರೆ. ಈ ಪುಸ್ತಕಗಳು ಯಾವ ರೀತಿಯಾಗಿ ಗ್ರಂಥಾಲಯದಲ್ಲಿ ನಮಗೆ ಪರಿಣಾಮವನ್ನು ಬೀರುತ್ತವೆ, ಅದನ್ನು ಓದೋದರಿಂದ ಜ್ಞಾನಾರ್ಜನೆ ನಮಗೆ ಯಾವ ರೀತಿ ಆಗುತ್ತೆ, ಮತ್ತು ತಾವು ಬಾಲ್ಯದಲ್ಲಿ ಇದ್ದಾಗ ಯಾವ ಪುಸ್ತಕಗಳನ್ನು ಓದ್ತಾ ಇದ್ದರು ಅಂತನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು ಸ್ನೇಹಿತರೆ. ನಿಜ, ನಾವು ಕೂಡ ಚಿಕ್ಕವರಾಗಿದ್ದಾಗ ಶಾಲೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಅಥವಾ ಪ್ರಬಂಧಗಳನ್ನು ಬರಿಬೇಕಾದ್ರೆ ಹೀಗೆ ಮತ್ತು ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಮಾತಾಡಬೇಕಾದ್ರೆ ಈ ರೀತಿ ಇದ್ದಾಗ ನಾವು ಈ ಲೈಬ್ರರಿ ಅಂತ ಚಿಕ್ಕ ಲೈಬ್ರರಿ ಅಂತ ಮಾಡಿರ್ತಾ ಇದ್ದರು ಸ್ಕೂಲಲ್ಲಿ. ಅದನ್ನು ಯಾರಾದರೂ ಒಬ್ಬ ಶಿಕ್ಷಕರಿಗೆ ಅದರ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಅವರು ಪುಸ್ತಕಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದರು. ನಾವು ಕೂಡ ಚಿಕ್ಕವರಿದ್ದಾಗ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಪ್ರೌಢಶಾಲೆಯಲ್ಲಿ ಅಲ್ಲಿ ಪುಸ್ತಕಗಳನ್ನು ಕೇಳಿ ಪಡಿತಾ ಇದ್ವಿ ನಮ್ಮ ಶಿಕ್ಷಕರಿಂದ. ಪಡ್ಕೊಂಡು ಅದರಲ್ಲಿ ಭಾಷಣಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತನ್ನೋದು ನೋಡ್ತಾ ಇದ್ವಿ. ಆಮೇಲೆ ಈ ಏನಪ್ಪ ಅಂತಂದರೆ ನಮ್ಮದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡ್ತೀವಲ್ವ, ಆ ದಿನ ನಾವು ಯಾವ ರೀತಿ ಮಾತಾಡಬೇಕು ಏನು ಅಂಥೇಳಿ ಅಲ್ಲಿ ನಾವು ನೋಡಿ ಅದನ್ನು ಬರೆದುಕೊಳ್ತಾ ಇದ್ವಿ. ಚಿಕ್ಕವರಿದ್ದಾಗ ಯಾರೂ ನಮಗೆ ಆವಾಗ ಬರೆದುಕೊಡೋರು ಇರಲಿಲ್ಲ, ಹಾಗಾಗಿ ಅದನ್ನು ಏನು ಮಾಡ್ತಾ ಇದ್ವಿ ಅದರಲ್ಲಿ ಬರ್ಕೊಂಡು ನೆಕ್ಸ್ಟ್ ಡೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ ಅಲ್ಲಿ ನಮ್ಮ ಹೆಸರು ಕೊಟ್ಟಿರ್ತಾ ಇದ್ವಿ ಭಾಷಣದಲ್ಲಿ. ಅಲ್ಲಿ ಪಾಯಿಂಟ್ಸ್ಗಳನ್ನು ಕೆಲವೊಂದು ಪಟ್ಟಿ ಮಾಡ್ತಾ ಇದ್ವಿ, ಪಟ್ಟಿ ಮಾಡಿಕೊಂಡು ಅದನ್ನು ನಾವು ಭಾಷಣದಲ್ಲಿ ಹೇಳ್ತಾ ಇದ್ವಿ ಸ್ನೇಹಿತರೆ. ಈ ಭಾಷಣ ಮಾಡಿದಾಗ ನಮಗೆ ಪ್ರೈಸ್ ಕೂಡ ಬಂದಿತ್ತು ನೋಡಿ ನನಗೆ, ಅದರಲ್ಲಿ ಬಹುಮಾನ ಪ್ರಶಸ್ತಿಯನ್ನು ಸಹ ನಾವು ಪಡೆದುಕೊಂಡಿದ್ವಿ. 2ನೇ ಬಹುಮಾನ 3ನೇ ಬಹುಮಾನ ಹೀಗೆ ನಾನು ಶಾಲೆಯಲ್ಲಿ ಈ ಭಾಷಣಗಳಲ್ಲಿ ಸ್ಪರ್ಧೆಯಲ್ಲಿ ನಾನು ಸೇರಿದ್ದೆ, ಭಾಗವಹಿಸಿ ಅಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ. ಪುಸ್ತಕಗಳನ್ನೇ ನಾನು ಪ್ರಶಸ್ತಿ ರೂಪದಲ್ಲಿ ಪಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಗ್ರಂಥಾಲಯಗಳು ತುಂಬ ಒಂದು ಉಪಯುಕ್ತವಾದಂಥ ಒಂದು ಸಾಮಗ್ರಿಗಳು ಅಂತ ನಮ್ಮ ಜ್ಞಾನಾರ್ಜನೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಪುಸ್ತಕಗಳನ್ನು ನಾವು ನೋಡಿದಾಗ ಸಾಕಷ್ಟು ಅಲ್ಲಿ ನಮಗೆ ಸಿಗ್ತವೆ. ಯಾವ ವಿಷಯದ ಬಗ್ಗೆ ಪುಸ್ತಕ ಇಲ್ಲ ಅಂತೀರಿ ಹೇಳ್ರಿ? ಮನಸ್ಸಿನ ವಿಕಾಸಕ್ಕಾಗಿ ಕೂಡ ಇಲ್ಲಿ ಪುಸ್ತಕಗಳು ಇವೆ. ಮನುಷ್ಯನ ಆಮೇಲೆ ಈ ತಂತ್ರಜ್ಞಾನಕ್ಕೆ ಸೇರಿದಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಒಂದು ಕವಿಗಳಿಗೆ ಸಂಬಂಧಪಟ್ಟಂತೆ, ಅವರ ಜೀವನ ಚರಿತ್ರೆ ಕುರಿತಂತೆ, ವಿಜ್ಞಾನ ಮತ್ತು ಮಕ್ಕಳಿಗಾಗಿ, ಹೀಗೆ ಸುಮಾರು ಪುಸ್ತಕಗಳು ಈ ನೋಡಿದಾಗ ಯಾವುದನ್ನು ಓದೋದಪ್ಪ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಆ ರೀತಿ ಪುಸ್ತಕಗಳು ನಮಗೆ ತುಂಬಾ ಸಿಗುತ್ತವೆ. ಗ್ರಂಥಾಲಯಕ್ಕೆ ಒಂದು ಸಾರಿ ನಾವು ಭೇಟಿ ನೀಡಿದರೆ ಅಲ್ಲಿ ಈ ನಿಯತಕಾಲಿಕೆಗಳು ಅಂತ ನಾವು ಹೇಳ್ತೀವಿ, ನ್ಯೂಸ್ ಪೇಪರ್ಸು, ಮ್ಯಾಗ್ಝಿನ್ಸು, ಈ ರೀತಿ ಅವೂ ಸಿಗುತ್ತೆ ನಮಗೆ ಓದೋಕ್ಕೆ. ಆಮೇಲೆ ಪುಸ್ತಕಗಳು ಸಹ ಎಷ್ಟು ತುಂಬ ಹಳೆಯ ಒಂದು ಪುಸ್ತಕಗಳನ್ನು ಸಹ ಈ ಗ್ರಂಥಾಲಯದ ಒಂದು ಭಂಡಾರದಲ್ಲಿ ಅವರು ಇಟ್ಟಿರ್ತಾರೆ ಸ್ನೇಹಿತರೆ. ಅದನ್ನು ಹಾಗೇ ಅಲ್ಲಿ ಓದಿ ನಾವು ಕೊಟ್ಟು ಬರ್ಬೋದು, ಅಥವಾ ಅಲ್ಲಿ ಕಾರ್ಡನ್ನು ಮಾಡಿಸಿ ನಾವು ಮನೆಗೆ ತಂದು ಕೂಡ ಅಲ್ಲಿ ಹೆಚ್ಚಿನ ಒಂದು ಓದಿಗಾಗಿ ನಮಗೆ ಬೇಕಾಯ್ತಪ್ಪ ಅಂತಂದರೆ ನಾವು ಮನೆಗೆ ಸಹ ತೆಗೆದುಕೊಂಡು ಬರ್ಬೋದು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂಥ ವಿಷಯ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಗ್ರಂಥಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಜಾಹೀರಾತುಗಳನ್ನು ಕೇಳಿಬರೋಣ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಪ್ರಕಟಣೆ ಕೇಳಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಸ್ನೇಹಿತರೆ. ಹಲೋ, ನಮಸ್ಕಾರ. ಹಲೋ ಆಕಾಶವಾಣಿ, ನಮಸ್ತೆ.
3: ಸುಜಾತ್ ಮೇಡಮ್ ಅವರ?
0: ಹಾ ಹೌದು, ಹೇಗಿದ್ದೀರಿ? ಹಾ ನಾವು ಚೆನ್ನಾಗಿದ್ದೀವಿ ನೋಡಿ. ಶುಭ ಸಂಜೆ ತಮಗೆ.
3: ಗ್ರಂಥಾಲಯದ ಬಗ್ಗೆ ಹೇಳೋದಲ್ಲ,
0: ಹಾ ಗ್ರಂಥಾಲಯಗಳ ಮಹತ್ವ ಅಂತ ತೆಗೆದುಕೊಂಡಿದ್ದೀವಿ. ಯಾವ ರೀತಿ ಬಳಕೆ ನಿಜ ನೋಡಿ, ಅದು ಮಾತಿನಲ್ಲಿ ಹೇಳೋದಕ್ಕಿಂತ ಆಚಾರದಲ್ಲಿ ಎಷ್ಟು ಸತ್ಯವಾಗಿದೆ ಅಲ್ವಾ?
3: ಲಿಂಗಸೂರು ತಾಲೂಕು ಮೌಲಿಯಿಂದ ವೈದ್ಯ.
0: ಹೌದು ಹೌದು ಹೌದು, ಗೊತ್ತಾಯ್ತು ಗೊತ್ತಾಯ್ತು.
3: ಮನುಷ್ಯನಿಗೆ ಎರಡು ಕಣ್ಣು ಇದ್ರೆ ಸಾಲದು.
0: ಹೌದು,
3: ಆ ಕಣ್ಣುಗಳು ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳೋದೇ ಜ್ಞಾನ. ಹೌದಲ್ರಿ, ಯಾವ ಮಾರ್ಗದಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋದು
0: ತಿಳಿಸಿಕೊಡುವಂತದ್ದು ಬೇಕಲ್ವಾ ಮಾರ್ಗದರ್ಶನ?
3: ಅದ ಎಲ್ಲಿ ಜ್ಞಾನ ಶಟ್ರಂಗಡೆಗೆ ಅಲ್ಲಿ ಇಲ್ಲಿ ಸಿಗೋದಿಲ್ಲ. ಎಲ್ಲ ಒಂದ್ ಕೆಜಿ ಕೊಡ್ರಿ, ಎರಡ್ ಕೆಜಿ ಕೊಡ್ರಿ ಅಂತ ಕೊಟ್ಟರೆ ಅಲ್ಲ,
0: ಹೇಗಾಗುತ್ತೆ ನೋಡಿ, ಹಾಗಾಗೋದಿಲ್ಲ ಅಲ್ವಾ?
3: ಹೌದ್ರೆ,
0: ನಿಜ ನಿಜ.
3: ಅದನ್ನ ಇಂತ ಪುಸ್ತಕಗಳನ್ನ ಓದಿದಾಗ ಮಸ್ತಕ ಹಿರಿದಾಗ್ತದೆ,
0: ಚುರುಕಾಗುತ್ತೆ, ಅಭಿವೃದ್ಧಿ ಆಗುತ್ತೆ.
3: ಈಗ ದಿನಾಲು ಪ್ರತಿ ದಿನಾಲು ನಾವೇನ್ ಮಾಡ್ಬೇಕು, ಗ್ರಂಥಾಲಯಕ್ಕೆ ಹೋಗಿ ಹಲವಾರು ನಾನಾ ತರ ಪುಸ್ತಕಗಳು ಇರ್ತಾವಲ್ಲಿ.
0: ಹೌದು,
3: ಎಲ್ಲ ಸಮ್ಮ ನಿಮ್ಗೆ ಯಾವ ವಿಷಯ ಬೇಕು ಎಲ್ಲ ನಾನಾ ತರ ಹಲವು ಜ್ಞಾನಗಳು ಸೇರಿ ಹೆಂಗ ಹನಿ ಹನಿ ಸೇರಿ ಹಳ್ಳ ಹಳ್ಳ ಹಳ್ಳ ಸೇರಿ ಒಳೆ ಒಳೆ ಒಳೆ ಸೇರಿ ಸಮುದ್ರ ಸಮುದ್ರವಯ್ಯ ಹರ ಹರ ಶ್ರೀ ಚನ್ನಸ್ವಾಮೇಶ್ವರ ಅಂತ ಅವತ್ತೇ ಹೇಳಿದಾರ ಜ್ಞಾನಿಗಳು. ಹೆಂಗ ಸಮುದ್ರ ಧಕ್ಕಂತ ಬೆಳಂಗಿಲ್ಲ ಜ್ಞಾನ ಸಿರಿದಾದ ಜ್ಞಾನ ಆಗ್ಬೇಕಾದ್ರೆ ಒಂದೊಂದು ಒಂದೊಂದು ತಿಳ್ಕೊಂತ ಹೋಗ್ಬೇಕು.
0: ಹೌದು
3: ಏನ್ರಿ
0: ನಿಜ ನಿಜ ನಿಜ.
3: ಅದಕ್ಕೆ ಗ್ರಂಥಾಲಯ ಈಗ ನಾವು ಈಗ ಪ್ರತಿದಿನ ನಾವೇನ್ ಮಾಡ್ತೀವಿ ಎದಕ್ಕೂ ಇಷ್ಟೇ ಸಾಂಪ್ರದಾಯ ತಿಕ್ಕೊಂಡ್ಬಿಡ್ತೀವಿ. ಆ ಗ್ರಂಥಾಲಯಕ್ಕೆ ಹೋಗಿ ಆ ಪುಸ್ತಕಗಳನ್ನು ಓದಿದಾಗ ಅವ್ರು ಕಷ್ಟಪಟ್ಟು ಬರೋದಕ್ಕೆ ಸಾರ್ಥಕ ಆಗ್ತದೆ.
0: ಸಾರ್ಥಕ ಆಗುತ್ತೆ ನಮ್ಗೆ ಜ್ಞಾನನ ಅಭಿವೃದ್ಧಿ ಆಗುತ್ತೆ ವಿಷಯಗಳ ಬಗ್ಗೆ ನಮ್ಗೆ ಹೆಚ್ಚಿನ ಒಂದು ಮಾಹಿತಿನೂ ದೊರೆಯುತ್ತೆ ನೋಡಿ.
3: ಅಲ್ರಿ ಸರ್ವಜ್ಞ ವಿದ್ಯೆ ಉಳ್ಳವನ ಮುಖ ಬುದ್ಧ ಬರುವಂತಿತ್ತು ವಿದ್ಯೆ ಇಲ್ಲದವನ ಮುಖ ಹಾಳೂರ
0: ಹದ್ದಿನಂತಿರುವುದು.
3: ಮನುಷ್ಯ ಎಷ್ಟು ಕೋಟಿ ಕೋಟಿ ಇದ್ರು ಏನೋ ಯಂಗ್ಲ
0: ಏನೋ ಎಲ್ಲ ನಿಜ.
3: ಆ ವಿದ್ಯೆನೇ ನಮ್ ಜೊತೆ ಬರೋದು. ಮತ್ತೆ ಎಷ್ಟೋ ಎಷ್ಟೋ ಜನಕ್ಕೆ ಹೇಳಿದ್ದು ಕೀರ್ತಿ ನಮ್ಗೆ ಅಪಾರ ಸಿಗುತ್ತೆ. ನಾವು ಇದು ಕೊಟ್ಟೋಟ ಹೆಚ್ಚಾಗತ್ತೆ ಇನ್ನೊಬ್ರಿಗೆ ನಾವು ಜ್ಞಾನವನ್ನ ಕೊಟ್ಟಾಗ ಏನಾಗುತ್ತೆ ಹೆಚ್ಚಾಗ್ತದೆ. ಇದೇ ಹಂಗಲ್ಲ ಅದು ಆಗಂಗಲ್ಲ ಕೊಟ್ಟಂತ ಕಡಿಮೆ ಆಗ್ತದ
0: ಕಡಿಮೆ ಆಗತ್ತೆ ಕಡಿಮೆ ಆಗತ್ತೆ
3: ಅದು ಶಾಶ್ವತ ಇರಂಗಿಲ್ಲ
0: ಇರೋದಿಲ್ಲ. ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ.
3: ಹೌದ್ರಿ ಈಗ ಅದಕ್ಕೆ ಗ್ರಂಥಾಲಯಗಳ ಪುಸ್ತಕ ಹಲವಾರು ನಮ್ ಜನರು ಓದ್ಲಿ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತೇಳಿ ಹಗಲಿ ರಾತ್ರಿ ಕೂತ್ಕೊಂಡು ದೊಡ್ಡ ದೊಡ್ಡ ವಿಜ್ಞಾನ ಪುಸ್ತಕಗಳ ಜ್ಞಾನ ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ನ್ ತಗೊಂಡ್ ತಲೆಗುಂಬಿಕೊಂಬಂದ್ರೆ ಅದಕ್ಕೆ ಬರ್ತಾರೆ. ಅರ್ಥ ಮಾಡಿಕೊಂಡಾಗ ಅವ್ರ ಬದಲಕ್ಕೂ ಸಾರ್ಥಕ ಆಗುತ್ತೆ ಕಷ್ಟಪಟ್ಟಕ್ಕೂ ಜೀವನ ಸಾರ್ಥಕ ಆಗ್ತದ್ರಿ. ನಮಗೂ ಕೂಡ ಇಂತ ಒಳ್ಳೆ ಪುಸ್ತಕ ಸಿಕ್ತಲಪ್ಪ ಅಂತ ಹೇಳಿ ನಮ್ಮ ನಮ್ಮ ಕೂಡ ನೆಮ್ಮದಿ ಆಗ್ತದೆ
0: ನೆಮ್ಮದಿ ಆಗುತ್ತೆ. ಅದನ್ನ ತಿಳ್ಕೊಂಡದ್ದಕ್ಕೂ ನಮಗೂ ಸಾರ್ಥಕ ಆಗುತ್ತೆ ನೋಡಿ ಇಂಥವ್ರು ಈ ರೀತಿ ಇದ್ರು ಅನ್ನೋದು.
3: ಈಗ ಓದಿದವರ ಮಾತುಗಳು ತಿಳಿಸ್ತದೇನ್ರಿ ಮಳೆ ಬರಕತ್ತೈತಿ.
0: ಹೌದಾ
3: ಓದಿದವರ ಮಾತುಗಳನ್ನ ಬೇರೆ ಇರ್ತಾವ್ರಿ ಓದಲಾರದ ಮಾತುಗಳ ಬೇರೆ ಇರ್ತಾವ್ರಿ.
0: ಹೌದು ಹೌದು ಹೌದು
3: ಪಾಠ ಶೈಲಿ ವ್ಯತ್ಯಾಸ ಆಗುತ್ತೆ ವ್ಯಾಕರಣ ಬದ್ಧವಾಗಿ ಅವ್ರು ಮಾತಾಡಕ್ ಆಗಲ್ಲ.
0: ನಿಜ ಹೌದು ಹೌದು
3: ಜ್ಞಾನ ಜ್ಞಾನವನ್ನ ಸಂಗ್ರಹಿಸದಿರೋದೇ ತಪ್ಪು
0: ತಪ್ಪು ತಪ್ಪು. ಹೌದು
3: ಏನ್ರಿ ಗ್ರಂಥಗಳನ್ನ ಓದೋದಿದ್ರೆ ತಪ್ಪು.
0: ಹೌದು
3: ಏನ್ರಿ ಗ್ರಂಥಗಳು ಅದಾವ ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೊಳ್ರಿ. ಮಳೆ ಒಂದು ಬರಕತ್ತೈತ್ರಿ ಸಿಂಗೂರಗದಿಂದ್ರ
0: ಸಿಂಗೂರ. ಸರಿ ಸರಿ ಸರಿ
3: ಜೋರೈತ್ರಿ ಮೇಡಮ್.
0: ಹೌದಾ ಆಯ್ತಾಯ್ತು ನಮಸ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಲಿಂಗಸೂರಿನ ನವಲೆಯಿಂದ ವೈ ಬಿ ಚಳ್ಳಮರದವರು ಕರೆಯನ್ನು ಮಾಡಿದ್ದರು. ಸ್ನೇಹಿತರೆ ಈ ಪುಸ್ತಕ ಯಾವ ರೀತಿ ಮನುಷ್ಯನ ಒಂದು ಜೀವನದಲ್ಲಿ ಪರಿಣಾಮವನ್ನು ಬೀರುತ್ತವೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದರು. ನಿಜ ಈ ಪುಸ್ತಕಗಳನ್ನು ಓದುವುದರಿಂದ ನಮ್ಮಲ್ಲಿರುವಂಥ ಜ್ಞಾನ ಅಭಿವೃದ್ಧಿ ಆಗುತ್ತೆ. ನಮಗೆ ವಿಷಯಗಳ ಬಗ್ಗೆ ಕೂಲಂಕುಷವಾದಂಥ ಮಾಹಿತಿ ಕೂಡ ದೊರೆಯುತ್ತೆ. ಸ್ನೇಹಿತರೆ ಈ ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ನೋಡ್ಬೋದು ಗ್ರಂಥಾಲಯಗಳು ಇರುವುದನ್ನು ನಾವು ನೋಡ್ಬೋದು. ಅವು ನಮ್ಮ ಒಂದು ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡ್ತಾ ಇವೆ. ಸ್ನೇಹಿತರೆ ಈ ಗ್ರಂಥಾಲಯಗಳು ಅಂತ ಹೇಳಿದ ಕೂಡಲೇ ಇಲ್ಲಿ ಪ್ರತಿಯೊಬ್ಬ ವಯಸ್ಸಿನವರೆಗೂ ಕೂಡ ಈ ಗ್ರಂಥಾಲಯಗಳು ಅವಶ್ಯಕತೆಯನ್ನು ಹೊಂದಿದ್ದಾವೆ. ಇಲ್ಲಿ ಚಿಕ್ಕವರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇವು ಉಪಯೋಗವಾಗುವಂಥವು. ಎಲ್ಲರೂ ಸಮಯದ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾದ್ರೆ ಒಳ್ಳೆಯ ಒಂದು ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಬನ್ನಿ ಒಂದು ಪ್ರಕಟಣೆಯನ್ನು ಕೇಳೋಣ. ಅದಕ್ಕೂ ಮುಂಚೆ ಕರೆ ಬರ್ತಾ ಇದೆ ಸ್ನೇಹಿತರೆ. ಹಲೋ ಹಲೋ
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಹಲೋ ಆಕಾಶವಾಣಿ.
7: ಹಲೋ
0: ಹಲೋ ನಮಸ್ತೆ.
7: ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ. ಜೂಕೂರ್ ಭೀಮನ್ಗೌಡ ಪಾಟೀಲ್
7: ಸುಜಾತ್ ಮೇಡಮ್
0: ಅವರ. ಹೌದು
7: ನಮ್ಗೆ ರೇಡಿ ಕೇಳಿಸ್ತಾ ಇಲ್ಲ ಮೇಡಮ್.
0: ಹೌದು ನಾ ಮಳೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ತೊಂದರೆ ಆಗಿರುತ್ತೆ ತಾಂತ್ರಿಕ ದೋಷದಲ್ಲಿ.
7: ದೊಡ್ಡೀರಣ್ಣ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ಇದ್ರಂಗ ಕಾರ್ಯಕ್ರಮ ಚಾಲ ಆಗಿದೆ ಅಂತ ಹೇಳಿದ್ರಿ.
0: ಹೌದು ಮಡಚಟಾಳಿಂದ ಕರೆ ಮಾಡಿದ್ರೆ. ಹೌದು ಹೌದು ಹೌದು ಹೇಳಿದ್ರು ಹೇಳಿದ್ರು ಕರೆ ಮಾಡಿದ್ರು ಅವರು ಮಾತಾಡಿದ್ರು. ಗ್ರಂಥಾಲಯಗಳ ಬಳಕೆ ಅಂತ ವಿಷಯವನ್ನ ತೆಗೆದುಕೊಂಡಿದೀವಿ. ಹೇಗಿದ್ದೀರಾ ತಾವು, ಚೆನ್ನಾಗಿದ್ದೀರಾ?

0: ಮಾಡಲ್ಲ ನೋಡಿ ಮಳೆಗಾಗಿ ಅಲ್ವಾ? ನಿಜ, ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಮಳೆ ನೋಡಿ. ಹೇಳಿ, ಗ್ರಂಥಾಲಯಗಳ ಬಳಕೆ ಅಂತ ತೆಗೆದುಕೊಂಡಿದ್ದೀವಿ, ಹೇಳಿ ಮಾತಾಡಿ. ಹೌದು, ಪುಸ್ತಕಗಳು ಯಾವ ರೀತಿ ನಮಗೆ ಉಪಯೋಗವಾಗುತ್ತವೆ ಅಂತ ಬಳಕೆ ಯಾವ ರೀತಿ
1: ಮಾಡ್ಕೊಂಡ್ರೆ ನೋಡ್ರಿ, ಒಂದು ಹಳೆ ಪುಸ್ತಕಗಳು ನಾವು ಓದ್ಲಿಕ್ಕೆ ತುಂಬಾ ಇಷ್ಟ ಪಡ್ತೀವಿ.
0: ಹೌದು
1: ನೋಡ್ರಿ, ಈಗ ಒಂದು ನಮ್ಮ ತಾತ ಒಂದು ನಮ್ಮ ತಂದೆಯವರು ಒಂದು ಇದ್ದಕ್ಕಂತ ಒಂದು ಹಳೆ ಒಂದು ಪುಸ್ತಕಗಳು, ಒಂದು ದೇವರ ಪುಸ್ತಕಗಳಾಗಿರ್ಬೋದು,
0: ಹೌದು ಚರಿತ್ರೆಗಳಾಗಿರ್ಬೋದು, ಪುರಾಣ
1: ಚರಿತ್ರೆಗಳಾಗಿರ್ಬೋದು, ಒಂದು ಬಸವಣ್ಣವರ ಒಂದು ತತ್ವದ ಒಂದು ಪುಸ್ತಕಗಳು ಇದಾವೆ ಮೇಡಮ್ ನಮ್ಮಲ್ಲಿ
0: ನೋಡಿ.
1: ಒಂದು ಪ್ರತಿ ತಿಂಗಳು ಬರ್ತಿದ್ದು ಮೇಡಮ್ ಅವಾಗ ಬಸವ ಪತ್ ಅಂತ ಹೇಳಿ.
0: ಹೌದು, ಬರ್ತಾ ಇತ್ತು,
1: ಪೋಸ್ಟಿಗೆ
0: ಬರ್ತಾ ಇತ್ತು. ಹೌದೌದು, ಕೆಲವೊಂದು ಬರ್ತಾ ಇದ್ದು ಮಂತ್ಲಿ ಮಂತ್ಲಿ, ವರ್ಷದ ಒಂದು ಫೀಸ್ ತುಂಬಿಬಿಟ್ರೆ ಶುಲ್ಕ ತುಂಬಿದ್ರೆ ಬರ್ತಾ ಇತ್ತು ಅದು. ನಿಜ,
1: ಒಂದು ಓದ್ರೆ ನೋಡ್ರಿ ನಾವು ಸ್ವಲ್ಪ ಜ್ಞಾನವನ್ನ ಆಗ್ತಿತ್ತು.
0: ಹೌದು,
1: ಮನಸ್ಸಿಗೆ ಒಂದು ನೆಮ್ಮದಿ. ಒಂದು ಬುಕ್ಗಳು ಓದೋದ್ರಿಂದ ಸ್ವಲ್ಪ ಯಾವುದೇ ಒಂದು ಚಿಂತೆಯನ್ನು ದೂರ ಮಾಡಬಹುದ್ರಿ ಮೇಡಮ್.
0: ಹೌದು,
1: ಪುಸ್ತಕಗಳನ್ನು ಓದಬೇಕು, ಆಮೇಲೆ ಪತ್ರಿಕೆಗಳನ್ನು ಓದಬೇಕು, ಎಲ್ಲೆಲ್ಲಿ ಏನೇನು ವಿಷಯ ಗೊತ್ತಾಗ್ತಾರೆ ಮೇಡಮ್,
0: ಪ್ರಚಲಿತ ವಿಷಯಗಳು ನಮ್ಗೆ ತಿಳಿಯುತ್ತವೆ ಅಲ್ವಾ?
1: ಹೌದ್ರಿ ಮೇಡಮ್. ಆಮೇಲೆ ನೋಡ್ರಿ ನಾವು ಈಗ ನೀವು ನಿಮ್ಮ ಇದರಲ್ಲಿ ನ್ಯೂಸ್ ನಲ್ಲಿ ಕೇಳ್ತೀವಿ ರೇಡಿಯೋ ವಾರ್ತೆಗಳನ್ನ.
0: ಹೌದು,
1: ಒಂದು 10 ನಿಮಿಷದಲ್ಲಿ ನಮ್ಗೆಲ್ಲ ಗೊತ್ತಾಗುತ್ತೆ
0: ನೋಡಿ.
1: ಅದೇ ಟಿವಿ ಮುಂದೆ ಕೂತ್ನಪ್ಪ ಅಂದ್ರೆ ಏನು ಗೊತ್ತಾಗಲ್ಲ ಮೇಡಮ್.
0: ನಿಜ,
1: ಹಾಗಾಗಿ ನಾವು ರೇಡಿಯೋನೇ ಕೇಳ್ತು, ಮನೆಯಲ್ಲಿ ಟಿವಿ ಇದ್ರ ಸತ್ಯ ನಾವು ನೋಡಲ್ಲ ಮೇಡಮ್.
0: ಹೌದೌದು,
1: ಹಂಗೆ ಗ್ರಂಥಾಲಯಗಳಂದ್ರೆ ನೋಡ್ರಿ ಈಗ ಕಥೆಗಳಂತೂ ತುಂಬಾ ಇಷ್ಟ ರೀ, ಕಥೆಗಳ ಬುಕ್ ಓದೋದಂದ್ರೆ.
0: ಹೌದು,
1: ಅದು ಮುಂದೆ ಏನಾಗ್ತದೆ ಏನಿಲ್ಲ ಅನ್ನೋದೊಂದು ಒಂದು ಉತ್ಸಾಹ ಇರ್ತದೆ ಮನುಷ್ಯ,
0: ನೋಡ್ಬೇಕು ಓದ್ಬೇಕು ಅದನ್ನ ಅಂತ ಅನ್ನೋದೊಂದು.
1: ಆ ಕಥೆ ಒಂದು ಬರ್ತಿರ್ತಾರ್ರಿ, ಆ ಒಂದು ಕಥೆಯನ್ನ ನಾವು ಓದ್ತಾ ಓದ್ತಾ ಓದ್ತಾ ಮುಂದೆ ಏನಾಗ್ತದ ಏನಿಲ್ಲ ಅನ್ನೋದೊಂದು
0: ಕುತೂಹಲ
1: ಇರ್ತದೆ.
0: ನಿಜ,
1: ಒಂದು ಮನಸ್ಸು ಬರುತ್ತೆ ಮೇಡಮ್,
0: ಮನಸ್ಸು ಬರುತ್ತೆ, ಓದ್ಬೇಕು ಅಂತ ಒಂದು ಹವ್ಯಾಸ ಹೆಚ್ಚಾಗುತ್ತೆ.
1: ಹೌದ್ರಿ ಮೇಡಮ್. ಆಮೇಲೆ ನೋಡ್ರಿ ಈ ಒಂದು ಒಗಟುಗಳ ಪುಸ್ತಕ ಆಗಿರ್ಬೋದು.
0: ಹೌದು, ಅದು ಕೂಡ ಸಿಗುತ್ತೆ.
1: ಹಿಂದಿನ ಒಂದು ಯಜಮಾನರು ಮಾಡಿರ್ತಕ್ಕಂತ ಒಗಟುಗಳು ಈಗ ಗ್ರಂಥಾಲಯದಲ್ಲಿ ಬುಕ್ಗಳು ಸಿಗ್ತಾವ ಮೇಡಮ್. ಆ ಬುಕ್ಗಳು ತಗೊಂಡು ನಾವು ನೋಡ್ತಾ ಇರ್ಬೇಕು, ಅಂದಾಗ ಮಾತ್ರ ನಮ್ಗೆ ಜ್ಞಾನೋದಯ
0: ಆಗ್ತದೆ.
1: ನಮ್ಮ ಮಕ್ಕಳ ಸಹ ತಿಳಿಸ್ಕೊಡ್ಬೇಕು ಮೇಡಮ್.
0: ಹೌದೌದು, ಶಾಲೆಯಲ್ಲಿ ಕೂಡ ಇವೆ ಅಲ್ವಾ? ಈಗ ಶಾಲೆಯಲ್ಲಿ ಕೂಡ ಗ್ರಂಥಾಲಯ ಮಾಡಿದ್ದಾರೆ, ಸ್ಕೂಲಲ್ಲಿ ಕೂಡ
1: ಮಾಡಿದ್ದಾರೆ ಮೇಡಮ್.
0: ಶಾಲೆಯಲ್ಲಿ ಮಕ್ಕಳಿಗೆ ಅದಕ್ಕೋಸ್ಕರ ಒಂದು ಪಿರಿಯಡ್ ಅನ್ನ ಸಹ ಅವರು ತರಗತಿಯಲ್ಲಿ ಮಾಡಿದ್ದಾರೆ.
1: ನಾವು ಸಿಟಿಗೆ ನಾವು ರಾಯಚೂರಿಗಾಲಿ ಮಾನಿಗಾಲಿ ಹೋದ್ರೆ ನಾವು ಬುಕ್ ಡಿಪೋದಲ್ಲಿ ಒಂದು ಗ್ರಂಥಾಲಯದಲ್ಲಿ ಹುಡುಕಿ ಬರ್ತೀನಿ.
0: ಹೌದು ಹೌದು, ಅಲ್ಲಿ ಇದೆ ಅಲ್ವಾ
1: ಬುಕ್ಗಳು, ಯಾವ್ಯಾವ ಬುಕ್ಗಳಿದಾವೆ ಯಾವ ಇಲ್ಲ ಸ್ವಲ್ಪ
0: ನೋಡಿ. ನಿಜ ನಿಜ, ತುಂಬಾ ಒಳ್ಳೇದು ಅದು ಹವ್ಯಾಸ.
1: ಒಂದು ಇಷ್ಟವಾದಂತ ಬುಕ್ ಸಿಕ್ನಪ್ಪ ಅಂದ್ರೆ ಖಂಡಿತವಾಗಿ ತಗೊಂಡು ಬಂದೇ ಬರ್ತೀನಿ
0: ನೋಡಿ ನೋಡಿ. ಹೌದಲ್ವಾ, ಏನ್ ಅದನ್ನ ಓದ್ಬೇಕಪ್ಪ ಅಂತ ಅನ್ಸ್ಬಿಡುತ್ತೆ ಅದು ಮೇಲೆ ಹೆಡ್ಡಿಂಗ್ ಕೆಲವೊಂದು ನೋಡಿದ ನಂತರ ಇಷ್ಟ ಆಗುತ್ತೆ ನಮ್ಗೆ. ಅಷ್ಟು ಪುಸ್ತಕಗಳಿದ್ರು ಅದನ್ನ ಕೊಂಡ್ಕೊಳ್ಬೇಕು ಅಂತ ಅನ್ನುವಂಥದ್ದೊಂದು.
1: ಹೌದೌದ್ರಿ,
0: ಹಾಗೆ ಕೆಲವೊಂದು ಕೆಲವೊಬ್ಬರ ಮನಸ್ಸಿನ ಮೇಲೆ ಆ ರೀತಿ ಪರಿಣಾಮ ಬೀರುತ್ತವೆ ಅಲ್ವಾ?
1: ಹೌದೌದ್ರಿ,
0: ನಿಜ ನಿಜ.
1: ಈಗಂತೂ ನೋಡ್ರಿ ಬುಕ್ಗಳು ಓದೋದು ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟೈತೆ.
0: ಹೌದು,
1: ಬರೀ ಒಂದು ಫೋನಿನ ಮೇಲೆ
0: ನಿಜ ನಿಜ ನಿಜ. ಹೌದು, ಕಡಿಮೆ ಆಗ್ಬೇಕು
1: ಸಂಖ್ಯೆ, ಓದೋದೇ ಸ್ವಲ್ಪ ಕಡಿಮೆ ಆಗಿದೆ,
0: ಓದೋದೇ ಕಡಿಮೆ ಆಗಿದೆ. ನಿಜ ನಿಜ ನಿಜ. ಏನಂತಂದ್ರೆ ಈ ಏಕಾಗ್ರತೆ ಬರ್ಬೇಕಂದ್ರೆ ಓದ್ಲೇಬೇಕು ನಾವು.
1: ಹೌದೌದ್ರಿ,
0: ಓದೋದ್ರಿಂದನೇ ಏಕಾಗ್ರತೆ ಬರೋದು. ಏಕಾಗ್ರತೆ ಇದ್ರೆ ಓದ್ತಾರೆ ಅಂತ ಹೇಳ್ತಾರೆ, ಅದು ಸುಳ್ಳು. ನಾವು ಓದೋದ್ರಿಂದ ಅಲ್ಲಿ ಮನಸ್ಸು ಆಟೋಮೆಟಿಕ್ ಆಗಿ ತಾನೇ ಕೇಂದ್ರೀಕೃತವಾಗುತ್ತೆ ಅಲ್ವಾ? ಓದೋದ್ರಿಂದ ಏನಾಗುತ್ತೆ ಏನಿಲ್ಲ ಮುಂದೆ ಅಂತ ಅನ್ನೋದು ಮೈಂಡಲ್ಲಿ ನಡೀತಾ ಇರುತ್ತೆ ಅದು. ಹಾಗಾಗಿ ಯಾರು ಬಂದರೂ ಯಾರು ಹೋದ್ರು ನಮಗೆ ಗೊತ್ತಾಗೋದಿಲ್ಲ, ನಾವು ಅದರಲ್ಲಿ ಅಷ್ಟೊಂದು ನಮ್ಮನ್ನು ನಾವು ಪಳಗಿಸ್ಕೊಂಡಿರ್ತೀವಿ ಅಲ್ವಾ ಓದೋದ್ರಲ್ಲಿ. ಅದು ಅಷ್ಟೊಂದು ಒಳ್ಳೆಯದು ಹವ್ಯಾಸ ಕೂಡ ಓದೋದು. ನಿಜ ನಿಜ,
1: ಓದಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಅದು ಬುದ್ಧಿ ಒಳಿಯುತ್ತೆ ನಮಗೆ. ಅಂದಾಗ ಮಾತ್ರ ಒಂದು
0: ಹೌದೌದು ಒಳ್ಳೆ ಒಂದು ಅಭಿಪ್ರಾಯ. ಹೌದಾ, ಅದು ಕೆಲವೊಂದು ತಾಂತ್ರಿಕ ದೋಷದಿಂದ ಆಗಿರುತ್ತೆ, ಯಾಕಂದ್ರೆ ಮಳೆ ಬರ್ತಾ ಇದೆ ಅಲ್ವಾ, ಇದು ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ.
1: ಎಲ್ಲಾ ಆಕಾಶವಾಣಿ ಚೆಕ್ ಮಾಡಿದೀನಿ, ಎಲ್ಲಾ ಆಕಾಶವಾಣಿ ಬರ್ತಿದೆ ಮೇಡಮ್.
0: ಹೌದಾ, ಬರ್ತಾ ಇಲ್ವಾ?
1: ಬರ್ತಿದೆ ಮೇಡಮ್.
0: ಇಲ್ಲಿ ನಮ್ದು ಬರ್ತಾ ಇಲ್ವಾ?
1: ರಾಯಚೂರಲ್ಲಿ ಬರ್ತಾ ಇಲ್ಲ ಮೇಡಮ್, ಹೊಸಪೇಟೆ ಬರ್ತದೆ, ಆಮೇಲೆ ಬಿಜಾಪುರ್ ಎಲ್ಲ ಬರ್ತಾ ಇದ್ದಾವೆ.

0: ನಮ್ಮ ರಾಯಚೂರಲ್ಲೇ ಬರ್ತಾ ಇಲ್ಲ ಮೇಡಮ್, ಅದು ಏನು ಸ್ವಲ್ಪ ಇದೆ ಏನು ಸ್ವಲ್ಪ ನೋಡ್ಕೊಳ್ಬೇಕು ಮೇಡಮ್.
1: ಹೌದಾ, ಆಯ್ತು ಹೇಳ್ತೀವಿ ಬಿಡ್ರಿ ಅವ್ರಿಗೆ, ತಾಂತ್ರಿಕ ಇದರಲ್ಲಿ ಇರುವಂತ ಒಂದು ಅಧಿಕಾರಿಗಳಿಗೆ ತಿಳಿಸ್ತೀವಿ.
0: ಹಾಗೇನೆ ನಿಮ್ಮ ಎಲ್ಲ ಕೇಂದ್ರದಿಂದ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಪ್ರತಿದಿನ. ಒಂದು ಬೆಳಗ್ಗೆ ಮಾತ್ರ ವಂದನ ಚಿಂತನ ಬಿಡದಲ್ಲ ಮೇಡಮ್,
1: ತುಂಬಾ ಸಂತೋಷ
0: ಕೇಳ್ತಾ ಇರ್ತೀನಿ.
1: ತುಂಬಾ ಸಂತೋಷ
0: ಕೇಳ್ತಾ ಇದ್ರೆ ನಾವು ಒಂದು ಬುಕ್ಕ ಓದಿಂಗ್ ಆಗ್ತದೆ ಮೇಡಮ್.
1: ನಿಜ ನಿಜ, ಒಳ್ಳೆಯ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಂಡ್ರೆ. ಕರೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು.
0: ಓಕೆ ಮೇಡಮ್, ಧನ್ಯವಾದ,
1: ನಮಸ್ಕಾರ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಲೋ ಆಕಾಶವಾಣಿ.
6: ಹಲೋ
1: ಹಲೋ,
6: ನಾಗೇಂದ್ರಗೌಡ ಮೇಡಮ್?
1: ಹಾ, ನಾಗೇಂದ್ರ ಗೌಡ್ರ. ಚೆನ್ನಾಗಿದೀವಿ ನೋಡಿ, ತಾವ್
6: ಹೇಗಿದ್ದೀರಾ?
1: ನಿನ್ನೆಯಿಂದ ಚೆನ್ನಾಗಿ ಬರ್ತಾ ಇದೆಯಲ್ವಾ?
6: ನಿನ್ನೆ ಸಣ್ಣ ಮೇಡಮ್, ಇವತ್ತು ಬಹಳ ಸುಲಭ ಮೇಡಮ್.
1: ಹೌದಾ, ನಿಮ್ದು ಊರು?
6: ರಾಯಚೂರು ಕಡೆಪಾಂಡಿದ್ದಂಗೆ ನಮ್ಮ ರಾಯಚೂರು ಸಣ್ಣ ಮೇಡಮ್. ಯಾದಗಿರಿ ತಾಲೂಕದ.
1: ಹೌದಾ,
6: ನಮ್ಮ ರಾಯಚೂರನ್ನೇ ಸಣ್ಣ.
1: ಯಾಕೋ ಬರ್ತಾ ಇದೆ ಅಲ್ವಾ ನಿಮ್ಮ ಒಂದು ವಾಯ್ಸ್ ಅಲ್ಲಿ, ಧ್ವನಿಯಲ್ಲಿ? ಸ್ಪೀಕರ್ ಆನ್
6: ಮಾಡಿದ್ದೀರಾ?
1: ಹೌದಾ, ಹೇಗಿದ್ದೀರಾ ನಾಗೇಂದ್ರ ಗೌಡ್ರೆ?
6: ಚೆನ್ನಾಗಿದ್ರಾ?
1: ನಾವು ಚೆನ್ನಾಗಿದ್ದೀವಿ ನೋಡಿ. ಗ್ರಂಥಾಲಯಗಳು ಅಂತ ತೆಗೆದುಕೊಂಡಿದ್ದೀವಿ ವಿಷಯವನ್ನ.
6: ಗ್ರಂಥಾಲಯ?
1: ಹಾ, ಏನ್ ಹೇಳ್ತೀರಿ?
6: ಮೊದ್ಲ ಕಾಲದಾಗ ಕಥೆಯ ಕಾದಂಬರಿ ಬಹಳ ದೂರ ಮೇಡಮ್, ಈಗ ಯಾರು ಕೇಳಲ್ಲ ಮೇಡಮ್. ಟಿವಿ ಮೊಬೈಲ್ ಬಂದ್ಬಿಟ್ಟವ ಈಗ.
1: ನಿಜ ನಿಜ ನಿಜ,
6: ಬುಕ್ ಓದೋದ್ರೆ ಕಡಿಮೆ ಆಗಲ್ಲ ಮೇಡಮ್.
1: ಇಲ್ಲ, ಆದ್ರೂ ಓದ್ತಾರೆ, ಓದೋರು ಇದಾರೆ, ಇಲ್ಲ ಅಂತ ಅನ್ಬೇಡಿ. ಕಡಿಮೆ ಆಗಿದೆ ಅಷ್ಟೇ, ಅಷ್ಟೇ ಸಂಖ್ಯೆ ಕಡಿಮೆ ಆಗಿದೆ. ಹೌದು, ಆದ್ರೆ ಓದೋರು ಇಲ್ಲ ಅಂತಲ್ಲ.
6: ಮಾಡ್ತಾರ ಮೇಡಮ್, ಬುಕ್ ಎಷ್ಟು ಇರ್ತಾವ? ಈಗ ಒಂದು 10 ವರ್ಷದಿಂದ ಮುಗಿಬಿಡ್ತಾರ ಮೇಡಮ್, ಬುಕ್ ಸೇರಲ್ಲ ಅಂತ
1: ನೋಡಿ. ಹೌದು, ಅವೆಲ್ಲ ಚಂದಮಾಮ ಅವೆಲ್ಲ ಬರ್ತಿದ್ವು ನೋಡ್ರಿ ಅವಾಗೆಲ್ಲ, ತುಂಬಾ
6: ಕಾದಂಬರಿ ಓದ್ದಂಗ.
1: ನಿಜ ನಿಜ ನಿಜ, ಓದೋ ಸ್ವಲ್ಪ ಕಡಿಮೆ
6: ಹುಡುಗರಿಗೆ.
1: ಹೌದು ಹೌದು, ನೋಡಿ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಕೇಳಿ.
6: ಸೆಕೆಂಡ್ ಇಯರ್ ಬರ್ತಾರೆ ನಮ್ ಎರಡನೇ ಮೂರನೇ ಬಂದು ಈಗ ಅವ್ರು ಹೋಗ್ತಾರೆ ಮೇಡಮ್ ಸೆಕೆಂಡ್ ಇಯರ್.
1: ನೋಡಿ ನೋಡಿ ನೋಡಿ, ಹೌದು ಹೌದು,
6: ಅಂತ ಅಂತ ಶಾಲೆ ಅವಾಗಿತ್ತು ಮೇಡಮ್, ಈಗ ಹೇಳ್ಬಾರ್ದು ಮೇಡಮ್.
1: ಹೌದು ಹೌದು ಹೌದು, ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಲ್ವಾ? ಪಠ್ಯ ಪುಸ್ತಕಗಳು ಬದಲಾವಣೆ ಆಗಿವೆ, ಪಠ್ಯಕ್ರಮ ಬದಲಾವಣೆ ಆಗಿದೆ.
6: ಬರ್ಲಾರ್ದಂಗ ಹುಡುಗರಿಗೆ ಬುಕ್ ಆಗ್ಯಾವ ಈಗ.
1: ಹೌದು,
6: ಅವು ದಮ್ ಬಂದು ಬಿಸಾಕ್ಬಿಡ್ತಾವ ಮೇಡಮ್ ಮನೆ ಬಂದು.
1: ನಿಜ ನಿಜ ನಿಜ ನೋಡಿ. ಅಲ್ಲ, ಆ ಪುಸ್ತಕಗಳನ್ನ ಅವ್ರು ಓದ್ತಾರೆ ಎಷ್ಟೋ ಬಿಡ್ತಾರೆ ಎಷ್ಟೋ ಗೊತ್ತಿಲ್ಲ, ಆದ್ರೆ ದಿನ ಹೊರುವಂತ ಕೆಲ್ಸ ಅಂತೂ ಯಾವ ಒಂದು ಜನ್ಮದ ಒಂದು ಪಾಪ ಅಂತ ಅನ್ಸುತ್ತ ನೋಡ್ರಿ.
6: ಮಣ್ಣು ಮಣ್ಣು ಅದಂಗ ಇದೆ ಹುಡುಗಿ.
1: ತುಂಬಾ ನಗು ಬರ್ತಾ ಇದೆ ನನಗೆ. ಇಲ್ಲ ನೀವು ಹೇಳೋದ್ರಲ್ಲಿ ಕೂಡ ಎಷ್ಟು ಅರ್ಥ ಇದೆ ನೋಡಿ, ಹಿರಿಯರ ಮಾತು ಕೇಳೋಕೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲ. ನಿಮ್ ಹತ್ರ ಮಾತಾಡಿ ನಮ್ ಮನಸ್ಸಿನ ಆಯಾಸ ಎಲ್ಲ ಹೊರಟೋಯ್ತು ನೋಡ್ರಿ, ದೇಹದ ಒಂದು ಆಯಾಸ ಎಲ್ಲ. ಹೌದಲ್ಲ, ಹೌದಾ, ನನಗೂ ಕೂಡ ನಿಮ್ಗಿಂತ ತುಂಬಾ ಜಾಸ್ತಿ ಸಂತೋಷ ಆಗ್ತಾ ಇದೆ ನೋಡಿ.
6: ಇಲ್ಲ ಮೇಡಮ್, ನಿಮ್ ಕೂಡ ಮಾತಾಡ್ಬೇಕಾದ್ರೆ ನಮ್ಗೇನು ಐಶ್ವರ್ಯ ಅಮೃತ ಊಟ ಮಾಡಿ.
1: ಸಂತೋಷ, ಸಂತೋಷ, ತುಂಬಾ ಧನ್ಯವಾದಗಳು. ಈ ಒಂದು ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು ಕರೆ ಮಾಡಿದಲ್ಲಿ. ನೀವು ಒಂದು ಮಾತಾಡಿದ ಹೇಳಿದ್ರಲ್ಲ, ಅದರಲ್ಲಿ ತುಂಬಾ ಅರ್ಥ ಇತ್ತು ನೋಡಿ. ಹಾಗೇನೆ ನಡೀತಾ ಇದೆ ಈ ಒಂದು ಕಾಲದಲ್ಲಿ ಅಲ್ವಾ? ಹೌದೌದೌದೌದು, ಅಂತೂ ನಿಮ್ ಮನಸ್ಸಿಗೆ ಸಂತೋಷ ಆಗಿದೆ ಮಳೆ ಬಂದದ್ರಿಂದ. ನಿಜ ನಿಜ, ಆಯ್ತು. ಶುಭ ಸಂಜೆ ತಮಗೆ, ಗೌಡರಿಗೆ. ಶುಭ ಸಂಜೆ. ನಾಗೇಂದ್ರ ಗೌಡರು ಒಳ್ಳೆಯ ಒಂದು ವಿಚಾರಗಳನ್ನು ಹಂಚಿಕೊಂಡ್ರು ಸ್ನೇಹಿತರೆ. ತುಂಬ ಸಂತೋಷ ಆಯಿತು ಅವರು ಕೂಡ ಮಾತಾಡಿ. ಹಿರಿಯರ ಮಾತುಗಳೇ ಕೇಳೋಕ್ಕೆ ಒಂಥರ ತುಂಬ ಚೆನ್ನ ಅಂತ ಹೇಳ್ಬೋದು. ಸಮಯ ಕೂಡ ಆಗ್ತಾ ಇದೆ ಸ್ನೇಹಿತರೆ.

0: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ ಸರಿಯಾಗಿ 6 ಗಂಟೆ.

ಕೇಳೋಣ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಕೇಳುವರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದಿಂದ. ಇನ್ನು 6:10 ನಿಲಯದಿಂದ ಪ್ರಕಟಣೆಗಳು ಬಿತ್ತರಗೊಳ್ಳಲಿವೆ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳು ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಶ್ರೀಹರ್ಷ ಪಾಟೀಲ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಈ ವಿಷಯ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ರಾಮಸ್ವಾಮಿ ನೂಲಿ ಅವರಿಂದ ಏಕ್ತಾರಿ ಪದಗಳು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 7:45 ಚಿತ್ರಗೀತೆಗಳನ್ನು ನಿಲಯದಿಂದ ಕೇಳುವಿರಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮ್ ಸಮುದ್ರದ ಪುಟ್ಟಮಲ್ಲೇಶ್ ಗೌಡ ಮತ್ತು ಸಂಗಡಿಗರಿಂದ ಗುರವರ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಆಪ್ತ ಸಲಹೆ. ನಾಟಕದ ರಚನೆ ಹೆಚ್ ದುಂಡಿರಾಜ, ನಿರ್ಮಾಣ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳನ್ನು ನಿಲಯದಿಂದ ಕೇಳುವಿರಿ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಚಿಂತನ ದಿವಾಕರ್ ಹೆಗಡೆ ಅವರಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 6:35 ಕಡೆಮಗುಡ್ಲು ಶಂಕರ್ ಭಟ್ ಅವರ ರಚನೆಯಲ್ಲಿರುವಂತಹ ದೇಶಭಕ್ತಿ ಗೀತೆಯನ್ನು ಕೇಳುವಿರಿ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು ಲಿಂಗಸುಗೂರು ತಾಲೂಕಿನ ತನಮಕಲ್ ಗ್ರಾಮದ ತಂಗಮ್ಮ, ದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸಿಡಾಕ್ ಬೆಂಗಳೂರು ರಾಜ್ಯವ್ಯಾಪಿಯಲ್ಲಿ. 7:45 ಚಿತ್ರಗೀತೆಗಳು ನಿಲಯದಿಂದ ಬಿತ್ತರಗೊಳ್ಳಲಿವೆ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ವಚನಗಾಯನ ಕೇಳುವಿರಿ. 9:30 ಚಿತ್ರಗೀತೆಗಳು. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತು ಕಿರುನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ, ಹೆಲನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ ಈ ಕುರಿತು ತಜ್ಞ ವೈದ್ಯರಾದ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಮಗುವಿಗೆ ಎದೆ ಹಾಲು ಶ್ರೇಷ್ಠ ಈ ಕುರಿತು ಸಂವಾದ ನಿರ್ಮಾಣ ಜಾಂಬಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ.

ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ. 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಯುವ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮಲ್ಕಲ್ ಗ್ರಾಮದ ರಾಜನ್ಗೌಡ ಹೊಸ್ಮನಿ ಅವರು. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಪೇಮಿಂಚಿ. 6:15ಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಜೈವಿಕ ಇಂಧನ ಬಳಕೆ ಮತ್ತು ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಭೀಮಿಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20ಕ್ಕೆ 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 7:45ಕ್ಕೆ ಚಿತ್ರಗೀತೆಗಳು, 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 10:00ಕ್ಕೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದಲ್ಲಿ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಜೈವಿಕ ಇಂಧನ ಬಳಕೆ ಮತ್ತು ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಭೀಮನಬೆಂಚೆ.

ನಾಳಿನ ಸಂಜೆ ಪ್ರಸಾರದಲ್ಲಿ ರಾತ್ರಿ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ.

ಇಂದಿನ ರಾತ್ರಿಯ ಪ್ರಸಾರದಲ್ಲಿ ಅಂದರೆ 9:30 ನಾಟಕ ಪ್ರಸಾರವಾಗಲಿದೆ. ಆಪ್ತ ಸಲಹೆ. ನಾಟಕದ ರಚನೆ ಹೆಚ್ ದುಂಡಿರಾಜ, ನಾಟಕದ ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ. ನಿಲಯದಿಂದ ನಾಟಕ ಬಿತ್ತರಗೊಳ್ಳಲಿದೆ.

0: ಈಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಸ್ನೇಹಿತರೆ, ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳು. ಈ ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ರಾಯಚೂರು ಆರ್ಥೋಪೆಡಿಕ್ ಸೊಸೈಟಿಯ ಕಾರ್ಯದರ್ಶಿ ಡಾಕ್ಟರ್ ಶ್ರೀಹರ್ಷ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಶರಣ ಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ರೋಗ ತಜ್ಞರಾಗಿರತಕ್ಕಂಥ ಡಾಕ್ಟರ್ ಶ್ರೀ ಹರ್ಷ ಪಾಟೀಲ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಈ ರಸ್ತೆ ಅಪಘಾತದಿಂದ ಆಗ್ತಕ್ಕಂಥ ತೊಂದರೆಗಳು ಮತ್ತು ಈ ರಸ್ತೆ ಅಪಘಾತ ಜೀವನವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದನ್ನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಕೊಡ್ತಾರೆ. ಸ್ನೇಹಿತರೆ, ರಸ್ತೆ ಅಪಘಾತ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತದೆ. ವಿಶೇಷವಾಗಿ ಭಾರತದಲ್ಲಿ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಯುವ ಜನಾಂಗ ಈ ರಸ್ತೆ ಅಪಘಾತಗಳಲ್ಲಿ ತಮ್ಮ ಬದುಕನ್ನು ತಮ್ಮ ಜೀವನವನ್ನು ಕೊನೆಗೊಳಿಸಿಕೊಳ್ತಾ ಇದ್ದಾರೆ ಮತ್ತು ಅಂಗವಿಕಲರಾಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2030 ವೇಳೆಗೆ ಈ ರಸ್ತೆ ಅಪಘಾತಗಳ ಈ ಒಂದು ಸಂಖ್ಯೆಯನ್ನು 50% ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಕೂಡ ನಿರಂತರವಾದ ಒಂದು ಸೇವೆಯನ್ನು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಭಾರತದಲ್ಲಿ ದಿನನಿತ್ಯ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ಈ ರಸ್ತೆ ಅಪಘಾತಗಳು ಆಗೋದ್ರಿಂದ ನಮ್ಮ ಭಾರತದ ಒಂದು ಆರ್ಥಿಕ ಸಮಸ್ಯೆ ಕಾಡ್ತದೆ. ಅಷ್ಟೇ ಅಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಏನೆಲ್ಲ ತೊಂದರೆಗಳು ಮನುಷ್ಯ ಅನುಭವಿಸ್ತಾನೆ, ಕುಟುಂಬಗಳು ಅನುಭವಿಸ್ತದೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ಮಾತಾಡ್ತಾರೆ. ಸ್ನೇಹಿತರೆ, ರಸ್ತೆ ಅಪಘಾತ ಆದಾಗ ಒಬ್ಬ ಮನುಷ್ಯನಿಗೆ ಏನೆಲ್ಲ ತೊಂದರೆ ಆಗ್ತದೆ, ಆ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕುಟುಂಬ ಏನು ನೋವನ್ನು ಅನುಭವಿಸ್ತದೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ಮಾತಾಡ್ತಾರೆ. ಸರ್, ನಮಸ್ಕಾರ.
3: ಸರ್,
2: ನಮ್ಮ ದೇಶದಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತಗಳು ಸಾಕಷ್ಟು ರೀತಿ ಆಗ್ತಿರ್ತವೆ. ಪ್ರತಿ ವರ್ಷ ಎಷ್ಟು ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಾರೆ, ನಿಮ್ಮ ಹತ್ರ ಅಂಕಿ ಸಂಖ್ಯೆಗಳು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂತ ನನಗೆ ಅನಿಸ್ತದೆ. ಪ್ರಾರಂಭದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದಿನ ಒಂದು ಮಾತನ್ನು ಮುಂದುವರಿಸೋಣ. ಸರ್,
3: 2024 ಅಂಕಿ ಅಂಶಗಳ ಪ್ರಕಾರ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅವರ ಅಂಕಿ ಅಂಶಗಳ ಪ್ರಕಾರ ವರ್ಷಕ್ಕೆ 500,000 ರಸ್ತೆ ಅಪಘಾತಗಳು ಇಡೀ ಭಾರತದಲ್ಲಿ ಆಗ್ತದೆ ಅಂತೇಳಿ ವರದಿಯಾಗಿದೆ. ಅದರಲ್ಲಿ 200,000 ಜನ ಸಾವನ್ನಪ್ತಾ ಇದ್ದಾರೆ
2: ಪ್ರತಿ ವರ್ಷ
3: 200,000 ಜನ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಪ್ರತಿ ದಿವಸಕ್ಕೆ 500 ಜನ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಒಂದು ಗಂಟೆಗೆ 20 ಜನ ಸಾವನ್ನಪ್ತಾ ಇದ್ದಾರೆ. ಪ್ರತಿ 3 ನಿಮಿಷಕ್ಕೆ ಒಬ್ರು ಸಾವನ್ನಪ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ 18-45 ವರ್ಷದ ವಯಸ್ಸಿನವರೇ ಆಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಓವರ್ ಸ್ಪೀಡಿಂಗ್. 80% ಅಪಘಾತಗಳು ಓವರ್ ಸ್ಪೀಡಿಂಗ್, ಅತಿಯಾದ ವೇಗದಿಂದ ಆಗ್ತದೆ ಅಂತೇಳಿ ವರದಿಯಾಗಿದೆ. 70-80% ರಸ್ತೆ ಅಪಘಾತಗಳು ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳ ಅಪಘಾತಗಳಿಂದ ಆಗ್ತದೆ ಅಂತೇಳಿ ವರದಿಯಾಗಿದೆ.
2: ರಸ್ತೆ ಅಪಘಾತಗಳು ವೇಗಕ್ಕೆ ಮೂಲ ಕಾರಣ ಅಂತ ತಾವು ಹೇಳಿದ್ರೆ, ಈಗ ಸಾಕಷ್ಟು ಯುವಕರು ಅಪಘಾತಗಳಿಗೆ ಒಳಗಾಗ್ತಾರೆ ಅನ್ನುವಂತ ಮಾಹಿತಿ ತಾವು ಕೊಡ್ತಾ ಇದ್ದಾರೆ. ಯುವಕರೇ ಅಪಘಾತಗಳಿಗೆ ಒಳಗಾಗಲಿಕ್ಕೆ ವೇಗ ಅಷ್ಟೇ ಕಾರಣ ಮತ್ತು ಬೇರೆ ಏನೇನು ಕಾರಣಗಳು ಇರಬಹುದು?
3: ಸರ್, ಮುಖ್ಯವಾಗಿ ವೇಗದಿಂದ ವಾಹನಗಳನ್ನು ಚಲಾಯಿಸುವುದು, ಮೊಬೈಲ್ ಬಳಸುವುದು, ಮೆಸೇಜ್ ಮಾಡುವುದು, ಮೊಬೈಲ್ಸ್ ಅಲ್ಲಿ ವಾಹನ ಚಲಾಯಿಸುತ್ತಾ ರೀಲ್ಸ್ ನೋಡುವುದು, ಪಾನ ಮಾಡಿ ವಾಹನ ಚಲಾಯಿಸುವುದು, ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡುವುದು, ಹೆಲ್ಮೆಟ್ ಧರಿಸದೇ ಇರುವುದು, ಕಾರ್ ಅಲ್ಲಿ ಸೀಟ್ ಬೆಲ್ಟ್ ಧರಿಸದೇ ಇರುವುದು ಪ್ರಧಾನ ಕಾರಣಗಳಾಗಿರುತ್ತೆ.
2: ರಸ್ತೆ ಅಪಘಾತಗಳು ಸಾಕಷ್ಟು ರೀತಿಯ ಆಗಲಿ ಕಾರಣ ವೇಗ ಮುಖ್ಯ ಕಾರಣ ಅನ್ನುವಂಥದ್ದು, ಜೊತೆಗೆ ನಿರ್ಲಕ್ಷ್ಯ ಕೂಡ ಕಾರಣ ಆಗ್ತದೆ. ಈಗ ಬೈಕ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದ ಹೆಲ್ಮೆಟ್ ಆಗಲಿಲ್ಲ, ಮೂರು ಜನ ರೈಡ್ ಮಾಡ್ತಕ್ಕಂಥದ್ದು, ನೀವು ಹೇಳ್ದಂಗೆ ಮದ್ಯಪಾನ ಸೇವನೆ ಮಾಡಿ ಎಂಜಾಯ್ ಮಾಡ್ಕೊಂತ ಹೋಗೋದು, ಅದು ಕೂಡ ಕಾರಣ ಆಗ್ತದೆ ಅನ್ನುವಂಥದ್ದು. ಅಪಘಾತ ಆದಾಗ ಏನೆಲ್ಲ ತೊಂದರೆಗಳಾಗ್ತವೆ ಸರ್?
3: ಅಪಘಾತ ಆದಾಗ ಅವರಿಗೆ ಇಮಿಡಿಯೇಟ್ಲಿ ಏನಂದ್ರೆ ಅವರಿಗೆ ಜೀವ ಕಳ್ಕೊಳ್ಳುವ ಸಾಧ್ಯತೆಗಳು ಇರುತ್ತೆ, ಮತ್ತೆ ಶಾಶ್ವತ ಅಂಗವೈಕಲ್ಯ ಆಗುವ ಚಾನ್ಸಸ್ ಇರುತ್ತೆ, ಅವರು ಮರಳಿ ಅವರ ಜಾಬ್ಗೆ ವಾಪಸ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ, ಹಾಗೂ ಮತ್ತೆ ಅವ್ರ ಕುಟುಂಬಕ್ಕೆ ಆರ್ಥಿಕ ನಷ್ಟ ಆಗುತ್ತೆ, ಹಾಗೂ ನಮ್ಮ ಇಡೀ ದೇಶಕ್ಕೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು 3% ಲಾಸ್ ಆಗುತ್ತೆ. ನಮ್ಮ ಇಡೀ ಭಾರತ ದೇಶದ GDP ಬಂದು 400,000 ಕೋಟಿ ಇದೆ, ಅದರಲ್ಲಿ 3% ಅಂದ್ರೆ 12,000 ಕೋಟಿ. ಕರ್ನಾಟಕ ರಾಜ್ಯದ ಬಜೆಟ್ ಬಂದು 4.5 ಲಕ್ಷ ಕೋಟಿ, ಅಂದ್ರೆ 3 ರಾಜ್ಯದ ವಾರ್ಷಿಕ ಬಜೆಟ್ ಸಮ ನಮಗೆ ಆರ್ಥಿಕ ನಷ್ಟ. ಅದು ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಸವಾಲಾಗಿದೆ.
2: ನಿಜವಾಗ್ಲೂ ಸರ್, ಆರ್ಥಿಕವಾಗಿ ನಮ್ಮ ದೇಶ ತೊಂದರೆ ಒಳಗಾಗಲಿಕ್ಕೆ ಕಾರಣ ಇದು ಕೂಡ ಒಂದು ಕಾರಣ ಆಗ್ತದೆ. ಈಗ ಸಾಕಷ್ಟು ಜನ ರಸ್ತೆ ಅಪಘಾತ ಒಳಗಾದಾಗ ಕೌಟುಂಬಿಕವಾಗಿ ತೊಂದರೆಗೊಳಗಾಗ್ತಾರೆ, ಸಾಮಾಜಿಕವಾಗಿ ತೊಂದರೆಗೊಳಗಾಗ್ತಾರೆ, ಮತ್ತೆ ಆರ್ಥಿಕವಾಗಿ ತೊಂದರೆಗಳಿಗಾಗ್ತಾರೆ ಅನ್ನುವಂಥದ್ದು. ಈ ಅಂಶಗಳನ್ನು ಗಮನ ಇಟ್ಟುಕೊಂಡು ಸರ್ಕಾರ ಈ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಿದೆ ಮತ್ತು ತಾವು ವೈದ್ಯರಾಗಿ ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ?
3: ನಿಯಮಗಳ ಉಲ್ಲಂಘನೆ ಆಗೋದ್ರಿಂದ ಅಪಘಾತ ಆಗ್ತಾ ಇರೋದು ವರದಿಯಾಗಿದೆ. ರಾಯಚೂರಲ್ಲಿ ನೋಡಿದಾಗ ಬಹಳಷ್ಟು ಕಡೆ ಪಾದಚಾರಿಗಳು ರಸ್ತೆ ಮ್ಯಾಗ ಅಡ್ಡಾಡ್ತಾ ಇದಾರೆ, ಅವ್ರು ಫುಟ್ಪಾತ್ ಅತಿಕ್ರಮಣ ಆಗಿರೋದ್ರಿಂದ ರಸ್ತೆಗೆ ಅನಿವಾರ್ಯವಾಗಿ ಅಡ್ಡಾಡ್ತಾ ಇದಾರೆ. ಅತಿ ವೇಗದಿಂದ ಬಂದು ಹಿಂಬದಿಯಿಂದ ವಾಹನಗಳು ಡಿಕ್ಕಿ ಹೊಡೆದು ಸಾವನ್ನಪ್ತಾ ಇದಾರೆ. ಹಾಗೂ ನಮ್ಮ ರಾಯಚೂರಿನ ಪ್ರಮುಖ ಬೀದಿಗಳಲ್ಲಿ ಸ್ಟೇಷನ್ ರೋಡ್ ಆಗಿರ್ಬೋದು, ಲಿಂಗ್ಸೂರ್ ರೋಡ್ ಆಗಿರ್ಬೋದು, ಗೋಶಾಲ್ ರೋಡ್ ಆಗಿರ್ಬೋದು, ಗಂಜ್ ಮತ್ತೆ ರಿಮ್ಸಿಗೆ ಹೋಗೋ ರೋಡ್ ಅಲ್ಲಿ ಬಹಳಷ್ಟು ಕಡೆ ಪಾದಚಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಸಿಗ್ನಲ್ಡ್ ಜೀಬ್ರಾ ಕ್ರಾಸಿಂಗ್ ಇಲ್ಲ. ಯಾವುದೇ ನಿಯಮ ಉಲ್ಲಂಘನೆ ಮಾಡಿದಾಗ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆಟೋಮೆಟಿಕ್ ಆಗಿ SMS ಮಾಡಿ ಫೈನ್ ಮಾಡುವ ಮೂಲಕ ಇದನ್ನ ತಡೆಗಟ್ಟಬಹುದು ಅಂತೇಳಿ ನಾನು ಹೇಳ್ತೀನಿ.
2: ಸರ್, ಈಗ ರಸ್ತೆ ಅಪಘಾತ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಅಸುರಕ್ಷಿತ ರಸ್ತೆ ಕೂಡ ಕಾರಣ. ಆಮೇಲೆ ಅಸುರಕ್ಷಿತ ವಾಹನಗಳು, ಈಗ ವಾಹನಗಳು ಎಷ್ಟೋ ವರ್ಷಗಳು ಹಳೆದಾಗಿರ್ತವೆ, ಆಮೇಲೆ ಸರಿಯಾದ ಮೇಂಟೆನೆನ್ಸ್ ಮಾಡಿರಂಗಿಲ್ಲ, ಅವುಗಳು ಕೂಡ ಕಾರಣ ಆಗ್ತವೆ ಅನ್ನುವಂಥ. ಸರ್, ಈಗ ಈ ರಸ್ತೆ ಅಪಘಾತ ಆದ ತಕ್ಷಣನೇ ರಸ್ತೆ ಅಪಘಾತಕ್ಕೆ ಒಳಗಾಗಿರ್ತಕ್ಕಂತ ವ್ಯಕ್ತಿಯ ಸುರಕ್ಷತೆಗೆ ಸಾರ್ವಜನಿಕರ ಪಾತ್ರ ಏನು?
3: ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಆಗಿದೆ ಇಲ್ಲಿ. ರಸ್ತೆ ಅಪಘಾತ ಇತ್ತೀಚೆಗೆ ಗಾಂಧಿ ಚೌಕಲ್ಲಿ ಒಂದು ರಸ್ತೆ ಅಪಘಾತ ಆದವಾಗ ಆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯಲ್ಲಿ ರಕ್ತದ ಮಣ್ಣಿನಲ್ಲಿ ಬಿದ್ದಿರುತ್ತಾನೆ, ನೂರಾರು ಜನ ಅದನ್ನ ನೋಡ್ತಾ ನಿಂತಿರುತ್ತಾರೆ, ಕೆಲವೊಂದು ವಿಡಿಯೋ ಮಾಡ್ತಾ ಇದಾರೆ, ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದಾರೆ. ಬಟ್ ತಕ್ಷಣ ಮಾಡಬೇಕಾದ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಫಸ್ಟ್ 108 ಕಾಲ್ ಮಾಡಬೇಕು, ಅಪಘಾತಕ್ಕೆ ಒಳಗಾದ ವ್ಯಕ್ತಿನ ಸೇಫ್ ಪ್ಲೇಸ್ ಗೆ ಶಿಫ್ಟ್ ಮಾಡಬೇಕು, ಅಂದ್ರೆ ಫುಟ್ಪಾತ್ ಗೋ ಎಲ್ಲೋ ಶಿಫ್ಟ್ ಮಾಡಿ ಮತ್ತಿನ್ನೊಂದು ಅಪಘಾತ ಆಗ್ಲಾರ್ದಂಗ ತಡೆಗಟ್ಟಬೇಕು. ಕುತ್ತಿಗೆ ಬೆನ್ನಿಗೆ ಏನಾರ ಪೆಟ್ಟು ಬಿದ್ದಲ್ಲಿ ಆ ವ್ಯಕ್ತಿನ ಅಲಗಾಡಿಸಬಾರದು. ಕುತ್ತಿಗೆ ಬೆನ್ನುಭಾಗ ತಲೆಗೆ ಏಟ್ ಬಿದ್ದಿಲ್ಲ ಅಂದ್ರೆ ಆ ಪೇಷಂಟ್ ಸೇಫ್ ಪ್ಲೇಸ್ ಗೆ ಶಿಫ್ಟ್ ಮಾಡಬೇಕು. 108 ಕರೆ ಮಾಡಬೇಕು. ರಕ್ತಸ್ರಾವ ಆಗ್ತಿದ್ದಲ್ಲಿ ಒಂದು ಕ್ಲೀನ್ ಬ್ಯಾಂಡೇಜ್ ಕ್ಲೋತ್ ಕರ್ಚಿಫ್ ತಗೊಂಡು ರಕ್ತಸ್ರಾವ ಆಗೋ ಜಾಗದಲ್ಲಿ ಕಟ್ಟಿ ಅದನ್ನ ಪ್ರೆಷರ್ ಕೊಡೋದ್ರಿಂದ ರಕ್ತಸ್ರಾವ ನಿಲ್ಲಿಸಬಹುದು. ಮತ್ತೆ ಪೇಷಂಟ್ ಪ್ರಜ್ಞಾಹೀನಾಗಿದ್ದಾನ, ಉಸಿರಾಡ್ತಾ ಇದ್ದಾನೆ ಅಂತ ಚೆಕ್ ಮಾಡಬೇಕು. ಪೇಷಂಟ್ ಗೆ ಧೈರ್ಯ ತುಂಬಬೇಕು. ವ್ಯಕ್ತಿಗೆ ನೀರು ಕುಡಿಸೋದಾಗಲಿ ಔಷಧ ಕುಡಿಸೋದಾಗಲಿ ಆಹಾರವನ್ನು ಕೊಡುವುದಾಗ ಖಂಡಿತ ಮಾಡಬಾರದು.
2: ಅಂದ್ರೆ ಆ ಒಂದು ರಸ್ತೆ ಅಪಘಾತ ಆದ ತಕ್ಷಣನೇ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಸಾರ್ವಜನಿಕರು ಯಾರೇ ಆಗಲಿ ಸಹಾಯ ಮಾಡಿದ್ರೆ ಒಳ್ಳೇದು ಅಂತ. ಅತಿಯ ಪ್ರಾಣ ಉಳಿತದೆ, ಆತನ ಒಂದು ಪ್ರಾಣ ಉಳಿಸೋದ್ರಿಂದ ಆತನ ಕುಟುಂಬ ಕೂಡ ಉಳಿಸುವಂತ ಒಂದು ಪುಣ್ಯ ಆಗ್ತದೆ ಅನ್ನೋದು. ಸಾರ್ವಜನಿಕರಲ್ಲಿ ತುಂಬಾ ಭಯ ಇದೆ. ರಸ್ತೆ ಅಪಘಾತ ಆದ ತಕ್ಷಣನೇ ಯಾರು ಕೂಡ ಆತನನ್ನು ಮುಟ್ಟುವಂತದ್ದು, ಆತನನ್ನು ತಗೊಂಡು ಆಸ್ಪತ್ರೆಗೆ ಕಳಿಸುವಂತ ಒಂದು ವ್ಯವಧಾನ ಸಾರ್ವಜನಿಕರಲ್ಲಿಲ್ಲ. ಆ ಒಂದು ಪ್ರಜ್ಞೆ ಕೂಡ ಇನ್ನೂ ಸಾರ್ವಜನಿಕ ಬರ್ತಿಲ್ಲ. ಯಾಕಂತ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಮುಟ್ಟಿದ್ರೆ ಮತ್ತೆ ನಮ್ಮ ಮೇಲೆ ಕೇಸ್ ಆಗ್ತದೋ, ನಮ್ಮ ಮೇಲೆ ಕಿರಿಕಿರಿ ಆಗ್ತವೋ, ಈ ಒಂದು ಭಯ ಇನ್ನೂ ಸಾರ್ವಜನಿಕರಲ್ಲಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
3: ಸೊ ನೀವು ಹೇಳೋದು ಬಹಳ ಕರೆಕ್ಟ್ ಆಗಿದೆ. ಇದಕ್ಕಾಗಿ ಒಂದು ಕಾನೂನು ಬಂದಿದೆ, ಗುಡ್ ಸಮಾರಿಟನ್ ಲಾ ಅಂತ. ಅಂದ್ರೆ ಯಾರು ಅಪಘಾತಕ್ಕೆ ಒಳಗಾದವರಿಗೆ ಸಹಾಯ ಮಾಡುವವರಿಗೆ ಯಾವುದೇ ರೀತಿ ಪೊಲೀಸ್ ಕೋರ್ಟ್ ಕಚೇರಿ ಅಂತೆ ಅಲುಗಾಡಿಸಂಗಿಲ್ಲ, ಕಿರುಕುಳ ಕೊಡಂಗಿಲ್ಲ ಅಂತೇಳಿ ಒಂದು ಕಾನೂನು ಆಗಿದೆ. ಯಾರು ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಭಯ ಇರ್ತದೆ, ನಾವು ಹೋಗಿ ಆಸ್ಪತ್ರೆಗೆ ಮುಟ್ಟಿಸಿದ್ರೆ ನಮ್ದೆಲ್ಲ ಡೀಟೇಲ್ಸ್ ತಗೊಂಡು ನಮ್ಗೆ ಸಾಕ್ಷಿ ಸಲುವಾಗ ಪೊಲೀಸ್ ಸ್ಟೇಷನ್ಗೆ ನ್ಯಾಯಾಲಯಕ್ಕೆ ಇರ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಸಹಾಯ ಮಾಡ್ಬೇಕಂದ್ರೂ ಇಂಜರಿತಾ ಇದಾರೆ. ಅದಕ್ಕಾಗಿ ಕಾನೂನು ಬಂದಿದೆ. ಯಾರೇ ರಸ್ತೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿನ ಆಸ್ಪತ್ರೆಗೆ ಸೇರಿಸಿದ್ರೆ ಅವರಿಗೆ ಸಹಾಯ ಮಾಡಿದ್ರೆ ಯಾವುದೇ ಪೊಲೀಸ್ ಆಗಲಿ ನ್ಯಾಯಾಲಯದಲ್ಲಿ ಯಾವುದೇ ಕಿರುಕುಳ ನೀಡಂಗಿಲ್ಲ, ಅವ್ರಿಗೆ ಸಾಕ್ಷಿ ಕೊಡ್ಬೇಕಂತೇಳಿ ಒತ್ತಡ ಹೇರಂಗಿಲ್ಲ, ಅವ್ರದ್ದು ಐಡೆಂಟಿಟೀಸ್ ಅಲ್ಲಿ ಫೋನ್ ನಂಬರ್ ಅಲ್ಲಿ ತಗೊಳಕ ಒತ್ತಾಯ ಮಾಡುವಂಗಿಲ್ಲ.
2: ಅಂದ್ರೆ ಕಾನೂನು ಬಂದಿದೆ ಅಂದ್ರೆ ಗುಡ್ ಸಮರ್ಥನ್ ಲಾ ಅನ್ನುವಂಥ ಈ ಕಾನೂನು ಪ್ರಕಾರ ಯಾರಿಗಾದ್ರೂ ರಸ್ತೆ ಅಪಘಾತ ಆದ್ರೆ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾರಾದ್ರೂ ಸಹಾಯ ಮಾಡಬಹುದು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಂಗಿಲ್ಲ ಅನ್ನುವಂಥ ಮಾಹಿತಿ,
3: ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ಹೇಳಿದ್ದಾರೆ, 5,000 ರಿಂದ 6,000.
2: ಒಳ್ಳೆ ಒಂದು ಕಾನೂನು ಇದೆ ಸರ್. ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಅಪಘಾತಕ್ಕೆ ಒಳಗಾದ್ರೆ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಪ್ರಾಣವನ್ನು ಉಳಿಸಲಿಕ್ಕೆ ಮುಂದೆ ಬರಬೇಕು.
3: ನಿಮ್ಮ 5 ನಿಮಿಷ ಸಹಾಯ ಒಂದು ಜೀವವನ್ನು
2: ಉಳಿಸುತ್ತೆ,
3: ಅವರ ಶಾಶ್ವತ ಅಂಗವೈಕಲ್ಯ ಆಗ್ಲಾರ್ದಂಗ ಕಾಪಾಡುತ್ತದೆ.
2: ಸರ್, ರಸ್ತೆ ಅಪಘಾತ ಆದಾಗ ಬೇರೆ ಬೇರೆ ಅಂಗಗಳಿಗೆ ತೊಂದರೆಗಳಾಗ್ತವೆ. ಕೈ ಕಲ್ಲು ಮುರಿಬಹುದು, ತಲೆಗೆ ಪಟ್ಟಾಗಬಹುದು, ಅಥವಾ ಏನೆಲ್ಲ ಆಗಬಹುದು. ಆ ತರ ಆದಾಗ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಮತ್ತು ಟ್ರೀಟ್ಮೆಂಟ್ ಕೊಡಿಸಬೇಕು ಅನ್ನುವಂಥದ್ದು. ಈಗ ತಾವು ವೈದ್ಯರಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ಮೇಲೆ ಏನೇನು ಟ್ರೀಟ್ಮೆಂಟ್ ಪ್ರಾರಂಭ ಆಗ್ತದೆ, ಮತ್ತೆ ಆಮೇಲೆ ತಾವು ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿದ್ರಿ, ಈಗ ಕಾಲು ಮತ್ತು ಕೈ ಮುರಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ, ಈಗ ತಲೆಗೆ ಜಾಸ್ತಿ ಪೆಟ್ಟು ಬಿದ್ರೆ ಅವಾಗ ಏನ್ ಮಾಡ್ತಾರ, ಅದ್ರ ಬಗ್ಗೆ ಸ್ವಲ್ಪ.
3: ಸರ್, ಮೇನ್ಲಿ ಯಾವುದೇ ಒಂದು ಈ ತರ ಅಪಘಾತ ಒಳಗಾದಂತ ವ್ಯಕ್ತಿ ಆಸ್ಪತ್ರೆಯನ್ನ ಗೋಲ್ಡನ್ ಹವರ್ ಅಂತೀವಿ, ಅಂದ್ರೆ ಅಪಘಾತ ಆದ 60 ನಿಮಿಷಗಳ ಒಳಗಡೆ ಆಸ್ಪತ್ರೆಗೆ ಸೇರಿಸಿದ್ರೆ ಅದನ್ನ ಗೋಲ್ಡನ್ ಹವರ್ ಅಂತೀವಿ. ಆ ಸಮಯದಲ್ಲಿ ನೀವು ಆಸ್ಪತ್ರೆಗೆ ಸೇರಿಸಿದ್ರೆ ಅವರು ಜೀವ ಉಳಿಯೋ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಮತ್ತೆ ಶಾಶ್ವತ ಅಂಗವೈಕಲ್ಯ ತಡೆಗಟ್ಟುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಯಾವುದೇ ವೈದ್ಯರು ಈ ತರ ರಸ್ತೆ ಅಪಘಾತಗಳಿಂದ ಒಳಗಾದಂತ ವ್ಯಕ್ತಿ ಆಸ್ಪತ್ರೆಗೆ ಬಂದಾಗ ಫಸ್ಟ್ ನೋಡೋದಂದ್ರೆ ಏರ್ ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್, ಎಕ್ಸ್ಪೋಜರ್ ಅಂಡ್ ಡಿಸಬಿಲಿಟಿ ಅಂತೀವಿ ನಾವು. ಶ್ವಾಸನಾಳದಲ್ಲಿ ಏನಾರ ಬ್ಲಾಕ್ ಇದೆಯಾ, ಏನಾರ ರಕ್ತ ಗಂಟಲಲ್ಲಿ ಸಿಗಿಬಿದ್ದು ಅಥವಾ ಹಲ್ಲುಗಳು ಸಿಗಿಬಿದ್ದು ಶ್ವಾಸ ಆಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ನಾವು ನೋಡ್ತೀವಿ ಸರ್. ಮತ್ತೆ ಆ ಪೇಷಂಟ್ ಉಸಿರಾಡ್ತಾ ಇದೇನಾ ಇಲ್ಲ ಅಂತ ನೋಡ್ತೀವಿ. ಉಸಿರಾಡ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಕೃತಕವಾಗಿ ಅಂದ್ರೆ ಸಿಪಿಆರ್ ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್ ಕೊಟ್ಟು ಅವರಿಗೆ ಶ್ವಾಸ ಮತ್ತೆ ಆಗ್ಲಿಕ್ಕೆ ನೆರವು ಮಾಡಿ ಕೊಡ್ತೀವಿ ಸರ್. ಮತ್ತೆ ಸರ್ಕ್ಯುಲೇಷನ್, ಎಲ್ಲಾರ ಬ್ಲೀಡಿಂಗ್ ಆಗ್ತಿದ್ರೆ ಅದನ್ನ ಕಂಟ್ರೋಲ್ ಮಾಡ್ತೀವಿ, ಮತ್ತೆ ಅದನ್ನ ಬಿಪಿ ಕಂಟ್ರೋಲ್ಗೆ ತರಲಿಕ್ಕೆ ಏನಾರ ಕ್ರಮಗಳು ತಗೋಬೇಕು ಅದನ್ನೆಲ್ಲ ತಗೊಂತೀವಿ. ಮತ್ತೆ ಹೋಲ್ ಬಾಡಿ ಎಕ್ಸ್ಪೋಸ್ ಮಾಡಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅಪಘಾತಗಳು ಆಗಿದಾವೆ, ಎಲ್ಲೆಲ್ಲಿ ಪೆಟ್ ಆಗಿದೆ ಅಂತ ನೋಡ್ತೀವಿ. ಮತ್ತೆ ಏನಾರ ಕೈ ಕಾಲು ಮುರಿದಿದ್ರೆ ಅದಕ್ಕೆ ಒಂದು ಸ್ಪ್ಲಿಂಟ್ ಅಂತ, ಪ್ಲಾಸ್ಟರ್ ಅಂತ ಹಾಕಿ ಅದನ್ನ ಸ್ಥಿರ ಮಾಡ್ತೀವಿ ಸರ್.
2: ಓಕೆ ಸರ್. ಈಗ ಬಲವಾದ ತಲೆಗೆ ಏಟು ಬಿದ್ದಾಗ ಆತ ಮೂರ್ಛವಾಗಿರ್ತಾನೆ ಅಥವಾ ಪ್ರಜ್ಞೆ ತಪ್ಪಿರ್ತಾನೆ ಅಂತ ಸಮಯದಲ್ಲಿ ಆತನಿಗೆ ವಿಶೇಷವಾದ ಟ್ರೀಟ್ಮೆಂಟ್ ಸಿಗಬೇಕಾಗುತ್ತದೆ. ಆವಾಗ ಬೇರೆ ಬೇರೆ ರೀತಿಯ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ರಿ ಅಥವಾ ಬೆಂಗಳೂರಿಗೆ ಹೋಗ್ರಿ, ಧಾರವಾಡಕ್ಕೆ ಹೋಗ್ರಿ ಅಂತ ಒಂದು ಮಾಹಿತಿಯನ್ನು ವೈದ್ಯರು ಕೊಡ್ತಾರೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಥರ ತೊಂದರೆಗಳಿಗಾದಾಗ, ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ, ಕೋಮಕ್ಕೆ ಹೋದಾಗ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ?
3: 100% ಸರ್. ಈಗ ನಮ್ಮ ರಾಯಚೂರಲ್ಲೇ 4-5 ನ್ಯೂರೋ ಸರ್ಜನ್ಸ್ ಬಂದಿದ್ದಾರೆ. ರಿಮ್ಸಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ನವದೆಹಲಿ ಕಾರ್ಯನಿರ್ವಹಿಸಿದ್ದಾರೆ, ಹಲವಾರು ಪ್ರೈವೇಟ್ ಆಸ್ಪತ್ರೆ ಇನ್ಕ್ಲೂಡಿಂಗ್ ನಮ್ಮ ಶರಣ ಬಸವೇಶ್ವರ ಆಸ್ಪತ್ರೆಯಲ್ಲೂ ನ್ಯೂರೋ ಸರ್ಜನ್ಸ್ ಅವೈಲೇಬಲ್ ಇದ್ದಾರೆ. 24/7 ಅವರು ಅವೈಲೇಬಲ್ ಇರ್ತಾರೆ. ಎಂಥದೇ ಹೆಡ್ ಇಂಜುರಿ ಆದರೆ ಅದನ್ನು ಟ್ಯಾಕಲ್ ಮಾಡೋಂಥ ಎಲ್ಲ ಉಪಕರಣಗಳು ಇದ್ದಾವೆ. ICU ಫೆಸಿಲಿಟಿ ಇದೆ, OT ಆಪರೇಷನ್ ಥಿಯೇಟರ್ ಫೆಸಿಲಿಟಿ ಇದೆ. ಸೊ ಖಂಡಿತ ಎಲ್ಲವನ್ನೂ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು, ಯಾವುದೇ ಹೈದರಾಬಾದ್ ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ರಿಮ್ಸ್ ಆಸ್ಪತ್ರೆಯಲ್ಲಿನೂ ಟ್ರಾಮಾ ಸೆಂಟರ್ ಅಂತ ಆಗಿದೆ, ನವೋದಯದಲ್ಲೂ ಇದೆ, ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ಫೆಸಿಲಿಟಿ ಇದೆ ಸರ್.
2: ಸರಿ, ಹಾಗೆಯೇ ತಾವು ಎಲ್ಬು ಕೀಲು ತಜ್ಞ ವೈದ್ಯರಾಗಿ, ಈಗ ರಸ್ತೆ ಅಪಘಾತ ಆದಾಗ ಏನೆಲ್ಲ ಆಗಿರ್ತದೆ, ಕೈಕಾಲು ಕಟ್ಟಾಗಿರ್ಬೋದು, ನರಗಳು ಕಟ್ಟಾಗಿರ್ತದೆ, ಈ ಥರ ಈ ಕೈಕಾಲು ಕಟ್ಟಾದಾಗ ಅಥವಾ ನರ ಕಟ್ಟಾದಾಗ ಇದಕ್ಕೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ, ಇದಕ್ಕೇನು ಪರಿಹಾರ ಇದೆ ಅಂತ?
3: ಸೊಂಟ ಎಲುಬು ಮುರಿಯೋದು, ತೊಡೆ ಎಲುಬು ಮುರಿಯೋದು, ಭುಜ ಎಲುಬು ಮುರಿಯೋದು, ಮತ್ತೆ ಕೈಕಾಲುಗಳು ಮುರಿಯೋದು, ಇವು ಸಾಮಾನ್ಯವಾಗಿ ಇವೆಲ್ಲದಕ್ಕೂ ನಾವು ಬಹಳಷ್ಟು ಯಾವುದೇ ಒಂದು ಎಲುಬು ಮುರಿದಿದ್ದಕ್ಕೆ ಇದೆಲ್ಲ ರೀತಿಯಿಂದ ಚಿಕಿತ್ಸೆಯಲ್ಲಿ ಲಭ್ಯವಾಗಿರುತ್ತೆ.
2: ಸರಿ, ಈಗ ರಸ್ತೆ ಅಪಘಾತ ತಡೆಗಟ್ಟುವ ವಿಷಯಕ್ಕೆ ಬಂದಾಗ ತಾವು ವೈದ್ಯರಾಗಿ ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ? ವಿಶ್ವನಲ್ಲಿ ನಗರ ಪ್ರದೇಶದಲ್ಲಿ ರಸ್ತೆಗಳ ಬಗ್ಗೆ ಗೊತ್ತಿದೆ, ಆಮೇಲೆ ಇಲ್ಲಿನ ರೂಲ್ಸ್ ರೆಗ್ಯುಲೇಷನ್ ಅಂತ ಸಂಚಾರ ನಿಯಮಗಳ ಬಗ್ಗೆ ಹೆಂಗ್ ಪಾಲನೆ ಮಾಡ್ತಾರಂತ ಗೊತ್ತಿದೆ. ಈ ತರ ರಸ್ತೆ ಅಪಘಾತಗಳು ಆಗದೆ ಇರುವಂತ ಒಂದು ವ್ಯವಸ್ಥೆ ಆಗ್ಬೇಕಂದ್ರೆ ವೈದ್ಯರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೇನೆ?
3: ಸರ್, ಮುಖ್ಯವಾಗಿ ಅತಿ ವೇಗದಿಂದ ವಾಹನ ಚಲಾಯಿಸೋದು ಫಸ್ಟ್ ನಿಲ್ಲಿಸಬೇಕು. ಮೊಬೈಲ್ ಬಳಸುತ್ತಾ ವಾಹನ ಚಲಾಯಿಸೋದು ನಿಲ್ಲಿಸಬೇಕು. ಮತ್ತೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ನಿಲ್ಲಿಸಬೇಕು. ISI ಸರ್ಟಿಫೈಡ್ ಹೆಲ್ಮೆಟ್ ಧರಿಸಬೇಕು. ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು. ರಾತ್ರಿ ಹೊತ್ತು ಜಾಸ್ತಿ ಮಳೆ ಇರಬೇಕಾದ್ರೆ, ತುಂಬಾ ರಾತ್ರಿ ಆಗಿದ್ರೆ ಅಥವಾ ನಿದ್ದೆ ಬರ್ತಾ ಇದ್ರೆ, ಆಯಾಸ ಇದ್ರೆ ಗಾಡಿಯನ್ನು ಸೈಡಿಗೆ ತಗೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಸ್ವಲ್ಪ ಹೊತ್ತು ಬಿಟ್ಟು ಚಾಲನೆ ಮಾಡೋದ್ರಿಂದ ಬಹಳಷ್ಟು ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು.
2: ಚೂರು ಜಿಲ್ಲೆಯಲ್ಲಿ ಸಂಚಾರ ನಿಯಮಗಳು ಸಾಕಷ್ಟು ಸರಿಯಾಗಿ ಜಾರಿ ಆಗ್ತಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಸಂಚಾರ ನಿಯಮಗಳು ಅನುಷ್ಠಾನ ಆಗೋದೇ ಇರೋದಕ್ಕೆ ರಸ್ತೆ ಅಪಘಾತಗಳು ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದು?
3: ಖಂಡಿತ ಸರ್. ನಾನು ಆಲ್ರೆಡಿ ಹೇಳಿದಂಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಗೋವಾದಲ್ಲಿ ಯಾವುದೇ ಒಂದು ನೀವು ನಿಯಮ ಉಲ್ಲಂಘನೆ ಮಾಡಿದರೆ CCTV ದೃಶ್ಯದ ಮುಖಾಂತರ ಸೆರೆ ಹಿಡಿದು ನಿಮಗೆ ಡೈರೆಕ್ಟ್ ನಿಮ್ಮ ಮೊಬೈಲ್ ಫೋನ್ಗೆ ಫೈನ್ ಆಗಿದೆ ಅಂತ ಮೆಸೇಜ್ ಬರುತ್ತದೆ, ಫೈನ್ ಕಟ್ಟಬೇಕಾಗುತ್ತೆ. ಆದರೆ ಇಲ್ಲಿ ರಾಯಚೂರಲ್ಲಿ ಏನಂದ್ರೆ ಆ ತರ CCTV ಆಧಾರಿತ ದೃಶ್ಯಗಳನ್ನ ಸೆರೆ ಹಿಡಿದು ಫೈನ್ ಕಟ್ಟಿಸುವಂತ ಪದ್ಧತಿ ಇಲ್ಲ. ಇಲ್ಲಿ ಏನಂದ್ರೆ ಯಾವ್ದಾರ ಪೊಲೀಸರು ಹಿಡ್ಕೊಂಡ್ರೆ ಅವ್ರಿಗೆ ಏನಾರ ಒಂದ್ ಸ್ವಲ್ಪ ಮಾತಾಡಿ ಏನಾರ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೋದನ ಒಂದು ಧೈರ್ಯ ಜನರಲ್ಲಿ ಬಂದಿದೆ. ಹಂಗಾಗಿ ಪದೇ ಪದೇ ಟ್ರಾಫಿಕ್ ವಯೋಲೇಷನ್ ಆಗ್ತಾ ಇದೆ.
2: ತಾವು ವೈದ್ಯರಾಗಿ ಸಾರ್ವಜನಿಕರು ಸಾಕಷ್ಟು ರೀತಿಯ ಒಂದು ರಸ್ತೆ ಅಪಘಾತಗಳಿಗೆ ಒಳಗಾಗ್ತಾರೆ. ರಸ್ತೆಗಳು ಕಿರಿದಾದ ರಸ್ತೆಗಳು ಇದಾವೆ ರಾಯಚೂರು ನಗರ ಪ್ರದೇಶದಲ್ಲಿ, ಅಲ್ಲಿ ಎಲ್ಲ ಸಾಕಷ್ಟು ರೀತಿಯ ಟ್ರಾಫಿಕ್ ಜಾಮ್ ಆಗ್ತದೆ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ. ಆದರೂ ಕೂಡ ಇದನ್ನ ಯಾವ್ದನ್ನ ತಲೆ ಕೆಡಿಸ್ಕೊಳ್ಳಾರ್ದೆ ಸಾರ್ವಜನಿಕ ಹಂಗೇನೆ ಹೋಗ್ತಾನೆ ಇರ್ತದೆ. ಈಗ ನಮ್ಮ ಸವಾಲಾಗಿರ್ತಕ್ಕಂಥದ್ದು ಕಿರಿದಾದ ರಸ್ತೆಗಳು, ಇದು ನಮ್ಮ ಕೈಯಲ್ಲಿಲ್ಲ, ಅದು ಜನಪ್ರತಿನಿಧಿಗಳು ಏನೆಲ್ಲ ಮಾಡಿದ್ರೆ ಆಗದ್. ವೈದ್ಯರಾಗಿ ಏನು ಸಲಹೆಗಳನ್ನು ಕೊಡ್ತೀರಿ ಸರ್?
3: ಹೇಳೋದೇನಂತ ಆಕ್ಸಿಡೆಂಟ್ ಆದ್ಮೇಗ ಅದನ್ನ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಆಕ್ಸಿಡೆಂಟ್ ಆಗದನ್ನ
2: ತಡೆಗಟ್ಟು.
3: ಜಿಡಿಪಿ 3% ಲಾಸ್ ಅಂದ್ರೆ 12 ಲಕ್ಷ ಕೋಟಿ ದೇಶಕ್ಕೆ ಆರ್ಥಿಕ ನಷ್ಟ ಆಗಿದೆ. ಎಷ್ಟೋ ಕುಟುಂಬಗಳು ಇವತ್ತು ನಾನು ಈ ಕಾರ್ಯಕ್ರಮ ಮುಗಿಸಿ ಹೋಗೋದ್ರ ಒಳಗೆ ಒಂದು 20 ಕುಟುಂಬಗಳು ತಮ್ಮ ಆತ್ಮೀಯರನ್ನು ಕಳೆದುಕೊಳ್ತಾರೆ ಅಂತ ಹೇಳಿ ನೋವಿಂದ ಹೇಳಬೇಕು. ಸೊ ಪ್ರತಿ 3 ನಿಮಿಷಕ್ಕೆ ಒಬ್ಬ ಯುವಕ ಸಾವನ್ನಪ್ಪುತ್ತಿದ್ದಾರೆ. ನಮ್ಮ ಯುವಕರು ರೋಡ್ ಅಲ್ಲಿ ತಮ್ಮ ಭವಿಷ್ಯವನ್ನು ಕಳೆದುಕೊಳ್ತಿದ್ದಾರೆ, ಜೀವವನ್ನು ಕಳೆದುಕೊಳ್ತಿದ್ದಾರೆ. ರಸ್ತೆಗಳು ಅಭಿವೃದ್ಧಿ ಸಂಕೇತವಾಗಬೇಕ ಹೊರತು ಜೀವನ ತೆಗೆದುಕೊಳ್ಳುವ ಸಂಕೇತವಾಗಬಾರದು ಅನ್ನೋದು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ರಾಯಚೂರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ ಗಾಂಧಿ ಚೌಕ್ ಆಗಿರ್ಬೋದು, ಸ್ಟೇಷನ್ ರೋಡ್ ಆಗಿರ್ಬೋದು, ಚಂದ್ರಮೋಷಿ ಚೌಕ್ ಆಗಿರ್ಬೋದು, ಪಟೇಲ್ ಚೌಕ್ ಆಗಿರ್ಬೋದು, ಇಲ್ಲೆಲ್ಲ ಸಾಕಷ್ಟು ಎಟಿಎಂ ಸರ್ಕಲ್ ಆಗಿರ್ಬೋದು, ಅನುಭವಿ ಚೌಕ್ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಬಹಳ ಆಗಿದೆ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಇಲ್ಲ, ಮತ್ತೆ ಬಹಳಷ್ಟು ಕಡೆ ಡಿವೈಡರ್ಸ್ ಇಲ್ಲ. ಟ್ರಾಫಿಕ್ ಸಿಗ್ನಲ್ ಇಲ್ಲದ ಕಾರಣ ಒಂದು ಗೊಂದಲ ಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೆ ಬಹಳಷ್ಟು ಕಡೆ ಪಾದಚಾರಿ ರಸ್ತೆಗಳು ಅತಿಕ್ರಮಣ ಆಗಿ ಜನರು ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಹೈದರಾಬಾದ್ ರೋಡ್ ಇಂದ ಲಿಂಕ್ಸ್ ರೋಡ್ ಗೆ ಕನೆಕ್ಟ್ ಮಾಡುವ ಒಂದು ಬೈಪಾಸ್ ರಸ್ತೆವನ್ನು ನೋಡಿದ್ರೆ ಅಲ್ಲಿ ಏನಂದ್ರೆ ಸರ್, ಮರ್ಚೇಡ್ ವೆಂಕಟಾಪುರ ಮತ್ತೆ ಮಂಚ್ಲಾಪುರ್ ಕಡೆಯಿಂದ ಗ್ರಾಮಸ್ಥರು ರಾಯಚೂರ್ ಕಡೆ ಬರೋದು, ರಾಯಚೂರಿಂದ ಆ ಕಡೆ ಗ್ರಾಮಗಳಿಗೆ ಹೋಗುವವರಿಗೆ ಏನಾಗಿದೆ ಅಂದ್ರೆ ನ್ಯಾಷನಲ್ ಹೈವೇ ಮ್ಯಾಗೆ ಆ ಬೈಪಾಸ್ ರಸ್ತೆ ಮ್ಯಾಗೆ ಬೇರೆ ಬೇರೆ ಊರುಗಳಿಂದ ಗಾಡಿ ಬರೋವರಿಗೆ ಈ ಅಡ್ಡ ರಸ್ತೆಗಳ ಬಗ್ಗೆ ಗೊತ್ತಿರಲ್ಲ. ಅವರು ಫಾಸ್ಟ್ ಆಗಿ ಬರ್ತಿರ್ತಾರೆ, ಈ ಕಡೆಯಿಂದ ಇವರು ಬರ್ತಾ ಇದಾರೆ, ಮುಖಾಮುಖಿಯಾಗಿ ಬಹಳಷ್ಟು ರಸ್ತೆ ಅಪಘಾತಗಳು, ದೊಡ್ಡ ದೊಡ್ಡ ಅಪಘಾತಗಳು ಆಗ್ತಾ ಇದಾವೆ. ಸೊ ಇಂಥದ್ರಲ್ಲಿ ಏನಾದ್ರೆ ನಾವು ಸರ್ವಿಸ್ ರೋಡ್ ಕೊಡೋದ್ರ ಮೂಲಕ ಅಥವಾ ಓವರ್ ಬ್ರಿಡ್ಜ್ ಕನೆಕ್ಟ್ ಮಾಡೋದ್ರ ಮೂಲಕ ಇಂಥ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು. ಗಂಜ್ ರೋಡ್ ಇಂದ ಶಕ್ತಿನಗರ್ ಹೋಗೋ ದಾರಿಯಲ್ಲಿ ಯಾವುದೇ ಒಂದು ಡಿವೈಡರ್ ಇಲ್ಲ, ಸ್ಪೀಡ್ ಆಗಿ ಓವರ್ಟೇಕ್ ಮಾಡುತ್ತಾ ರಸ್ತೆ ಅಪಘಾತಗಳು ಬಹಳಷ್ಟು ಆಗ್ತಾ ಇದಾವೆ. ಸೊ ನಾವು ಜನರಲ್ ಆಗಿ ಮಾತಾಡೋದಕ್ಕಿಂತ ರಾಯಚೂರಿಗೆ ಸಂಬಂಧಪಟ್ಟಂತೆ ರಾಯಚೂರಿಗೆ ಏನು ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಈವನ್ ಸ್ಟೇಷನ್ ರೋಡ್ ಅಲ್ಲಿ 3:30 to 5:00 ಟೈಮಲ್ಲಿ ಶಾಲಾ ಮಕ್ಕಳು ಸ್ಕೂಲಿಂದ ಬರ್ತಾ ಇರ್ತಾರೆ, ಅವರು ರೋಡ್ ಕ್ರಾಸ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇರ್ತಾರೆ, ಅವ್ರ ಜೀವನಕ್ಕೆ ತೊಂದರೆ ಇದೆ. ಸೊ ಅಲ್ಲಿ ಒಂದು ಸಿಗ್ನಲ್ ಕಂಟ್ರೋಲ್ ಜೀಬ್ರಾ ಕ್ರಾಸಿಂಗ್ ಅಂತ ಇರಬೇಕು. ಅದಲ್ಲದೆ ಎಲ್ಲಾ ಕಡೆನು ಬಹಳಷ್ಟು ಪ್ರಮುಖ ಬೀದಿಗಳಲ್ಲಿ ಸಿಗ್ನಲ್ ಕಂಟ್ರೋಲ್ ಜೀಬ್ರಾ ಕ್ರಾಸಿಂಗ್ ಇರಬೇಕು. ಬಹಳಷ್ಟು ಮಂದಿ ವಯಸ್ಸಾದವರು, ಮಕ್ಕಳು, ಹೆಣ್ಣುಮಕ್ಕಳು ರೋಡ್ ಕ್ರಾಸ್ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕಂತೇಳಿ ನಾನು ಒತ್ತಾಯಿಸ್ತೇನೆ.
2: ಕೊನೆಯದಾಗಿ ತಾವು ವೈದ್ಯರಾಗಿ ರಸ್ತೆ ಅಪಘಾತಕ್ಕೆ ಒಳಗಾಗ್ತಕ್ಕಂತ ಸಾರ್ವಜನಿಕರಿಗೆ ಏನ್ ಕಿವಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ?
3: ನಿಮ್ಮ ಕುಟುಂಬಕ್ಕೆ ನೀವು ಸುರಕ್ಷಿತವಾಗಿ ಹೋಗಿ ವಾಪಸ್ ಕುಟುಂಬಕ್ಕೆ ನೀವು ಅತ್ಯುತ್ತಮ ಉಡುಗೊರೆ ಕೊಡುವುದು
2: ನಿಜವಾಗ್ಲೂ ಸರ್. ಯಾಕಂದ್ರೆ ನಮ್ಮ ಜೀವನ ಜೀವ ಅಷ್ಟ ಅತ್ಯಂತ ಅಮೂಲ್ಯ. ಹೊರಗಡೆ ಹೋದ ತಕ್ಷಣನೇ ಮನೆಗೆ ಬರುವತಕ್ಕಂತ ಒಂದು ಮನೆಯಲ್ಲಿ ಸಾಕಷ್ಟು ಕುಟುಂಬದ ಸದಸ್ಯರು, ಕುಟುಂಬದ ಪ್ರೀತಿ ಪಾತ್ರರು ಕಾಯ್ತಿರ್ತಾರೆ, ತಂದೆ ತಾಯಿಗಳು ಕಾಯ್ತಿರ್ತಾರೆ, ಮಕ್ಕಳು ಕಾಯ್ತಿರ್ತಾರೆ. ಹಿಂಗೆಲ್ಲ ಇದ್ಮೇಲೆ ಹೊರಗೆ ಹೋಗುವಂತ ಸಂದರ್ಭ ಬಂದಾಗ ಅದೇನಂತ ಮೈ ತುಂಬಾ ಕಣ್ಣುಗಳು ಇಟ್ಕೊಂಡು ಹೊರಗೆ ಹೋಗಬೇಕಾಗ್ತದೆ. ಆ ರಸ್ತೆಯ ನಿಯಮಗಳನ್ನು ಕಂಪಲ್ಸರಿ ಪಾಲನೆ ಮಾಡಬೇಕಾಗ್ತದೆ. ಹೆಲ್ಮೆಟ್
3: ಕಡ್ಡಾಯವಾಗಿ ಚಲಾಯಿಸಬೇಕು. 80% ಅಪಘಾತಗಳನ್ನು ಬರೇ ನಿಧಾನವಾಗಿ ಚಲಾಯಿಸುವುದರಿಂದ ತಪ್ಪಿಸಬಹುದು. ಸೊ ನಮ್ಮ ಕುಟುಂಬದವರು ನಮ್ಮ ಮೇಲೆ ಅವಲಂಬಿತರಿರ್ತಾರೆ, ನಾವು ಸುರಕ್ಷಿತವಾಗಿ ಮನೆಗೆ ಹೋದ್ರೆ ಅದೇ ಅವರಿಗೆ ಅತ್ಯುತ್ತಮ ಉಡುಗೊರೆ ಕೊಟ್ಟಂಗೆ.
2: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಇದುವರೆಗೆ ನಮ್ಮ ಆಕಾಶವಾಣಿ ಬಂದು ರಸ್ತೆ ಅಪಘಾತಗಳಿಂದ ಆಗ್ತಕ್ಕಂಥ ತೊಂದರೆಗಳು ಮತ್ತು ಆ ತೊಂದರೆಗೆ ಒಳಗಾದಾಗ ಸಾರ್ವಜನಿಕರು ಏನು ಸಹಾಯ ಮಾಡಬೇಕು, ಹೇಗೆ ಸಹಾಯ ಮಾಡಬೇಕು ಮತ್ತು ನಮ್ಮ ಸುರಕ್ಷತೆ ನಿಯಮಗಳನ್ನು ಪಾಲನೆ ಮಾಡೋದರಿಂದ ರಸ್ತೆ ಅಪಘಾತಗಳು ಆಗದೇ ಇರತಕ್ಕಂಥ ಒಂದು ಸಂದರ್ಭಗಳು ಹೇಗೆ ಬರ್ತವೆ ಅನ್ನುವಂಥದ್ದು ಎಲ್ಲ ಒಂದು ವಿಷಯದ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೊಟ್ಟರೆ ತಾವು ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
3: ನಿಮಗೂ ಧನ್ಯವಾದಗಳು. ಎಲ್ಲ ಆಕಾಶವಾಣಿ ಕೇಳುಗರಿಗೆ, ಸಮಸ್ತ ರಾಯಚೂರು ನಾಗರಿಕರಿಗೆ ನನ್ನ ಧನ್ಯವಾದಗಳು ಸರ್.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದುವರೆಗೆ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳು ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ಹಾಗೂ ರಾಯಚೂರಿನ ಆರ್ಥೋಪೆಡಿಕ್ಸ್ ಸೊಸೈಟಿಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಶ್ರೀಹರ್ಷ ಪಾಟೀಲ್ ಇವರೊಂದಿಗೆ ಸಂದರ್ಶನವನ್ನು ಕೇಳಿಬಂದರೆ ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚೆ.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
8: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
9: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
8: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
9: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
8: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
9: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
8: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
9: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
8: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.

6:51ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಉತ್ಪಾದಕ ಸಂಘಗಳ ಪ್ರಾಯೋಜನ, ಈ ವಿಷಯ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:37 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಗಳ ನಂತರ ಸರಿಯಾಗಿ ಅಂದರೆ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿದೆ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನವಿ ಆಲಿಸಿದ ಅವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿದೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಈ ಭಾಗದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಶಾಸಕ ಜಿ ಮಂಜುನಾಥ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2 ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರಲ್ಲಿ ಸಚಿವರಾಗಲು ಒಬ್ಬರೂ ಸಮರ್ಥರಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಹಿರಿಯ ನಾಯಕ ಮಂಕಾಳು ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಹಿರಿಯರಿಗೆ ಅವಕಾಶ ಕೈತಪ್ಪಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಪತ್ರ ಬರೆದಿರುವ ಅವರು, ವಿರೋಧ ಪಕ್ಷಗಳ ಎಥೆನಾಲ್ ಬಳಕೆಗೆ ಹಾನಿಕಾರಕ ಮತ್ತು ವಾಹನಗಳ ಮೈಲೇಜ್ ಕಡಿಮೆಯಾಗಲಿದೆ ಎಂದು ತಪ್ಪಾಗಿ ಬಿಂಬಿಸುತ್ತಿವೆ. ವಿದೇಶದಲ್ಲಿ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳ ಲಾಬಿ ಒತ್ತಡಕ್ಕೆ ಮಣಿದು ಈ ರೀತಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಎಥೆನಾಲ್ ಬಳಸುವುದರಿಂದ ರೈತರಿಗೆ ಹೆಚ್ಚು ಆದಾಯ ಬರಲಿದೆ, ದೇಶದ ತಲಾವರಮಾನ ಹೆಚ್ಚಳವಾಗಿ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಾಗಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ತುಮಕೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದರು. ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಯ ದುರ್ಗದಹಳ್ಳಿಗೆ ಭೇಟಿ ನೀಡಿ ಮಳೆ ಇಲ್ಲದ ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿ ನೀರಿಲ್ಲದಾಗಿ ಅಡಿಕೆ ಸಸಿಗಳು ಒಣಗುತ್ತಿರುವುದನ್ನು ಪರಿಶೀಲಿಸಿದರು. ದುರ್ಗದಹಳ್ಳಿಯ ವಿವಿಧ ರೈತರ ತಾಕುಗಳಿಗೆ ಭೇಟಿ ನೀಡಿದ ವಿಜಯೇಂದ್ರ ನೇತೃತ್ವದ ನಿಯೋಗ ಮಳೆ ಇಲ್ಲದೆ ರಾಗಿ ಸೇರಿದಂತೆ ವಿವಿಧ ಬೆಳೆಗಳು ಬಿತ್ತನೆಯಾಗದೇ ಇರುವುದನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮಳೆಯ ಪ್ರಮಾಣ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ವರೆಗೆ ಇರಲಿದೆ ಎಂದು ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತ್ಯೋತ್ಸವ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಗರಿ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ

61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7ರಂದು ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಭಾರತವನ್ನು ಆರ್ಥಿಕ ಸ್ವಾವಲಂಬಿ, ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 11,42,732 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೇಳಿದ್ದಾರೆ. ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾಜಿ ರಾಜ್ಯಪಾಲ ಡಿವೈ ಪಾಟೀಲ್ ಇಂದು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಹಾರಾಷ್ಟದ ಕೊಲ್ಲಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಡಿವೈ ಪಾಟೀಲ್ ಅವರು 1967ರಿಂದ 1978ರವರೆಗೆ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಬಿಹಾರ, ತ್ರಿಪುರ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ.

0: ಉತ್ತೇಜಿಸಲು ಯಾವ ತರ ಒಂದು ದಾರಿಯನ್ನು ಮಾಡಿಕೊಡ್ಬೇಕು, ದಾರಿಯನ್ನು ತೋರಿಸ್ತವೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಘುಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
1: ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರ ಪರಿಕಲ್ಪನೆ ಬಹಳ ಸ್ಪಷ್ಟ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 85% ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರೇ ಇದ್ದಾರೆ. ಹಾಗಾಗಿ ಇವರ ಏನು ನಾವು ಹೊಲಗಳು ಅಥವಾ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ, ಅವು ಆರ್ಥಿಕವಾಗಿ ಅಷ್ಟೊಂದು ನಮಗೆ ಲಾಭ ತಂದುಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ರೈತರು ತಮ್ಮ ರೈತ ಉತ್ಪಾದಕ ಸಂಘಗಳನ್ನು ಕಟ್ಟಿಕೊಳ್ಳುವ ಮೂಲಕ ಅಂತ ಹೇಳಿದ್ರೆ, ಸುಮಾರು ಇಲ್ಲಿ 400 ರೈತರಿಂದ ಹಿಡಿದು 1,000 ಜನ ರೈತರ ತನಕ ತಮ್ಮ ಸಂಘಗಳನ್ನು ಕಟ್ಟಿಕೊಳ್ತಾರೆ. ಕೆಲವು ಸಂಘಗಳು ಬೆಳೆ ಆಧಾರಿತ ಸಂಘಗಳು ಸಹ ಇದೆ. ಈಗ ಉದಾಹರಣೆಗೆ ನಾವು ದ್ರಾಕ್ಷಿ ಬೆಳೆಗಾರರ ರೈತ ಉತ್ಪಾದಕ ಸಂಘ, ಮಾವು ಬೆಳೆಗಾರರ ಉತ್ಪಾದಕ ಸಂಘ, ಅದೇ ರೀತಿ ಇತ್ತೀಚೆಗೆ ಸಿರಿಧಾನ್ಯಗಳ ಬೆಳೆಗಳ ಉತ್ಪಾದಕ ಸಂಘ, ಹಣ್ಣು ತರಕಾರಿಗಳ ಬೆಳೆಗಳ ಉತ್ಪಾದಕ ಸಂಘ, ಹೀಗೆ ಹೋಗ್ತಾ ನಾವು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಈ ಎಲ್ಲ ರೈತ ಉತ್ಪಾದಕ ಸಂಘಗಳ ಮೂಲಕ ಕೃಷಿಕರು ಒಗ್ಗೂಡಿ ತಮ್ಮ ಬಾರ್ಗೇನಿಂಗ್ ಪವರ್ ಅಂತ ಹೇಳಿದರೆ ತಾವೇ ಬೆಲೆ ನಿಗದಿಪಡಿಸುವ ಒಂದು ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಈಗ ನೋಡಿ, ಒಂದು ರೈತ ಉತ್ಪಾದಕ ಸಂಘವನ್ನು ಅವರು ಕಟ್ಟಿಕೊಂಡಿದ್ದೆ, ಅದರಲ್ಲಿ ಅವರು ಸಂಘಟಿತರಾಗಿ ತಮ್ಮ ಪರಿಕರಗಳನ್ನು ಪಡೆದುಕೊಳ್ಬೋದು, ಮಾರುಕಟ್ಟೆಯಿಂದ ಪಡೆದುಕೊಳ್ಬೋದು. ಹಾಗೆ ಏನಾಗುತ್ತೆ, ಅವರಿಗೆ ಕಡಿಮೆ ದರದಲ್ಲಿ ಪರಿಕರಗಳು ಸಿಗುತ್ತೆ. ಒಂದು ಆನಂತರ ಅವರೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ ಒಂದು ಬೆಳೆ ಅಥವಾ 2-3 ಬೆಳೆಗಳನ್ನೇ ಅವರು ಬೆಳೆದಿದ್ದೆ, ಆದಲ್ಲಿ ಹೆಚ್ಚು ಉತ್ಪನ್ನ ಬರುತ್ತೆ. ಆ ಉತ್ಪನ್ನವನ್ನು ಎಲ್ಲರೂ ಸಂಘಟಿತರಾಗಿ ಮಾರುಕಟ್ಟೆ ಮಾಡಿದ್ದೆ, ಆದಲ್ಲಿ ದೂರದ ಮಾರುಕಟ್ಟೆಗಳನ್ನು ಮುಟ್ಟಲಿಕ್ಕೆ ಸಾಧ್ಯ, ಹೆಚ್ಚು ಬೆಲೆಗೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿದಾಗ ಒಬ್ಬ ರೈತ ತಾನೇ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಆಗುವ ಎಲ್ಲ ಕಷ್ಟಗಳಿಂದ ಹೊರಬಂದು ಅವುಗಳನ್ನು ಗುಂಪಾಗಿ ಮಾರುಕಟ್ಟೆ ಮಾಡಿದಾಗ ಅವನಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ.
0: ಕೆಲಸ ಕೂಡ ಕಡಿಮೆ ಆಗುತ್ತೆ,
1: ಅವನ ಉತ್ಪನ್ನಗಳಿಗೆ ಒಳ್ಳೆ ಮಾರುಕಟ್ಟೆ ಬರುತ್ತೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳು ಭವಿಷ್ಯದ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ, ಅದರಲ್ಲೂ ಕಡಿಮೆ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಭೂ ಹಿಡುವಳಿ ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಮಾತ್ರ ನಮ್ಮ ಕೃಷಿಕರಿಗೆ ಒಂದು ಆಶಾದೀಪ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ.
0: ಅಂದರೆ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ, ಈಗ ಒಬ್ಬ ರೈತರು, ಈಗ ಮಾವು ಬೆಳೆಯವರು ಇರ್ತಾರೆ, ಒಂದು 500 ಇರ್ತಾರೆ ಅಂತ ಇಟ್ಕೊಳ್ರಿ. ಮಾವು ಬೆಳೆ ಸಂಘವನ್ನು ಮಾಡಿಕೊಂಡು ಅವರು ಈ ಮಾರುಕಟ್ಟೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ಅವರು ಸದೃಢರಾದ್ರಪ್ಪ, ಮಾವು ಬೆಳೆಯಲ್ಲಿ ಅವರು ಸದೃಢರಾದ್ರು, ಅವರೇ ಕೂಡ ಇನ್ನೊಂದು ಸಂಘನು ತಮ್ದು ಇನ್ನೊಂದು ಬೆಳೆ ತಗೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈಗಾಗಲೇ ಅವರು ಮಾರುಕಟ್ಟೆ ಎಲ್ಲೆಲ್ಲಿ ಮಾರ್ಕೋಬೇಕು ಅನ್ನೋದು ಇಟ್ಕೊಂಡಿರ್ತಾರೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವರು ಇದನ್ನು ಕೂಡ ಅಲ್ಲೇ ತರೋದು, ಈ ವಸ್ತುನ ತಪ್ಪು, ಈ ಉದಾಹರಣೆಗೆ ದ್ರಾಕ್ಷಿನೋ ಅಥವಾ ಪೇರ್ಲೆ ಹಣ್ಣು ಅಥವಾ ಇನ್ನೇನೋ ಹಣ್ಣನ್ನ ತಂದು ನೀವು ಅದನ್ನು ಸೇರಿಸ್ಕೋಬಹುದು. ಅದಕ್ಕಾಗಿ ನೀವು ಬೇರೆ ಸಂಘನೇ ಮಾಡ್ಕೋಬಹುದು.
1: ಹೌದು, ಖಂಡಿತ. ಇನ್ನೊಂದು, ಒಂದು ರೈತ ಉತ್ಪಾದಕ ಸಂಘವನ್ನು ನೀವು ಕಟ್ಟಿ ಬೆಳೆಸಿದ್ದೆ, ಆದಲ್ಲಿ ತಾವು ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ರೈತ ಉತ್ಪಾದಕ ಸಂಘಗಳು ತಾನೇ ತಾನಾಗಿ ಹುಟ್ಟತಕ್ಕಂತ ಅವಕಾಶಗಳಿದೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಪ್ರಾಥಮಿಕ ಉತ್ಪಾದಕರು ಒಂದು ಕಡೆ, ಆ ಪ್ರಾಥಮಿಕ ಉತ್ಪಾದನೆಯನ್ನು ಅವರು ತಮ್ಮ ಸಂಸ್ಥೆಯ ಮೂಲಕ ತಾವೇ ಸಂಸ್ಕರಿಸಿ, ತಾವೇ ಮೌಲ್ಯವರ್ಧಿಸಿ, ತಾವೇ ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಒಂದು ಹೆಸರಿನಲ್ಲಿ ಮಾರಾಟ ಮಾಡಿದಾಗ ಅದಕ್ಕೆ ಮೌಲ್ಯ ಹೆಚ್ಚಾಗಿದೆ. ನೋಡಿ, ಉದಾಹರಣೆಗೆ ಒಂದು ರಾಗಿ, ಇದೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ವಿಷಯ. ನೀವು ರಾಗಿಯನ್ನು 1 kg ನೇರವಾಗಿ ಮಾರಾಟ ಮಾಡಿದಾಗ ನಿಮಗೆ ಬರುವ ಲಾಭ ಎಷ್ಟು, ಅದನ್ನು ನೀವು ಪೌಡರ್ ಮಾಡಿ ಮಾರಾಟ ಮಾಡಿದರೆ ನಿಮಗೆ ಬರುವ ಲಾಭ ಎಷ್ಟು, ಇನ್ನೂ ಅದಕ್ಕೆ ಕೆಲವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಎಲ್ಲ ಮಿಶ್ರಣ ಮಾಡಿ, ಈಗ ನಾವೇನು ನ್ಯೂಟ್ರಿ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಈಗ ಮಾಲ್ಟ್ ಅಂತ ಹೇಳ್ತೀವಿ, ಕೆಲವೆಲ್ಲ ಮಕ್ಕಳಿಗೆ ಪೌಷ್ಟಿಕದಾಯಕವಾದಂಥ ಆಹಾರಗಳನ್ನು ಉತ್ಪಾದನೆ ಮಾಡಿದ್ದೆ, ಆದಲ್ಲಿ ಅವರ ರೈತ ಉತ್ಪಾದಕ ಸಂಘದ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಿದ್ದೆ, ಆದಲ್ಲಿ ಅವರಿಗೆ ಆ ಮಾರ್ಜಿನ್ ಆಫ್ ಪ್ರಾಫಿಟ್ ಏನು, ಅಲ್ಲಿ ಬರ್ತಕ್ಕಂಥ ಲಾಭ ಹೆಚ್ಚಾಗುತ್ತೆ ಖಂಡಿತ. ಇದರಿಂದ ಅವ್ರಿಗೆ ಸಂಸ್ಥೆಗೂ ಅನುಕೂಲ ಆಗುತ್ತೆ, ಆ ಬೆಳೆದಂತ ರೈತವನಿಗೂ ಅನುಕೂಲ ಆಗುತ್ತೆ. ಅದೇ ಒಬ್ಬ ರೈತ ಮಾಡೋದು ಕಷ್ಟ, ಯಾಕಂದ್ರೆ ಅವನು ದೊಡ್ಡ ದೊಡ್ಡ ಮಿಷಿನ್ ತರಬೇಕಾಗುತ್ತೆ, ಲೇಬಲಿಂಗ್ ಮಾಡಬೇಕಾಗುತ್ತೆ, ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ, ಮಾರುಕಟ್ಟೆ ಹುಡುಕೋದು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಒಂದು ಸಂಘ ಇರೋದ್ರಿಂದ, ನೀವು ಒಗ್ಗಟ್ಟಾಗಿ ಒಂದು ಸಂಘಟನೆ ಇರೋದ್ರಿಂದ ನಿಮಗೆ ದೂರದ ಮಾರುಕಟ್ಟೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲರ ಹತ್ರ ಮೊಬೈಲ್ಸ್ ಇದೆ. ಇವತ್ತು ನೀವು ಬೇರೆ ದೇಶದ ಮಾರುಕಟ್ಟೆ ಹುಡುಕೋದು, ಬೇರೆ ರಾಜ್ಯದ ಮಾರುಕಟ್ಟೆ ಹುಡುಕೋದು ಇವತ್ತಿನ ದಿನದಲ್ಲಿ ಕಷ್ಟದ ವಿಷಯ ಏನಲ್ಲ. ನೀವು ಸ್ಮಾಲ್ ಸ್ಮಾಲ್ ವಿಡಿಯೋಸ್, ಅಂದರೆ ಸಣ್ಣ ಸಣ್ಣ ವಿಡಿಯೋ ಚಿತ್ರದ ತುಣುಕುಗಳನ್ನು ಮಾಡಿ, ನಿಮ್ಮ ಬೆಳೆ ಎಲ್ಲಿ ಬೆಳೆದ್ರಿ, ಆ ಬೆಳೆ ಬೆಳೆದಂಥ ಪರಿಸರ ಹೆಂಗಿತ್ತು, ಯಾವ ರೀತಿ ಇತ್ತು, ನೀವು ಯಾವ ರೀತಿ ಗೊಬ್ಬರ ಬಳಕೆ ಮಾಡಿದ್ದೀರಿ, ಅಂದರೆ ಈ ಒಂದು ಬೆಳೆ ಎಷ್ಟು ನೈಜತೆಯಿಂದ ಕೂಡಿದೆ, ಸದೃಢವಾಗಿ ಬೆಳೆದಿದೆ ಅನ್ನೋದು ಸಹ ಗ್ರಾಹಕರಿಗೆ ಮನವರಿಕೆ ಆಗಬೇಕು. ಇವತ್ತಿನ ದಿನ ಹೆಂಗಿದೆ, ಗ್ರಾಹಕರು ಬೇರೆ ದೇಶದ ಗ್ರಾಹಕರಾಗಿರ್ಬೋದು, ಬೇರೆ ಬೇರೆ ದೂರದ ಗ್ರಾಹಕರಾಗಿರ್ಬೋದು, ಆ ಉತ್ಪನ್ನ ಎಲ್ಲಿ ಬೆಳೆದರು, ಅದರ ಬೆಳೆಯುವಲ್ಲಿ ಬಳಸಿದಂಥ ರಾಸಾಯನಿಕಗಳೇನು, ಅಲ್ಲಿ ಬೆಳೆಯುವ ಪರಿಸರ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಅವ್ರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿಕೊಂಡಿರತಕ್ಕಂಥ ನಮ್ಮ ರೈತ ಬಾಂಧವರು ಎಲ್ಲೋ ಒಂದು ಕಡೆ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ಬೆಳೆ ಸ್ಥಿತಿಗತಿಗಳನ್ನು ನಮ್ಮ ಏನು ಕೊಂಡುಕೊಳ್ಳುವ ಕನ್ಸ್ಯೂಮರ್ಸ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಆನಂತರ ಗುಣಮಟ್ಟದ ಉತ್ಪಾದನೆಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಈಗ ನಾವು ರಫ್ತು ಮಾಡಬೇಕು ಅನ್ನೋದಾದರೆ ಅಲ್ಲಿ ಕೆಲವು ಮಾನದಂಡಗಳಿದೆ. ರಾಸಾಯನಿಕಗಳ ಬಳಕೆ ಅಲ್ಲಿ ಬಹಳಷ್ಟು ಕಡಿಮೆ ಇರಬೇಕು. ಅದು ಒಂದೊಂದು ದೇಶಕ್ಕೂ ಕೆಲವು ಮಾನದಂಡಗಳಿದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಉತ್ಪಾದಕರ ಸಂಘದ ವತಿಯಿಂದ ತಿಳ್ಕೊಳ್ಳೋದು ಬಹಳ ಈಜಿ. ಆನಂತರ ಅವುಗಳನ್ನು ನಾವು ಮುಟ್ಟುವಂತಹ ಒಂದು ಕೆಲಸವನ್ನು ಸಹ ನಮ್ಮ ಉತ್ಪಾದಕ ಸಂಘಗಳಿಂದ ಮಾಡಬೇಕಾಗುತ್ತೆ.
0: ಇನ್ನೊಂದು ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ಯಾವುದೇ ಒಂದು ವಸ್ತು ಇದೆಯಪ್ಪ, ಹೌದು, ಒಂದು ವಿದೇಶಕ್ಕೆ ನಾವು ಅದನ್ನು ಕಳಿಸ್ಕೊಡ್ಬೇಕು, ಅಲ್ಲಿ ಮಾರಬೇಕು. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, ಆದರೆ ಅಲ್ಲಿ ಅಪೂರ್ಣ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಆದರೂ ತಾವು ಒಂದು ಸಂಸ್ಥೆ, ರೈತ ಉತ್ಪಾದಕ ಸಂಸ್ಥೆ ಅಂತಿದ್ದಾಗ, ಈಗ ಅವರು ಹೊಸದಾಗಿ ಯಾವುದೋ ಒಂದು ವಸ್ತುನ ರಫ್ತು ಮಾಡಬೇಕು, ಮಾರುಕಟ್ಟೆಗೆ ಒಯ್ದು ಕೊಡಬೇಕಪ್ಪ ಬಾಳೆಹಣ್ಣು ಅಂತ ಇಟ್ಕೊಳ್ಳಿ, ಅವರಿಗೆ ಏನು ಮಾನದಂಡ ಇರುತ್ತೆ, ಇದ್ರ ಬಗ್ಗೆ ಇದು ಏನು ಕ್ವಾಲಿಟಿ, ಗುಣಮಟ್ಟ ಮತ್ತು ಗಾತ್ರ, ಅದ್ರ ಬಗ್ಗೆ ಇವೆಲ್ಲ ಮಾಡ್ಕೋತಾರೆ. ಮತ್ತೀಗ ಅದನ್ನ ಎಲ್ಲಿ ಯಾರ ಮೂಲಕ ಅದು ಒಡಂಬಡಿಕೆ ಆಗಬೇಕು, ಆ ಬಗ್ಗೆ ಸ್ವಲ್ಪ.
1: ಈಗ ನಿಮ್ಗೆ ಗೊತ್ತಿದೆ, ಕಪ್ಪೆಕ್ ಅಂತ ನಮ್ದಲ್ಲಿ ಸಂಸ್ಥೆ ಇದೆ, ನಮ್ಮ
0: ಕರ್ನಾಟಕ ಸರ್ಕಾರದ್ದು. ಹೌದು,
1: ಇದು ರಫ್ತನ್ನು ಉತ್ತೇಜನ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಸಂಸ್ಥೆ ಇದೆ.
0: ಹೌದು,
1: ಈಗ ರೈತ ಉತ್ಪಾದಕರ ಸಂಘಗಳು ಈ ಸಂಸ್ಥೆಯನ್ನು ಮೊದಲು ಸಂಪರ್ಕ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಸಂಸ್ಥೆ ಮೂಲಕ ನೀವು ರಫ್ತು ಮಾಡಿದ್ದೇ ಆದಲ್ಲಿ ನಿಮಗೆ ಸರ್ಕಾರದಿಂದ ಕೆಲವು ನೆರವು ಸಿಗುತ್ತೆ, ಜೊತೆಗೆ ಮುಂದಿನ ರಫ್ತು ಮಾರುಕಟ್ಟೆ ಹುಡುಕಿಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅದರಲ್ಲಿ ಎಲ್ಲಾ ಮಾನದಂಡ, ಯಾಕಂತೇಳಿ ನಾನು ಹೇಳಿದೆ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾನದಂಡ.
0: ತುಂಬಾ ಸಂತೋಷ ಕೆಪಿ ರಘುಪ್ರಸಾದ್ ಅವರೇ, ಯಾಕಂದ್ರೆ ಉತ್ಸಾಹಿ ರೈತರು ತಾವೇ ಮುಂದೆ ಹೋಗಿ ಎಲ್ಲೋ ತಗೊಂಡೋಗಿ ಮಾರುಕಟ್ಟೆ ಮಾಧ್ಯಮದ ಏನು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳ್ಕೊಂಡು ಅಲ್ಲಿ ಎಲ್ಲ ಮಾರಕ್ ಹೋಗ್ಬಿಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಇವ್ರ ರಕ್ಷಣೆಗೆ ಯಾರೂ ಇರಲ್ಲ. ಹಾಗಾಗಿ ಸರ್ಕಾರನೇ ಇಂತ ಒಂದು ಸಂಸ್ಥೆ ಕ್ಯಾಪೆಕ್ ಅನ್ನೋದನ್ನ ಸ್ಥಾಪನೆ ಮಾಡಿದೆ, ಅದು ನಿಮ್ಗಾಗೇ ಇರೋದು. ನೀವು ಅಲ್ಲಿ ಹೋದ್ರೆ ಅವರು ಹೀಗೆ ಮಾಡ್ರಿ, ಈ ತರದ ಏನು ಶುಲ್ಕವನ್ನು ಕೊಟ್ಟು ನೀವು ನೋಂದಣಿ ಮಾಡ್ಕೊಳ್ಳಿ, ಮತ್ತೆ ಒಂದೊಂದು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ.
1: ಈಗ ಇನ್ನೊಂದು ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಆ ಸಂಘಗಳನ್ನು ಮಾಡಿರೋ ಉದ್ದೇಶವೇ ತಾವು ಆದಷ್ಟು ಈ ಮಧ್ಯವರ್ತಿಗಳನ್ನು ಬಿಟ್ಟು ನೀವು ನೇರವಾಗಿ ಮಾರಾಟ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈ ಮಧ್ಯವರ್ತಿಗಳು ಈಗ ಬೇರೆ ಎಲ್ಲ
0: ಕ್ಷೇತ್ರ
1: ತಾವೇ ಮಾಡ್ಕೊಳ್ತಾ ಇದ್ದಾರೆ. ಈಗ ನೀವು ಬೆಳೆದ ಉತ್ಪನ್ನಗಳನ್ನು ಆದಷ್ಟು ಮಧ್ಯವರ್ತಿಗಳನ್ನು ತಾವು ಸಂಪರ್ಕ ಮಾಡದೆ ನೇರವಾಗಿ ನೀವು ಗ್ರಾಹಕರನ್ನು ಮುಟ್ಟಬೇಕು. ಆ ಒಂದು ಕೆಲಸವನ್ನು ರೈತ ಉತ್ಪಾದಕರ ಸಂಘದಿಂದ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನಿಗೆ ಮಾಡಿಕ್ಕೆ ಕಷ್ಟ ಆಗುತ್ತೆ. ನೀವು ಸಂಘಟಿತರಾಗಿದ್ದೀರಿ, 200 ಜನ ರೈತರಿದ್ದೀರಿ, 1,000 ಜನ ರೈತರಿದ್ದೀರಿ, ನೀವೆಲ್ಲರೂ ಸೇರಿ ಆದಷ್ಟು ಒಂದು ಅಥವಾ ಎರಡು ಉತ್ಪನ್ನಗಳನ್ನು ಬೆಳೆದ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಹೆಚ್ಚು ಬರುವಂತಹ ಒಂದು ಅಥವಾ ಎರಡು ಉತ್ಪನ್ನಗಳು ಬೆಳೀಬೇಕು. ಆನಂತರ ನಿಮ್ಮದೇ ಸ್ಥಳೀಯ ಹೆಸರಿನ ಒಂದು ಲೇಬಲಿಂಗ್ ಅಥವಾ ಬ್ರ್ಯಾಂಡಿಂಗ್ ಮಾಡೋದ್ರಿಂದ ನೀವು ಗ್ರಾಹಕರನ್ನು ಸೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಮಾವು ಬೆಳೆಗಾರ ಉತ್ಪಾದಕ ಸಂಘದವರು ಸಣ್ಣ ಸಣ್ಣ ಡಬ್ಬಿಗಳನ್ನು ಮಾಡಿ ಅವ್ರದೇ ಆದಂತಹ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ನೀವು ಮಂಡಿಗೆ ಹೋಗಿ ನೀವು ಟನ್ ಗಟ್ಟಲೆ ಮಾರಾಟ ಮಾಡೋದಕ್ಕಿಂತ ನೀವು ಬರೀ ಈ ರೀತಿಯ ಬಾಕ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ ಕೆಲವು ಸ್ಟ್ರಾಟಜಿಕ್ ಪ್ಲೇಸಸ್ ಅಂತ ಹೇಳ್ತೀವಿ, ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೋಗಿ ನಿಮ್ಮ ಉತ್ಪಾದಕರ ಸಂಘಗಳ ಹೆಸರಿನಲ್ಲಿ ಒಂದು ಆಕರ್ಷಕವಾದಂಥ ಡಬ್ಬಿ. ಈಗ ನೋಡಿ, ಈ ಮಾರಾಟ ಮಾಡಲಿಕ್ಕೆ ಹೋದಾಗ ಗ್ರಾಹಕರ ದೃಷ್ಟಿ ಯಾವತ್ತು ಈ ಪ್ಯಾಕಿಂಗ್ ಬಹಳ ಚೆನ್ನಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು.
0: ಅದರಲ್ಲಿ ಕೆಲವು ಹಣ್ಣು ಕೂಡ ಅದಕ್ಕೆ ಪೆಟ್ಟಾಗಿರ್ಬಾರ್ದು,
1: ಕಲೆ ಬಂದಿರಬಾರ್ದು. ಆ ಹಣ್ಣಿನ ಒಳ್ಳೆ ಫೋಟೋ ಇರಬೇಕಾಗತ್ತೆ, ಅಲ್ಲಿ ನೋಡೋರಿಗೆ ಆಕರ್ಷಣೆ ಆಗಬೇಕು. ಆಮೇಲೆ ಎಲ್ಲಿ ಬೆಳೆದ್ರು, ಈಗ ನಾವು ಶ್ರೀನಿವಾಸಪುರದ ಮಾವಿನ ಹಣ್ಣು ಅಂದ್ರೆ ಶ್ರೀನಿವಾಸಪುರ ಮೊದಲಿಂದ ಮಾವಿನ ಹಣ್ಣು ಬೆಳೆಯುವ
0: ಜಾಗ
1: ಅಂದ್ರೆ ಅಲ್ಲಿಂದ ಬಂತು ಈ ಮಾವಿನ ಹಣ್ಣು ಅಂದ್ರೆ ಆ ಮಾವಿನ ಹಣ್ಣಿಗೆ ತನ್ನದೇ ಆದ ವಿಶಿಷ್ಟ ಗುಣ ಇದೆ,
0: ಅದು
1: ಚೆನ್ನಾಗಿರುತ್ತೆ ಅಂತ. ಅದು ಅಲ್ಲಿ ದಾಖಲೆ ಆಗ್ಬೇಕು, ಮೆನ್ಷನ್ ಆಗ್ಬೇಕು,
0: ನಂಜನಗೂಡಿನ
1: ರಸಬಾಳೆ ಮೆನ್ಷನ್
0: ಎಲ್ಲರಿಗೂ ಗೊತ್ತಿದೆ
1: ಆಯ್ತಾ. ಈ ರೀತಿ ಮೆನ್ಷನ್ ಆದಾಗ ಏನಾಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ, ಅವರು ಉತ್ಸಾಹದಿಂದ ಬಂದು ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಾರೆ. ಅದರಿಂದ ನಮ್ಮ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಈ ಡಿಜಿಟಲ್ ಮೀಡಿಯಾಗಳು ಸಾಕಷ್ಟಿದೆ, ಅದರಲ್ಲೂ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮದು ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ, ಮೊದಲೇ ನಮ್ಮ ಉತ್ಪನ್ನ ಈ ರೀತಿ ಬೆಳೀತಾ ಇದ್ದೀವಿ, ಅದರ ಗುಣಮಟ್ಟ ಈ ರೀತಿ ಇದೆ, ಅದರ ರುಚಿ ಈ ರೀತಿ ಇದೆ ಅಂತ ಸ್ಮಾಲ್ ವಿಡಿಯೋಗಳನ್ನ ನೀವು ಮಾಡಿ ಅಪ್ಲೋಡ್ ಮಾಡ್ತಾ ಹೋದಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಉತ್ಪನ್ನಗಳ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಬರುತ್ತೆ, ಮಾಹಿತಿ ದೊರಕುತ್ತೆ. ಆನಂತರ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಿ, ನಿಮ್ಮನ್ನು ಹುಡುಕೊಂಡು ಬರುತ್ತಾರೆ, ಅದರಿಂದ ನಿಮ್ಮ ಮಾರುಕಟ್ಟೆ ಜಾಲ ವಿಸ್ತಾರ ಆಗ್ತದೆ.
0: ಈಗ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಈಗ ಸಾಮಾಜಿಕ ಮಾಧ್ಯಮ ಅಂತೇವೆ, ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ಮಾಧ್ಯಮಕ್ಕೆ ಹೋಗ್ಬೇಕು ಅಲ್ಲಿ ಅವರಿಗೆ ಅಷ್ಟು ಕೂಡ ಮಾಹಿತಿ ಇರಲ್ಲ, ಎಲ್ಲೋ ಒಂದೇನು ಯೂಟ್ಯೂಬ್ ಫೇಸ್ಬುಕ್ ಈ ತರ ಅಂದಿರ್ತಾರೆ. ಆದ್ರೆ ಅವರಿಗೆ ಬೇಕಾಗಿದ್ದ ಮಾಹಿತಿ ಎಲ್ಲಿ ಯಾರನ್ನ ಸಂಪರ್ಕ ಮಾಡೋದು ಅದು ಕೆಲವೊಂದ್ ಸಾರಿ ಗೊತ್ತಾಗಲ್ಲ.
1: ಈಗ ಏನಾಗುತ್ತೆ, ಕೆಲವು ಸಾರಿ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ರೀತಿಯ ಸಣ್ಣ ಸಣ್ಣ ಏನು ಅವರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನಮ್ಮ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಇನ್ಸ್ಟಾಗ್ರಾಮ್ ಇವತ್ತಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಇದೆ, ಈಗ ಫೇಸ್ಬುಕ್ ಇದೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ಗಳ ಮೂಲಕವೂ ಸಹ ತಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದರೆ ಇಲ್ಲಿ ಅಥೆಂಟಿಸಿಟಿ ಬಹಳ ಮುಖ್ಯ, ಇದು ಯಾವ ಮೂಲದಿಂದ ಬಂತು ಅನ್ನೋದು ಬಹಳ ಮುಖ್ಯ. ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು ಸಹ ತಾವು ತಮ್ಮ ಯಾಕಂತ ಹೇಳಿದ್ರೆ ಅವರ ಮಾರ್ಗದರ್ಶನದಲ್ಲೇ ಇವರು ಬೆಳೀತಾ ಇರೋದ್ರಿಂದ, ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮಗೆ ಯಾವ ರೀತಿ ಬೆಳೀರಿ ಅಂತ ಹೇಳ್ತಾ ಇರ್ತಾರೆ, ಸಮಸ್ಯೆ ಬಂದಾಗ ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ, ಅವ್ರ ಮೂಲಕ ತಮ್ಮ ಉತ್ಪನ್ನಗಳನ್ನು ಇನ್ನೂ ಹೆಚ್ಚು ಪ್ರಚಲಿತಗೊಳಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಅವರು ಹೆಚ್ಚು ಜನರಿಗೆ ತಮ್ಮ ಉತ್ಪನ್ನಗಳನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ನೋಡಿ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರತಿ ತಿಂಗಳು ಕೊನೆಯ ಶನಿವಾರ ರೈತ ಸಂತೆ ಅಂತ ನಾವು ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ವಿ. ಈ ಒಂದು ನಮ್ಮ
0: ಯಶಸ್ವಿಯಾಗಿ
1: ಮಾಡ್ತಾ ಇದ್ವಿ, ಈಗಾಗಲೇ 14-15 ರೈತ ಸಂತೆ ಆಯ್ತು ನಮ್ಮ ಕುಲಪತಿಗಳ ಪರಿಕಲ್ಪನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಬೆಂಗಳೂರಿಗೆ ತಂದು ಬೆಂಗಳೂರು ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಹಕರಿಗೆ ರೈತರು ಬೆಳೆದಂತಹ ತಾಜಾ ಉತ್ಪನ್ನಗಳು ಸಿಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಒಂದು ತಾಜಾ ಉತ್ಪನ್ನಗಳು ಬೆಂಗಳೂರು ನಗರದಲ್ಲೇ ಸಿಗುತ್ತೆ ಅನ್ನೋದಾದ್ರೆ, ಅದು ಒಂದು ವಿಶ್ವವಿದ್ಯಾನಿಲಯದ ಆವರಣದಲ್ಲೇ ಸಿಗುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಬಹಳ ಒಂದು ಉತ್ತಮವಾದಂತಹ ವಿಷಯ. ಹಾಗಾಗಿ ಹಲವು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾರೆ.
0: ಅದೇ ನಿಜವಾಗೂ ಅದೊಂದು ಒಳ್ಳೆ ಕಾನ್ಸೆಪ್ಟ್.
1: ಹೌದು,
0: ವಿಶ್ವವಿದ್ಯಾಲಯಕ್ಕೆ ಮತ್ತೆ ನಿಮ್ಮ ಕುಲಪತಿ ಮತ್ತೆ ನಿಮಗೆಲ್ಲ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಒಂದು ಜಾಗದಲ್ಲಿ ತಾವು ಒಂದು ಶುರು ಮಾಡಿರಿ, ಒಂದು ಗಿಡ ನೆಟ್ಟಿರಿ ಅಂದ್ರೆ
1: ಹೌದು,
0: ಈಗ ಅದು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ
1: ನೋಡಿ.
0: ಹಾಗಾಗಿ ಬರೋಂತ ಗ್ರಾಹಕರು ಹೆಚ್ಚೇ ಆಗ್ತಾರೋ ಹೊರತು ಕಡಿಮೆ ಇಲ್ಲ, ಅದೇ ತರ ಮಾರುವಂತವರು ಕೂಡ ಈಗ ಜಾಸ್ತಿನೇ ಆಗ್ತಾ ಇದ್ದಾರೆ.
1: ಈಗ ನೋಡಿ, ಈ ಕಳೆದ ಬಾರಿ ರೈತ ಸಂತಿನಲ್ಲಿ ಸುಮಾರು 250 ನಮ್ಮ ಕೃಷಿಕರು ಉತ್ಪಾದಕರು ಬಂದಿದ್ರು. ಮೊದಲು ನಾವು 100 ರೈತ ಉತ್ಪಾದಕರಿಂದ ನಾವು ಆರಂಭ ಮಾಡಿದಂತಹ ಸಂತೆ, ಇವತ್ತು 250 ಜನ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ರೆ, ಮೊದಲು 10,000-15,000 ಜನ ಭೇಟಿ ನೀಡ್ತಾ ಇದ್ರು, ಈಗ 25,000 ಜನ ಬಂದು ಭೇಟಿ ನೀಡ್ತಾರೆ.
0: ನೋಡಿ, ಒಂದು ತಮ್ಮ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆ ಇವತ್ತು ನಿಮ್ಮನ್ನ ಏನು ನಕಾಶೆಯಲ್ಲಿ ಮೇಲಿಟ್ಟಿದೆ.
1: ಹಾಗಾಗಿ
0: ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಂಗ್ ಪ್ರಾಮುಖ್ಯತೆ ಇದೆಯೋ, ನಿಮ್ಮ ಈ ಒಂದು ಮಾರುಕಟ್ಟೆ ವೇದಿಕೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀವು ತಂದ್ಕೊಟ್ಟೀರಿ.
1: ಹೌದು, ಖಂಡಿತ. ಇಲ್ಲಿ ಬಹುತೇಕ ಉತ್ಪಾದಕರು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ ಇವೆ, ಅದು ವಿಶೇಷ. ಈಗ ಮಾವು ಬೆಳೆಗಾರರ ಸಂಘ ಇರ್ಬೋದು ಅಥವಾ ಬೆಲ್ಲ ಮಾಡುವ ಒಂದು ಉತ್ಪಾದಕರ ಸಂಘ ಇರ್ಬೋದು,
0: ಉತ್ಪಾದನೆ ಮಾಡುವ ಸಂಘಗಳಿರ್ಬೋದು,
1: ಅವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ
0: ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ರು, ತುಂಬಾ ತಾಜಾ ಮತ್ತೆ ಎಲ್ಲಾ ತರದಿಂದ ಹೊಸ ವಸ್ತುಗಳೇ ನಮ್ಗೆ ಸಿಗ್ತವೆ, ಅಥವಾ ಸಿಗಲಾರದ ವಸ್ತುಗಳು ನಾವು ಹುಡುಕ್ತಾ ಇರ್ತೇವಲ್ಲ ಅಂತ ಸಸಿಗಳು ತಮ್ಮ ಹತ್ರ ಲಭ್ಯ ಇರ್ತವೆ.
1: ಹೌದು, ಈಗ ಅವರೆಲ್ಲರೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ತರಬೇತಿ ಪಡೆದಂತಹ ರೈತರು ಒಂದು, ಆ ನಂತರ ಅವರು ಉತ್ಪನ್ನಗಳ ಬೆಳೆಯುವ ವಿಧಾನ ಸಹ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಗೊತ್ತಿದೆ. ಆ ಪದಾರ್ಥ ಯಾವ ಊರಿಂದ ಬಂದಿದೆ, ಯಾವ ರೈತ ಬೆಳೆದಿರುವಂತಹ ಉತ್ಪನ್ನ ಅನ್ನೋದು ಸಹ ನಮಗೆ ಗೊತ್ತಿದೆ. ಅದೇ ನೀವು ಮಾರುಕಟ್ಟೆಗೆ ಹೋದರೆ ಎಲ್ಲಿಂದ ಉತ್ಪನ್ನ ಬಂತು ಅಂತ ಬಹಳಷ್ಟು ಜನರಿಗೆ ಮಾಹಿತಿ ಇರಲ್ಲ. ಹಾಗಾಗಿ ಈ ರೀತಿ ನೇರವಾಗಿ ರೈತರನ್ನು ಮತ್ತು ಬೆಂಗಳೂರಿನ ಗ್ರಾಹಕರನ್ನು ಒಂದು ಮುಖಾಮುಖಿ ಮಾಡುವಂತಹ ಒಂದು ಪ್ರಯತ್ನ ಇದು. ಹಾಗಾಗಿ ಈ ರೀತಿಯ ಸಂತೆಗಳು ಹೆಚ್ಚು ಹೆಚ್ಚು ಆದಾಗ ಏನಾಗುತ್ತೆ?
0: ಸರಿ, ನಮ್ಮ ಕೇಳುಗರಿಗೆ ಯಾವ ಜಾಗದಲ್ಲಿ, ತಮ್ಮ ವಿಶ್ವವಿದ್ಯಾಲಯದ ಜಾಗದಲ್ಲಿ ಈ ಒಂದು ಶನಿವಾರ ಸಂತೆಯನ್ನ ತಾವು ವಿಶ್ವವಿದ್ಯಾಲಯದ ವತಿಯಿಂದ ತಾವು ಏರ್ಪಾಡು ಮಾಡ್ತೀರಿ, ಅದನ್ನ ಹೇಳಿ.
1: ತಮ್ಮೆಲ್ಲರೂ ಗೊತ್ತಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಮುಖ ಆವರಣ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಏರ್ಪೋರ್ಟ್ ರೋಡ್ನಲ್ಲಿದೆ. ಜಕ್ಕೂರು ಏರೋಡ್ರಮ್ ಆಪೋಸಿಟ್ ಇದೆ. ನಮ್ಮ ಮುಖ್ಯ ದ್ವಾರದಿಂದ ಸುಮಾರು 1.5 kilometers ನೀವು ಬಂದಿದ್ದೆ ಅದಲ್ಲಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕ ಒಂದು ಗುಂಡು ತೋಪಿದೆ, ಮರಗಳಿದೆ. ಆ ಗುಂಡು ತೋಪಿನಲ್ಲಿ ಈ ರೈತ ಸಂತೆಯನ್ನು ಪ್ರತಿ ತಿಂಗಳು ಕೊನೆಯ ಶನಿವಾರ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಬರುವಂತಹವರು ನೇರವಾಗಿ ಕೃಷಿಕರು ಮತ್ತು ರೈತ ಉತ್ಪಾದಕ ಸಂಘಗಳಿಂದ ಬಂದಂತಹ ಉತ್ಪನ್ನಗಳು. ಹಾಗಾಗಿ ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮ.
0: ಡಾಕ್ಟರ್ KP ರಘುಪ್ರಸಾದ್ ಅವರೇ, ನಾವು ಕೆಲವೊಂದು ಮುಂಚೂಣಿ ರೈತರ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದೇವೆ. ಏನಂದ್ರೆ ಕೆಲವು ರೈತರು ಈಗಾಗಲೇ ಕೆಲವು ವರ್ಷಗಳಿಂದ ಹೀಗೆ ಮಾವಿನ ಹೂ ಬಿಡುತ್ತೆ, ಹೂ ಬಿಡುವ ಸಮಯದಲ್ಲಿ ಅವರು ಕೆಲವೊಬ್ಬ ಮುಂಚೂಣಿ ಗ್ರಾಹಕರನ್ನ ವಿದೇಶದಿಂದ ಕಂಡುಕೊಂಡಿರ್ತಾರೆ.
1: ಹೌದು,
0: ಅಂದ್ರೆ ಇಲ್ಲಿ ಹೂ ಬಿಡುವುದನ್ನೇ ಅವರಿಗೆ ತೋರಿಸ್ತಾರೆ. ಅವರು ಕೂಡ ಈಗ ಉದಾಹರಣೆಗೆ ಅಮೆರಿಕದಿಂದ ಕೆಲವೊಂದು ಗ್ರಾಹಕರು ಬಂದು ಇಲ್ಲಿ ಬಂದು ಈ ರೈತನ ಈ ಬೆಳೆ ಬಂದಂತ ಏನು ಮಾವಿನ ಮರ ಅಲ್ಲಿ ಎಷ್ಟು ಹೂ ಬಂದಿದೆ, ಯಾವ ತರ ಬಂದಿದೆ, ಅದನ್ನ ಮೊದಲೇ ನೋಡ್ಕೊಂಡು ಹೋಗ್ತಾನವ. ಏ ನನಗೆ ಇದು ಬೇಕಪ್ಪ ನನಗೆ ಅಂತೇಳಿ ಆಗ್ಲೇ ಅವ ವ್ಯವಹಾರ ಮಾಡ್ಕೊಂಡು ಹೋಗಿರ್ತಾನೆ.
1: ಈಗ ಮ್ಯಾಂಗೋ ಟೂರಿಸಂ ಅಂತ ಹೇಳಿ ಅದು ಒಂದು ಹೊಸ ಪರಿಕಲ್ಪನೆ. ಅದನ್ನ ಮ್ಯಾಂಗೋ ಬೆಳೆಗಳ ಉತ್ಪಾದಕರ ಏನು ಒಂದು ಸಂಘ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂತಹದ್ದು. ಅಂದ್ರೆ ನೀವ್ ಹೇಳದ ರೀತಿನಲ್ಲಿ ಈ ತೋಟಗಳಿಗೆ ಮೊದಲೇ ನಮ್ಮ ಗ್ರಾಹಕರನ್ನು ಹೋಗಿ ಆ ತೋಟವನ್ನು ಪರಿಚಯಿಸುವುದು.
0: ಗ್ರಾಹಕರೇ ಬಂದು ಏ ನನಗೆ ಬೇಕಪ್ಪ ಇದು ಅಂತ ಒಡಂಬಡಿಕೆ ಮಾಡ್ಕೊಂಡು ಹೋಗ್ತಾನೆ.
1: ಹೌದು,
0: ಆಮೇಲೆ ಹಂತ ಹಂತ ಈ ಒಂದು ಕಾಯಿ ಬಿಟ್ಟ ತಕ್ಷಣ ಈ ಒಂದು ಆಪೂಸ್ ಕಾಯಿ ಬಂದಿದೆಯಪ್ಪ ಇದು ಒಂದು ಮಿಳ್ಳೆ ಅಂತ, ಮತ್ತೆ ಒಂದ್ ಸ್ವಲ್ಪ ದೊಡ್ಡ ಗಾತ್ರದ್ದು, ಮತ್ತೆ ಸಂಪೂರ್ಣ ಗಾತ್ರದ್ದು, ಇದೆಲ್ಲ ನೋಡ್ಕೊಳ್ತಾನೆ ಇರ್ತಾನವ.
1: ಹೌದೌದು,
0: ಏನು ಒಂದು ನಿರ್ದೇಶನ ಪ್ರಕಾರ ಇವನು ಹೋಗ್ತಾ ಇರ್ತಾನೆ.
1: ಹೌದೌದು, ಅವನ
0: ಕಟಾವು ಮಾಡ್ಕೊಳ್ಳೋಕು ಅವನೇ ಬರ್ತಾನೆ.
1: ಅವನು
0: ಇಲ್ಲಾದ್ರೆ ಅವನ ನಿರ್ದೇಶನ ಮಾಡಿದ ಪ್ರಕಾರ ಇದು ಕಟಾವು ಮಾಡಿ ಮ್ಯಾಂಗೋನ ತಾ ತಗೊಂಡು ಹೋಗ್ತಾನೆ.
1: ಅಂದ್ರೆ ಗ್ರಾಹಕರ ಆದ್ಯತೆಗಳು ಗಳನ್ನು ಪರಿಗಣಿಸಿ ಉತ್ಪನ್ನಗಳನ್ನು ಕೆಲವು ಸರಿ ಬೆಳಿಬೇಕಾಗುತ್ತೆ. ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ, ಅವರ ಆದ್ಯತೆಗಳು ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕೊನೆಯದಾಗಿ ನಾವು ಮುಟ್ಟಬೇಕಾಗಿರೋದು ಗ್ರಾಹಕರು. ಹಾಗಾಗಿ ಗ್ರಾಹಕರನ್ನು ಸಹ ನಾವು ಅವರ ಏನು ಆದ್ಯತೆಗಳಾಗಿರ್ಬೋದು ಅಥವಾ ನಿರೀಕ್ಷೆಗಳನ್ನು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೆ ಆದರೆ ನಮ್ಮ ಮಾರುಕಟ್ಟೆ ಜಾಲವನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
0: ಇದು ಒಂದು ನಿರ್ದೇಶನ ಏನಂದ್ರೆ ಅವನು ಆರ್ಗ್ಯಾನಿಕ್ ಆಗಿ ಬೆಳೀರಿ,
1: ಹೌದು,
0: ಯಾವುದೇ ಒಂದು ಪೆಸ್ಟಿಸೈಡ್ ಬಳಸಬೇಡ್ರಿ, ಮತ್ತೆ ಇಂಥ ಗಾತ್ರದಲ್ಲೇ ಇರಬೇಕು,
1: ಹೌದು,
0: ಇಷ್ಟು ದಿನದಷ್ಟೇ ಇರಬೇಕು, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರದಲ್ಲಿ ಇರಬೇಕು ಕಾಯಿಗಳು, ಈ ತರ ಅವನು ಬಂದು ಹೇಳ್ಕೊಟ್ಟಾಗ ಅವನು ಅದೇ ತರ ಮಾಡಿ ಕಳಿಸ್ತಾನ. ಹಾಗಾಗಿ ಅವನಿಗೆ ಲಾಭನು ಕೂಡ ಸಿಗುತ್ತೆ, ಮತ್ತೆ ಅಲ್ಲಿನವರಿಗೂ ಕೂಡ ನೋಡ್ಪಾ ಇದು ಚೆನ್ನಾಗಿದೆ, ಇದು ಸಿಹಿಯಾಗಿದೆ, ಅವು ಖರೀದಿ ಮಾಡೋರಿಗೂ ಕೂಡ ಏ ನಮ್ಮ ಈ ವರ್ಷ ತಿಂದೇವಲ್ಲ ಮಸ್ಟ್ ಮುಂದಿನ ವರ್ಷನೂ ನಮ್ಗೆ ಬೆಳೆದುಕೊಡಪ್ಪ ನಮ್ಗೆ ಇಷ್ಟೇ ಅಥವಾ ಇನ್ನೂ ಜಾಸ್ತಿನೇ ಆಗುತ್ತೆ. ಹಿಂಗ್ ಕೆಲವು ರೈತರಿಗೆ ಅಲ್ಲಿ ಮುಂಚೂಣಿಯಲ್ಲಿ ಇರಂತ ರೈತರು ಆಗ್ಲೇ ಸಾಕಷ್ಟು ಉತ್ಪಾದನೆ ಮಾಡಿಕೊಂಡು ಲಾಭ ಮಾಡ್ಕೋತಾ
1: ಇದ್ದಾರೆ.
0: ಅನೇಕ ಬೆಳೆಗಳಿಗೆ ವಿಸ್ತರಣೆ,
1: ಅನೇಕ ಬೆಳೆಗಳು ಅಂದ ತಕ್ಷಣ ಈಗ ನೋಡಿ, ಈಗ ಸಿರಿಧಾನ್ಯಗಳಿದೆ. ಈಗ ಸಿರಿಧಾನ್ಯಗಳು ನಿಮಗೆ ಗೊತ್ತಿರಬಹುದು, ಮೊದಲು ಕೇವಲ ನಮ್ಮ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ, ನೈಜೀರಿಯಾ, ನೈಜರ್ ಈ ದೇಶಗಳಲ್ಲಿ ಬಹಳ ಬಳಕೆ ಆಗ್ತಾ ಇದ್ದು ಬೆಳೀತಾ ಇದ್ರು. ಚೈನಾದಲ್ಲೂ ಸುಮಾರು 5% ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೆನಡಾ ಮತ್ತು ಅಮೆರಿಕ, ಯುರೋಪ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳು ಸಿಗ್ತಾ ಇದೆ.
0: ನಮ್ಮ ಉತ್ಪನ್ನಗಳು ಅಲ್ಲಿ
1: ಸಿಗ್ತಾ ಇದೆ. ಅಂದ್ರೆ ಅವುಗಳನ್ನು ನಮ್ಮ ರೈತರು ಬೆಳೆದು ಈ ರೀತಿ ಉತ್ಪಾದಕ ಸಂಘಗಳ ಮೂಲಕ ಆ ದೇಶಗಳಿಗೆ ಕಳಿಸಿ ಅಲ್ಲಿ ಬಳಕೆ ವಿಧಾನ ಬೇರೆ ಆಗುತ್ತೆ. ಈಗ ನಾವು ಮುದ್ದೆ ಊಟ ಮಾಡಬಹುದು, ಅವರು ಅದನ್ನ ಬೇರೆ ರೀತಿಯ ಒಂದು
0: ಬೇರೆ ಪ್ರಮಾಣದಲ್ಲಿ
1: ಬೇರೆ ಒಂದು ರೂಪದಲ್ಲಿ
0: ಉಪಯೋಗ ಮಾಡಬಹುದು.
1: ಪಾಸ್ತಾ ಮಾಡಿ ಅವರು ತಿನ್ಬಹುದು,
0: ಚಾಕ್ಲೇಟ್
1: ಫ್ಲೇಕ್ಸ್ ಮಾಡಿ ತಿನ್ಬಹುದು. ಈ ರೀತಿಯ ಬೆಳಕೆ ಬೇರೆ ಆಗ್ಬಹುದು, ಆದ್ರೆ ಉತ್ಪನ್ನ ನಮ್ಮದೇ. ಹಾಗಾಗಿ ಆ ಗ್ರಾಹಕರ ಏನು ಅವರ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ಸಹ ನಾವು ಪರಿಗಣಿಸಿ ನಾವು ಉತ್ಪನ್ನಗಳು ಬೆಳೆದಿದ್ದೇ ಆದಲ್ಲಿ ನಮಗೆ ಹೆಚ್ಚಿನ ಮಾರುಕಟ್ಟೆ ಇಲ್ಲಿ ಸಿಗಲಿಕ್ಕೆ ಅವಕಾಶ ಇದೆ ಅಂತ.
0: ಹಾಗಾಗಿ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು.
1: ಹೌದು,
0: ರೈತ ಉತ್ಪಾದಕ ಸಂಸ್ಥೆಗಳು ಬೆಳೆದಂಗೆ ರೈತರು ಸಂಘಟಿತರಾಗ್ತಾರೆ, ಇನ್ನು ಬೆಳೆ ಜಾಸ್ತಿ ಮಾಡ್ಕೊಂತಾನೆ ಹೋಗ್ಲಿಕ್ಕೆ ಕೂಡ
1: ಅವಕಾಶ ಇದೆ ಅಂತೇಳಿ ಈ ರೈತ ಉತ್ಪಾದಕರ ಸಂಘಗಳ ಮೂಲಕ ಕೃಷಿಕರು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು, ಹೆಚ್ಚು ಹೆಚ್ಚು ಬೇಡಿಕೆ ಇರುವ ಬೆಳೆಗಳನ್ನು ಆದಷ್ಟು ಒಂದು ಎರಡು ಬೆಳೆಗಳನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಅವರಿಗೆ ವಾಲ್ಯೂಮ್ ಏನು ನಾವು ಹೆಚ್ಚಿನ ಗಾತ್ರದಲ್ಲಿ ನಮಗೆ ಉತ್ಪನ್ನ ಸಿಗುತ್ತೆ, ಹೆಚ್ಚು ವಾಲ್ಯೂಮ್ ಇದ್ದಾಗ ನಿಮಗೆ ಅದನ್ನ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಅಥವಾ ಒಂದು ನೆಗೋಷಿಯೇಟ್ ಮಾಡಲಿಕ್ಕೆ ಮಾರುಕಟ್ಟೆ ದರ ನಿಗದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆವಾಗ ನಿಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ, ಹಾಗಾಗಿ ನಿಮ್ಮ ಸಹಜವಾಗಿ ಕೃಷಿ ಲಾಭದಾಯಕ ಆಗುತ್ತೆ. ಇದು ಒಟ್ಟಾರೆ ಪರಿಕಲ್ಪನೆ.
0: ಆಮೇಲೆ ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳಾದ ತಕ್ಷಣ ನಿಮ್ದು ಈ ಬೆಳೆ ಎಷ್ಟಿರ್ತದೆ, ಯಾವ್ಯಾವ ಬೆಳೆ ಇರುತ್ತೆ, ನೆಲದ ಮೇಲೆ ಬೆಳೆಗಳಿರ್ತವೆ, ನೆಲದ ಕೆಳಗೆ ಬೆಳೆ ಇರ್ತವೆ, ಮರದಲ್ಲಿ ಬೆಳೆಯುವಿರ್ತವೆ, ಎಷ್ಟು ಬೆಳೆ ಲೆಕ್ಕ ಹೇಳಕ್ಕಾಗಲ್ಲ. ನಾ ಹೇಳಿದ ಅರ್ಥ ಆಯ್ತಲ್ಲ, ಗೆಡ್ಡೆ ರೂಪದಲ್ಲಿ ಇರ್ತವೆ, ಕಾಳಿನ ರೂಪದಲ್ಲಿ ಇರ್ತವೆ, ಹಣ್ಣಿನ ರೂಪದಲ್ಲಿ ಇರ್ತದೆ, ಇನ್ನು ದವಸ ಧಾನ್ಯಗಳು, ಮತ್ತೆ ಅದಲ್ಲದೆ ನೀವು ಔಷಧೀಯ ಸಸ್ಯಗಳು ಇರ್ತವೆ. ಎಲ್ಲದೂ ನೀವು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಮೂಲಕ ಕೆಪೆಕ್ ಮೂಲಕ ಹೋದ್ರೆ ನಿಮ್ಗೆ ಸಾವಿರಾರು ಲಕ್ಷಾಂತರ ದಾರಿಗಳಿವೆ.
1: ಹೌದು,
0: ಅದನ್ನ ನೀವು ಕಂಡ್ಕೋಬೇಕು.
1: ಹೌದು, ಖಂಡಿತ
0: ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗೂ ಒಂದು ಕೈ ಹಿಡಿಯ ಸಾಧ್ಯತೆ ನೂರಕ್ಕೆ ನೂರರಷ್ಟಿದೆ.
1: ಹೌದು, ಖಂಡಿತ ಸಾಧ್ಯ. ಈಗ ನೋಡಿ, ಮೊದಲೆಲ್ಲ ರೈತರು, ನಾನು ಒಬ್ಬನೇ ರೈತ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ಸ್ವಲ್ಪ ಜಮೀನಿದೆ, ನನ್ನ ಹತ್ರ ಆರ್ಥಿಕ ತೊಂದರೆ ಇದೆ ಅಂತೇಳಿ ರೈತರು ಸಾಮಾನ್ಯವಾಗಿ ಇದು ದೂರು. ಈಗ ನೀವೆಲ್ಲ ಸಂಘಟಿತರಾಗಿದ್ದೀರಿ, 400 ಜನ 500 ಜನ 1000 ಜನ ಸೇರಿದಿರಿ, ನಿಮ್ಮ ಉತ್ಪನ್ನಗಳು ಜಾಸ್ತಿ ಇದೆ, ನಿಮಗೆ ಇನ್ನೊಬ್ಬರ ಜೊತೆ ಹೋಗಿ ನಾವು ಸ್ಪರ್ಧೆ ಮಾಡುವಂಥ ಒಂದು ಶಕ್ತಿ ಈ ಸಂಸ್ಥೆಗಳು ನೀಡಿದೆ. ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಆದಷ್ಟು ನಾವು ಮಧ್ಯವರ್ತಿಗಳನ್ನು ತಪ್ಪಿಸಿ ನಾವೇ ನೇರವಾಗಿ ಮಾರುಕಟ್ಟೆಗಳನ್ನು ಹುಡುಕಿಕೊಂಡಿದ್ದಾದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ.
0: ತುಂಬ ಸಂತೋಷ ಡಾಕ್ಟರ್ ಕೆ ಪಿ ರಘುಪ್ರಸಾದ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಪ್ರಸ್ತುತ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ರೈತರ ಒಂದು ಮಾರುಕಟ್ಟೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಯಾವ ತರ ಇರಬೇಕು, ಯಾವ ತರ ಒಂದು ವಸ್ತುಗಳನ್ನ ತಾವು ವ್ಯವಸ್ಥಿತವಾಗಿ ಇಟ್ಟರೆ ಮಾರುಕಟ್ಟೆ ಆಗುತ್ತೆ, ಈ ಎಲ್ಲ ಕುರಿತು ಸಂಪೂರ್ಣವಾಗಿ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ರಘುಪ್ರಸಾದ್ ಅವರಿಂದ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
1: 9444-822-0172.
0: ಇನ್ನೊಮ್ಮೆ
1: 9444-822-0172.
0: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ರೈತ ಉತ್ಪಾದಕರ ಸಂಘಗಳ ಮೂಲಕ ನಮ್ಮ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಂತದಲ್ಲಿ ಕೆಲವು ನಿರ್ದಿಷ್ಟವಾದ ಮಾನದಂಡಗಳನ್ನು ಅವರು ಪಾಲಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ FSSAI ಅಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳು ಅಥವಾ ಸಂಸ್ಕರಿಸಿದ ಆಹಾರ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಇ ಕಾಮರ್ಸ್ ವೇದಿಕೆಯಲ್ಲಿ ಅವರು ಮಾರಾಟ ಮಾಡಲೇಬೇಕು ಅನ್ನೋದಾದರೆ ಈ FSSAI ಅಂದರೆ ಹೇಳಿದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಪರವಾನಿಗೆ ಕಡ್ಡಾಯ ಆಗಿರುತ್ತೆ. ಹಾಗಾಗಿ ತಾವು ಮೊದಲು ತಮ್ಮ ಸಂಘದ ವತಿಯಿಂದ ಈ ಒಂದು ಲೈಸೆನ್ಸ್ನ ತಾವು ಪಡ್ಕೊಂಡು ಆ ನಂತರ ತಾವು ಮಾರುಕಟ್ಟೆಗೆ ಪ್ರವೇಶ ಮಾಡಬೇಕಾಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಕೆಲವು ಬಾರಿ ನಮ್ಮ ರೈತ ಉತ್ಪಾದಕ ಸಂಘಗಳು ಬಹುತೇಕ ಇನ್ಪುಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಪರಿಕರಗಳನ್ನು ತಂದು ಅವರ ಮಳಿಗೆಗಳಲ್ಲಿ ಮಾರಾಟ ಮಾಡಲಿಕ್ಕೆ ಮಾತ್ರ ತಮ್ಮ ಚಟುವಟಿಕೆಗಳನ್ನು ಕೇಂದ್ರೀಕರಿಸಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಆದರೆ ಒಂದು ರೈತ ಉತ್ಪಾದಕರ ಸಂಘ ಯಶಸ್ವಿ ಆಗಬೇಕು ಅನ್ನೋದಾದರೆ ಈ ಒಂದು ಔಟ್ಪುಟ್ ಮಾರ್ಕೆಟ್ ಬಹಳ ಮುಖ್ಯ. ಔಟ್ಪುಟ್ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಉತ್ಪನ್ನಗಳನ್ನು ತಾವು ಸಂಸ್ಕರಿಸಿ ಮೌಲ್ಯವರ್ಧಿಸಿ ಸಾಧ್ಯವಾದರೆ ವಿಂಗಡಿಸಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಆನಂತರ ನಾನು ಹೇಳಿದ ರೀತಿಯಲ್ಲಿ ಈ FSSAI ಸರ್ಟಿಫಿಕೇಟನ್ನು ಲೈಸೆನ್ಸನ್ನು ಪಡ್ಕೊಂಡು ತಾವು ಮಾರುಕಟ್ಟೆಗೆ ಪ್ರವೇಶ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಮಾರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಇದನ್ನು ತಾವು ದಯವಿಟ್ಟು ಎಲ್ಲರೂ ಅನುಸರಿಸಬೇಕಾಗುತ್ತೆ. ಈ ಒಂದು ಲೈಸೆನ್ಸ್ ಪಡೆಯುವಾಗ ಸಹ ಕೆಲವು ನೋಂದಣಿ ಶುಲ್ಕ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಆ ನೋಂದಣಿ ಮಾಡಬೇಕಾಗುತ್ತೆ. ಆನಂತರ ಈ ಲೈಸೆನ್ಸನ್ನು ತಮ್ಮ ಸಂಸ್ಥೆಯಲ್ಲಿ ತಾವು ಎಲ್ಲರಿಗೂ ಕಾಣುವಂತೆ ಅದನ್ನು ಫಲಕದ ಮೂಲಕ ತಾವು ಅಲ್ಲಿ ಎಲ್ಲಾದರೂ ಒಂದು ಕಡೆ ಅದನ್ನು ನಾವು ಏನೋ ಪ್ರದರ್ಶನ ಮಾಡಬೇಕಾಗುತ್ತೆ. ಆನಂತರ ಅದರ ಅಡಿನಲ್ಲಿ ತಾವು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಬಹುದು. ಇದು ಬಹಳಷ್ಟು ಜನ ನಮ್ಮ ರೈತ ಉತ್ಪಾದಕ ಸಂಘದ ಸದಸ್ಯರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ಮುಂದಿನ
0: ಅಧಿಕಾರಿಗಳು ಕೂಡ ಇದಕ್ಕೆ ಪೂರಕವಾದ ಸಹಾಯ ಮಾಡ್ತಾರೆ.
1: ಹಾಂ, ಕೃಷಿ ಇಲಾಖೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ನೆರವನ್ನು ನೀಡ್ತಾ ಇವೆ. ಜೊತೆಗೆ ಕಪೆಕ್ ಸಂಸ್ಥೆ, ಈಗಾಗಲೇ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಆ ಸಂಸ್ಥೆ ಸಹ ಇಲ್ಲಿ ನಮ್ಮ ರೈತರಿಗೆ ಈ ರೀತಿಯ ಸರ್ಟಿಫಿಕೇಟು ಲೈಸೆನ್ಸ್ ಪಡೀಲಿಕ್ಕೆ ನೆರವು ನೀಡ್ತಾ ಬಂದಿದೆ.
2: ಪ್ರಧಾನಮಂತ್ರಿ ಕಿಸಾನ್

0: ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೊಪ್ಪೇಕೋಡ ಮತ್ತು ಸಂಗಡಿಗರಿಂದ
1: ಜೈ ಗುರು ಮಂಗಳ ನಮಸ್ಕಾರ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 7:20. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಕೆಲವು ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ರಾಮಸ್ವಾಮಿ ನುಲಿ ಅವರಿಂದ ಏಕ್ತಾರಿ ಪದಗಳು.

ಮಹಿತ ಶ್ರೀ ಗುರು ಸಿದ್ಧಾನುರಿದು ವಿಹರಿಸುವ ಸುಷುಮ್ನ ನಾಡಿ ಮಹಿತ ಶ್ರೀ ಗುರು ಸಿದ್ಧಾನುರಿದು ವಿಹರಿಸುವ ಸುಷು

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್ ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ವಾರ್ತೆಗಳ ವಿವರ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆಯನ್ನು ಮಂಡಿಸಿದರು. ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969 ತಿದ್ದುಪಡಿ ಮಾಡುವ ಗುರಿ ಹೊಂದಿದೆ. ವಿಳಂಬವಾದ ನೋಂದಣಿಗೆ ನಿಬಂಧನೆಗಳನ್ನು ಹೆಚ್ಚು ಕಠಿಣಗೊಳಿಸಲು ಹಾಗೂ ಜನನ ಮತ್ತು ಮರಣದ ಘಟನೆಗಳ ಸಕಾಲಿಕ ವರದಿಯನ್ನು ಉತ್ತೇಜಿಸಲು ಹೊಸ ಮಸೂದೆಯನ್ನು ತರಲಾಗಿದೆ. ಜನನ ಮತ್ತು ಮರಣದ ಮಾಹಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಮತ್ತು 2 ವರ್ಷದೊಳಗೆ ರಿಜಿಸ್ಟ್ರಾರ್ಗೆ ವರದಿ ಮಾಡಿದರೆ ಜನನ ಅಥವಾ ಮರಣದ ದೃಢೀಕರಣದ ಪರಿಶೀಲನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆಯೊಂದಿಗೆ ಮಾತ್ರ ನೋಂದಾಯಿಸಬಹುದು. ಲೋಕಸಭೆಯು 2026 ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. 2023 ಮಾರ್ಚ್ 31 ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಕೆಲವು ಸೇವೆಗಳಿಗೆ ಖರ್ಚು ಮಾಡಿದ ಮೊತ್ತವನ್ನು ಪೂರೈಸಲು ಭಾರತದ ಏಕೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಲು ಇದು ಅಧಿಕಾರ ನೀಡುತ್ತದೆ. ಇದಕ್ಕೂ ಮುನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು

0: ಸರ್ಕಾರಿ ಭರವಸೆ ಸಮಿತಿಯ ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಯಿತು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ಕರೆತಂದಿದೆ. ಪರಾರಿಯಾದವರ ವಿರುದ್ದ ಕ್ರಮ ಬಲಪಡಿಸಲು 2018 ಸರ್ಕಾರ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2014 ಮೊದಲು ಭಾರತ ಕೇವಲ 37 ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿತು. ಆರ್ಥಿಕ ಅಪರಾಧ ಎಸಗಿ ಪರಾರಿಯಾದವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮೀಸಲಾದ ಯಾವುದೇ ಕಾನೂನು ಇರಲಿಲ್ಲ. ಇದೇ ವೇಳೆ ಕಳೆದ 3 ವರ್ಷಗಳಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗಳ ಜಾರಿಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. 401 ದೇಶಭ್ರಷ್ಟ ಅಪರಾಧಿಗಳ ವಿರುದ್ದ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸರ್ಕಾರ ಭಾರತ್ ಪೋಲ್ ಅನ್ನು ಪ್ರಾರಂಭಿಸಿತು. ಇದು 1400 ಏಜೆನ್ಸಿಗಳನ್ನು ಇಂಟರ್ಪೋಲ್ನೊಂದಿಗೆ ಸಂಪರ್ಕಿಸುತ್ತದೆ. ಮಾಹಿತಿ ಹಂಚಿಕೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತದೆ. ತಮ್ಮ ಹೆಸರು ಮತ್ತು ಗುರುತು ಬದಲಾಯಿಸಿ ವಿದೇಶಗಳಲ್ಲಿ ಅಡಗಿರುವ ಪರಾರಿಯಾದ ಅಪರಾಧಿಗಳನ್ನು ಪತ್ತೆಹಚ್ಚಲು ಆಪರೇಷನ್ ತ್ರಿಶೂಲ್ ಮೂಲಕ ಸರ್ಕಾರ ಉಪಗ್ರಹ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯೊಂದಿಗೆ 19 ಲಕ್ಷಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಯೋಜನೆ ಆರಂಭವಾದ 2ನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಈ ಯೋಜನೆಯು ನಾಗರಿಕರನ್ನು ಸಬಲೀಕರಣಗೊಳಿಸುತ್ತಿದೆ. ಸ್ವಚ್ಛ ಮತ್ತು ಇಂಧನ ಸುರಕ್ಷಿತ ಭವಿಷ್ಯದತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸುತ್ತಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಉತ್ಪಾದಕ ಚರ್ಚೆ ನಡೆಸಿದರು. ಸಂಸದೀಯ ಸಹಕಾರ, ವ್ಯಾಪಾರ, ಹೂಡಿಕೆ, ಸಂಪರ್ಕ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉಭಯ ದೇಶಗಳ ನಡುವೆ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯದ ಸಮಾಲೋಚನಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಇಂಧನ ದಾಸ್ತಾನುಗಳನ್ನು ಹೊಂದಿದೆ ಹಾಗೂ ಗೃಹ ಬಳಕೆಯ ಎಲ್ಪಿಜಿ ಮತ್ತು ಎಲ್ಎನ್ಜಿ ಶೇಕಡ 100ರಷ್ಟು ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ FICCI ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಇದು ನಿಖರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಪರೀಕ್ಷಾ ವೆಚ್ಚವನ್ನು ತಗ್ಗಿಸುತ್ತದೆ ಎಂದು ಹೇಳಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಈ ಜಾಗೃತಿ ಪೋರ್ಟಲ್ ಕಳೆದ ವರ್ಷದವರೆಗೆ 4 ಲಕ್ಷಕ್ಕೂ ಹೆಚ್ಚು ನೋಂದಣಿಗಳನ್ನು ಕಂಡಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 4,000ಕ್ಕೂ ಹೆಚ್ಚು ಎನ್ಆರ್ಐಗಳು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಹಲವು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಡಾ ಡಿವೈ ಪಾಟೀಲ್ ಇಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಮಹರ್ಷಿ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಜ್ಞಾನದೇವ್ ಯಶವಂತರಾವ್ ಪಾಟೀಲ್ ಅವರು ಕೊಲ್ಲಾಪುರ ಜಿಲ್ಲೆಯ ಅಂಬಾಪ್ ಗ್ರಾಮದಲ್ಲಿ ಜನಿಸಿದರು. ಎಂಎ ಮತ್ತು ಎಲ್ಎಲ್ಬಿ ಪೂರ್ಣಗೊಳಿಸಿದ ನಂತರ ಅವರು 1983ರಲ್ಲಿ ರಾಮ್ ರಾವ್ ಅಧಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದರು. ನಂತರ ಅವರು 2 ಡೀಮ್ಡ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಹಲವಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು, ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಕೊಡುಗೆಗಳನ್ನು ಗುರುತಿಸಿ 1991ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2009ರಲ್ಲಿ ತ್ರಿಪುರಾದ ರಾಜ್ಯಪಾಲರಾಗಿ, 2013ರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ನೇಮಕಗೊಂಡರು. 2014ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿದರು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯಂಪೋನ್ ಮತ್ತು ವೋರ್ಪೋಲ್ ಜೋಡಿಯನ್ನು 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026ರ ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026ರ ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್, ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45.

ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ತಾರಕ್ ಚಿತ್ರದ ಗೀತೆಯನ್ನು ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಧ್ವನಿಗಳಲ್ಲಿ. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ವಿಜಯ್ ಪ್ರಕಾಶ್ ಇವರ ಧ್ವನಿಯಲ್ಲಿರುವಂತಹ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಗೀತೆಯನ್ನು ಕೇಳಿಬಂದರೆ, ಭರತ್ ಬಿಜೆ ಇವರ ಸಂಗೀತ ಸಂಯೋಜನೆಯಲ್ಲಿ ಮದನ್ ಬೆಳ್ಳಿಸಾಲು ಇವರ ಸಾಹಿತ್ಯವಿತ್ತು. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು ಕೇಳೋಣ. ತಂಗಿಗಾಗಿ ಚಿತ್ರದ ಗೀತೆಯನ್ನು ಕೇಳೋಣ, ಮಧು ಬಾಲಕೃಷ್ಣ ಇವರ ಧ್ವನಿಯಲ್ಲಿ. ಸಾಧು ಕೋಕಿಲ ಇವರ ಸಂಗೀತ ಸಂಯೋಜನೆಯಲ್ಲಿ ಎ ಪಿ ಅರ್ಜುನ್ ಇವರ ಸಾಹಿತ್ಯವಿದೆ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ವಿರಾಟ್ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ರಮ್ಯಾ ಎನ್ ಎಸ್ ಕೆ ಇವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ, ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಕಾರ್ತಿಕ್ ಮತ್ತು ಸಂಕಡಿಗರ ಧ್ವನಿಗಳಲ್ಲಿರುವಂತಹ ಅರ್ಜುನ ಚಿತ್ರದ ಗೀತೆಯನ್ನು ಕೇಳೋಣ. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿದೆ.

ಅಭಯ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಸೋನು ನಿಗಮ್ ಇವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ, ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ರಾಜೇಶ್ ಮತ್ತು ಅನುರಾಧ ಶ್ರೀರಾಮ್ ಇವರುಗಳ ಗಾಯನದಲ್ಲಿ ಕೇಳಿ ನೀನೆಂದ್ರೆ ಇಷ್ಟ ಅನ್ನೋ ಗೀತೆಯನ್ನು. ಭರದ್ವಾಜ್ ಇವರ ಸಂಗೀತ ಸಂಯೋಜನೆಯಲ್ಲಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ಹೇಮಂತ್ ಹಾಗೂ ನಂದಿತಾ ಇವರುಗಳ ಧ್ವನಿಗಳಲ್ಲಿ ಕೇಳಿಬರೋಣ ಕಿಟ್ಟಿ ಚಿತ್ರದ ಗೀತೆಯನ್ನು. ಸಾಧು ಕೋಕಿಲ ಇವರ ಸಂಗೀತ ಸಂಯೋಜನೆಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ಸೋನು ನಿಗಮ್ ಮತ್ತು ಅರ್ಚನಾ ಇವರುಗಳ ಧ್ವನಿಗಳಲ್ಲಿರುವಂತಹ ನಿನಗೋಸ್ಕರ ಚಿತ್ರದ ಗೀತೆಯನ್ನು ಕೇಳೋಣ. ಚೈತನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ರಣವಿಕ್ರಮ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಪುನೀತ್ ರಾಜ್ಕುಮಾರ್ ಹಾಗೂ ಪಲ್ಲಕ್ ಮುಚ್ಚರ್ಲಿ ಅವರುಗಳ ಗಾಯನದಲ್ಲಿ ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಕವಿರಾಜ್ ಅವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30.

0: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಕೆಲವು ಪ್ರಕಟಣೆಗಳು.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸ್ನೇಹಿತರೆ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶ್ ಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳು.

ಬಸವಾಯ ಬಂದ.

அகல ஹனவா வடியுவா.

ರಾಮಸಮುದ್ರದ ಪುಟ್ಟಮಲ್ಲೇಶ್ ಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 8:45 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇನ್ನು ಮುಂದೆ ಕೇಳಿ ಎಂ ವಿ ಅನಂತಕುಮಾರ್ ಹಾಡಿರುವ ಭಾವಗೀತೆಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 9:16 ಆಗ್ತಾ ಇದೆ. ಈಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:30. ಕೇಳಿ ನಾಟಕ ಆಪ್ತ ಸಲಹೆ. ನಾಟಕದ ರಚನೆ ಹೆಚ್ ದುಂಡಿರಾಜ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಆಕಾಶವಾಣಿ
2: ನಾಟಕ ಆಪ್ತ ಸಲಹೆ. ರಚನೆ ಎಚ್ ಡುಂಡಿರಾಜ್. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಆಪ್ತ ಸಲಹೆ.

0: ಟಿವಿಯ ಎಲ್ಲಾ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ನಿರೂಪಕಿ ನೀರಾ ಮಾಡುವ 108 ನಮಸ್ಕಾರಗಳು. ತಾವೆಲ್ಲ ಕಾತರದಿಂದ ಕಾಯ್ತಾ ಇರುವ ಆಪ್ತ ಸಲಹೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಕ್ಕರೆಯ ಸಕ್ಕರೆಯ ಸ್ವಾಗತ. ಇಂದಿನ ನಮ್ಮ ಆಪ್ತ ಸಲಹೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಸಲಹೆಗಾರರಾದ ವಿದ್ವಾನ್ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿಗಳು ನಿಮ್ಮ ದೂರವಾಣಿ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಪ್ರಶ್ನೆಗಳನ್ನು ಕೇಳಲು ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 420-420-420. ಇದನ್ನು 420-420-420 ಅಥವಾ ಹ್ಯಾಟ್ರಿಕ್ 420 ಅಂತ ಸುಲಭವಾಗಿ ನೆನ್ಪಿಟ್ಕೋಬಹುದು. ಶಾಸ್ತ್ರಿಗಳಿಗೆ ನಮಸ್ಕಾರ. ಈ ವಾರದ ನಮ್ಮ ಆಪ್ತ ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಓಂ ಶ್ರೀ ದೇವಿಯೇ ನಮಃ, ಓಂ ಶ್ರೀ ಕಾವ್ಯೇ ನಮಃ, ಓಂ ಶ್ರೀ ಟಿವಿಯೇ ನಮಃ. ಟೈಮ್ ಪಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿಯ ಉಚಿತವಾದ ಆಶೀರ್ವಾದಗಳು.
0: ಶಾಸ್ತ್ರಿಗಳೇ, ನಿಮಗೆ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ ಎಂಬ ಹೆಸರು ಹೇಗೆ ಬಂತು ಅಂತ ಸ್ವಲ್ಪ ಹೇಳ್ತೀರಾ?
1: ಹೇಳ್ತೀನಿ. ನನಗೆ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ ಎಂಬ ಹೆಸರು ಬರೋಕೆ ನನ್ನ ಬಳಿ ಇರುವ ಈ ಲ್ಯಾಪ್ಟಾಪೇ ಕಾರಣ. ನೀವು ಬೇರೇನು ಬೇಡ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದರೆ ಸಾಕು, ಅದನ್ನು ಈ ಲ್ಯಾಪ್ಟಾಪಲ್ಲಿ ಕೀನ್ ಮಾಡಿ ಕ್ಷಣಾರ್ಧದಲ್ಲಿ ನಿಮ್ಮ ಭೂತ ಭವಿಷ್ಯವನ್ನೆಲ್ಲ ಜಾಲಾಡಿಬಿಡುವ ಏಕಮೇವಾದ್ವಿತೀಯ ಹೈಟೆಕ್ ಗುರು ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ.
0: ಆಡು ಮುಟ್ಟದ ಸೊಪ್ಪಿಲ್ಲ, ಮೊಬೈಲ್ ಇಲ್ಲದ ಮನುಷ್ಯರಿಲ್ಲ ಅನ್ನುವ ಹಾಗೆ ನಮ್ಮ ಶಾಸ್ತ್ರಿಗಳು ಓದದ ಶಾಸ್ತ್ರವೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೇಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ, ಹಲ್ಲಿಶಾಸ್ತ್ರ, ಗಿಣಿಶಾಸ್ತ್ರ, ಕಾಕಶಾಸ್ತ್ರ, ಕೋಕಶಾಸ್ತ್ರ, ಪಾಕಶಾಸ್ತ್ರ, ಧೋಕಾಶಾಸ್ತ್ರ ಮುಂತಾದ ಸಕಲ ಶಾಸ್ತ್ರ ಪಾರಂಗತ ವಿಶ್ವವಿಖ್ಯಾತ
1: ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ.
0: ಸರ್, ಒಂದು ಕಾಲ್ ಬರ್ತಾ ಇದೆ. ಫಸ್ಟ್ ಕಾಲ್ ಮಾಡ್ತಾ ಇರುವವರು ಯಾರು ಅಂತ ನೋಡೋಣ.
1: ಫಸ್ಟ್ ಕಾಲ್ ಅಂದ್ರೆ ಜನ ಅಪಾರ್ಥ ಮಾಡ್ಕೋತಾರೆ. ಶುದ್ಧ ಕನ್ನಡದಲ್ಲಿ ಮೊದಲ ಕರೆ ಅನ್ನಿ. ಕನ್ನಡ ನಾಡಿನಲ್ಲಿ ಇರುವಾಗ ಕನ್ನಡದಲ್ಲಿ ಮಾತಾಡ್ಬೇಕ್ರಿ.
0: ಓಕೆ ಶಾಸ್ತ್ರಿಗಳೇ, ಇನ್ಮೇಲೆ ಅನ್ನೆಸೆಸರಿ ಇಂಗ್ಲಿಷ್ ವರ್ಡ್ ಯೂಸ್ ಮಾಡೋದಿಲ್ಲ. ಪ್ಯೂರ್ ಕನ್ನಡದಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ?
1: ಓಕೆ ಓಕೆ, ಮುಂದುವರಿಸಿ.
0: ಹಲೋ, ಯಾರು ಮಾತಾಡೋದು?
2: ಹಾ, ನಾನೇ ಮಾತಾಡೋದ್ರಿ. ಜನ ಲಾಟ್ಪುಟ್ ಶಾಸ್ತ್ರಿಗಳಿದ್ದಾರಲ್ರಿ, ಅವ್ರ ಕೂಡ ಒಂದ್ ಪ್ರಶ್ನೆ ಕೇಳೋದೈತ್ರಿ.
1: ಲಾಟ್ಪುಟ್ ಶಾಸ್ತ್ರಿ ಅಲ್ಲಪ್ಪ, ಲ್ಯಾಪ್ಟಾಪ್ ಶಾಸ್ತ್ರಿ.
0: ವಿದ್ವಾನ್ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ.
2: ಹೂನ್ರಿ, ಅವ್ರ ಆ ತೋಪಾನಂದ ಶಾಸ್ತ್ರಿಗಳಿಗೆ ಫೋನ್ ಕೊಡ್ರಲ್ಲ.
1: ನಿಮ್ ಸಮಸ್ಯೆ ಏನು ಅಂತ ಹೇಳಿ.
2: ಸಾಹೇಬ್ರ, ನನ್ನ ಹೆಂಡತಿ.
1: ಓ, ನಿಮ್ ಹೆಂಡತಿ ನಿಮ್ಮ ಸಮಸ್ಯೆಯೋ?
2: ಅಲ್ರಿ, ನನ್ನ ಹೆಂಡತಿ
0: ಎರಡು ಸಲ ಹೆಂಡತಿ ಅಂತಿದ್ದಾರೆ. ಬಹುಶಃ ಎರಡು ಹೆಂಡತಿ ಅಂತ ಕಾಣುತ್ತೆ, ಪಾಪ.
2: ಅಲ್ರಿ, ಒಬ್ಬಕ್ಕಿನ ಮೂರ್ ದಿನದಲ್ಲಿ ಹೊಳ್ಳಿ ಬರ್ತೇನೆ ಅಂತ ತವರಿಗೆ ಹೋದಕ್ಕೆ 3 ವಾರ ಆದ್ರೂ ಹೊಳ್ಳಿ ಬಂದಿಲ್ಲ ನೋಡ್ರಿ. ಸಾಹೇಬ್ರ, ಆಕಿ ಯಾವಾಗ ಹೊಳ್ಳಿ ಬರ್ತಾಳ ಅಂತ ನಿಮ್ ಪೆಟ್ಟಿಗೆ ನೋಡಿ ಹೇಳ್ರಲ್ಲ. ಸ್ವಲ್ಪ
0: ಹೆಂಡತಿ ಯಾವಾಗ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಹೆಂಡತಿ ಬಗ್ಗೆ ಬಹಳ ಬಹಳ ಪ್ರೀತಿ ಇದೆ ಅಂತಾಯ್ತು.
2: ಪ್ರೀತಿ ಗೀತಿ ಏನಿಲ್ರಿ, ದಿನ ರಾತ್ರಿ ಮಲಗುವಾಗ ಆಕೆ ಬೈಗಳ ಕೇಳಿ ಕೇಳಿ ರೂಢಿ ಆಗೈತೆ ನೋಡ್ರಿ. 3 ವಾರದಿಂದ ಆಕೆ ಬೈಗಳ ಇಲ್ದೆ ನಿದ್ದಿನೇ ಬರವಲ್ದು.
1: ಓಹೋ, ಈಗ ಮಡದಿಯ ಬೈಗುಳ ಇವರಿಗೆ ಜೋಗುಳ. ಸರಿ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ.
2: ಹಂಗಂದ್ರೆ ಏನ್ರಿ?
0: ನೀವು ಹುಟ್ಟಿದ ತಾರೀಕು.
2: ಗೊತ್ತಿಲ್ಲ ಬಿಡ್ರಿ, ಯಾಕಂದ್ರೆ ನಾ ಹುಟ್ಟುವಾಗ ಸಣ್ಣವಿದ್ರಿ.
1: ಹೋಗ್ಲಿ ಬಿಡಿ, ನಿಮ್ ಹೆಸರೇನು ಹೇಳಿ.
2: ಅಲ್ರಿ, ಇಟ್ಟ ಹೆಸರ ಏನು ಹುಟ್ಟ ಹೆಸರ?
1: ಓ,
0: ಯಾವುದೋ ಒಂದು ಸುಟ್ಟ ಹೆಸರು, ಬೇಗ ಹೇಳ್ರಿ.
2: ನನ್ನ ಹೆಸರು ಶರಣಪ್ಪ ಮಣಿಯಪ್ಪ ದಾಸಣ್ಣವರ್ ಅಂತಾರಿ. ಮಂದಿ ಶರಣ್ಯ ಶರಣ್ಯ ಅಂತ ಕರೀತಾರ್ರಿ. ನನ್ನ ಹೆಂಡತಿ ಶಾಣ್ಯ ಶಾಣ್ಯ ಅಂತಳ್ರಿ.
1: ಶರಣಪ್ಪ ಶಾ ಶಾ ಶಿ ಶಿ ಕಿ ಕಿ ಚಿ ಚಿ ಥು. ಸಪ್ತಮದಲ್ಲಿ ಶನಿ ಬಂದಿರೋದ್ರಿಂದ ನಿಮ್ಮ ಹೆಂಡತಿ ನಾಳೆನೆ ಬರ್ತಾಳೆ.
0: ನಾಳೆಯಿಂದ ನೀವು ಸದಾ ಹೆಂಡತಿಯ ವೈಗುಳದ ಹಾರ್ಮೋನಿಯಂ ಕೇಳ್ತಾ ಇರ್ಬೋದು.
2: ಇರ್ಲಿ ಬಿಡ್ರಿ, ಒಟ್ಟಿನಲ್ಲಿ ಹೆಂಡತಿ ಬರ್ತಾಳಲ್ಲ, ಅಷ್ಟು ಸಾಕು. ನಮಸ್ಕಾರ ಸಾಹೇಬ್ರ.
1: ನಮಸ್ಕಾರ. ನಾನೇ ನಂಬರ್ ಒನ್ ಅಮ್ಮ ಅವರ ಗಂಡ ಅಂದ್ಕೊಂಡಿದ್ರೆ ಈ ಶರಣಪ್ಪ ನನಗೆ ಸೈಡ್ ಹೊಡಿತಾನೆ.
0: ಶಾಸ್ತ್ರಿಗಳೇ, ಸಿದ್ಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗೋದಕ್ಕೆ ನೀವು ಮಾಡಿಸಿದ ಯಜ್ಞವೇ ಕಾರಣ ಅಂತಾರಲ್ಲ, ನಿಜಾನಾ?
1: ಅಯ್ಯೋ, ಅದೆಲ್ಲ ಹಳೆ ಕತೆ. ನನ್ನ ಇತ್ತೀಚಿನ ಸೆಲೆಬ್ರಿಟಿ ಕ್ಲೈಂಟ್ ಯಾರು ಗೊತ್ತಾ?
0: ಯಾರು?
1: ಅಮೆರಿಕಾದ ಪ್ರೆಸಿಡೆಂಟ್ ವೈಟ್ ಹೌಸ್ಗೆ ಬರೋಕೆ ಈ ಶಾಸ್ತ್ರಿನೇ ಕಾರಣ.
0: ನಿಜವಾಗ್ಲು ನಂಗೆ ನಂಬೋಕೆ ಆಗ್ತಾ ಇಲ್ಲ.
1: ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾಳೆನೆ ಅಮೆರಿಕಕ್ಕೆ ಹೋಗಿ ಅವರನ್ನ ಭೇಟಿ ಮಾಡಿ, ಅವರ ಸೊಂಟ ಪರೀಕ್ಷೆ ಮಾಡಿ. ಅಲ್ಲಿ ನಾನ್ ಕಟ್ಟಿದ ಬೆಳ್ಳಿ ತಾಯ್ತ ಈಗ್ಲೂ ಕಾಯ್ತಾ ಇದೆ, ನೀವೇ ನೋಡಿ.
0: ಚಿಚಿ ಬೇಡ ಸರ್. ಹಾ, ಸೆಕೆಂಡ್ ಕಾಲ್ ಬರ್ತಾ ಇದೆ.
1: ಸೆಕೆಂಡ್ ಕಾಲಾ? ಯಾರಿಗೆ?
0: ಹಾಗಲ್ಲ ಸರ್, ಸೆಕೆಂಡ್ ಕಾಲ್ ಅಂದ್ರೆ ಐ ಮೀನ್ ಎರಡನೇ ಕರೆ, ಟೆಲಿಫೋನ್ ಕಾಲ್. ಹಲೋ, ಯಾರು ಮಾತಾಡ್ತಾ ಇರೋದು?
3: ನಾನು ಡಾಕ್ಟರ್ ಸಾವಿತ್ರಿ ಕತ್ರಿ, ಸಿಸೇರಿಯನ್ ಸ್ಪೆಷಲಿಸ್ಟ್.
1: ಡಾಕ್ಟರ್ ಕತ್ರಿ, ಸಿಸೇರಿಯನ್ ತಜ್ಞೆ. ಆಹಾ, ಹೆಸರಿಗೆ ತಕ್ಕ ಉದ್ಯೋಗ. ನಿಮ್ ಸಮಸ್ಯೆ ಏನು ಅಂತ ಹೇಳಿ.
3: ನಂಗೇನು ಸಮಸ್ಯೆ ಇಲ್ಲ. ನಮ್ ನರ್ಸಿಂಗ್ ಹೋಮಿಗೆ ಹೆರಿಗೆ ಬಂದಿರೋ ಪೇಷಂಟ್ ಪರವಾಗಿ ಒಂದ್ ಪ್ರಶ್ನೆ ಕೇಳೋದಿದೆ.
0: ಪೇಷಂಟ್ ಹೆಸರು ಮತ್ತು ಜನ್ಮದಿನಾಂಕ ಹೇಳಿ.
3: ಹೆಸರು ವಿನಯ, ಡೇಟ್ ಆಫ್ ಬರ್ತ್ 18/2/1982.
1: ವಿನಯ ಅಂದ್ರೆ ಗಂಡ ಹೆಣ್ಣ?
0: ಶಾಸ್ತ್ರಿಗಳೇ, ಹೆರಿಗೆಗೆ ಬಂದಿರೋ ಪೇಷಂಟ್.
1: ಸಾರಿ, ತಾರೀಕು 18/1+8 ಅಂದ್ರೆ ಒಂದ್ ನಿಮಿಷ ಕಂಪ್ಯೂಟರ್ ನೋಡಿ ಹೇಳ್ತೀನಿ. 9, ನವಮಾಸ ತುಂಬಿದೆ, ಗೃಹಬಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮಗು ಗಂಡಾಗಬಹುದು, ತಪ್ಪಿದ್ರೆ ಹೆಣ್ಣಾಗಬಹುದು. ನಾರ್ಮಲ್ ಡೆಲಿವರಿ, ಡೋಂಟ್ ವರಿ.
3: ಅಯ್ಯೋ, ನಮ್ ಪೇಷಂಟಿಗೆ ನಾರ್ಮಲ್ ಡೆಲಿವರಿ ಬೇಡ, ಸಿಸೇರಿಯನ್ನೇ ಆಗ್ಬೇಕು ಅಂತಾರೆ.
0: ಅರೆ, ಇದೊಳ್ಳೆ ವಿಚಿತ್ರ. ಯಾಕಂತೆ?
3: ಯಾವ ಟೈಮಲ್ಲಿ ಮಗು ಹುಟ್ಟಿದ್ರೆ ಮುಂದೆ ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ ಅಂತ ಶಾಸ್ತ್ರಿಗಳ ಹತ್ರ ಕೇಳಿ ಆ ಟೈಮಲ್ಲೇ ಸಿಜೇರಿಯನ್ ಮಾಡಿ ಮಗುನ ಹೊರಗೆ ತೆಗೀರಿ ಅಂತ ನಮ್ ಪೇಷಂಟು ಹೇಳಿದ್ದಾರೆ. ಅದಕ್ಕೆ ನಾರ್ಮಲ್ ಡೆಲಿವರಿ ಆಗದ ಹಾಗೆ ಇಂಜೆಕ್ಷನ್ ಕೊಟ್ಟು ಬಂದಿದ್ದೇನೆ.
1: ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಐಡಿಯಾ. ಹೆಸರು ವಿನಯ, VWXYZ. ಇನ್ನು ಅರ್ಧ ಗಂಟೆ ಬಿಟ್ಟು ಸಿಜೇರಿಯನ್ ಮಾಡಿ. ಮುಹೂರ್ತ ಬಹಳ ಚೆನ್ನಾಗಿದೆ, ಮಗುಗೆ ಒಳ್ಳೆ ಸ್ಕೂಲಲ್ಲೇ ಸೀಟ್ ಸಿಗುತ್ತೆ, ಮುಂದೆ ಸಿಇಟಿಯಲ್ಲೂ ಒಳ್ಳೆ ರ್ಯಾಂಕ್ ಬರುತ್ತೆ.
3: ಹೌದಾ ಶಾಸ್ತ್ರಿಗಳೇ? ಹಾ, ಹಾಗೆ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್.
0: ಬೇಗ ಹೋಗಿ ಇನ್ನೊಂದ್ ಇಂಜೆಕ್ಷನ್ ಕೊಡಿ, ಇಲ್ದಿದ್ರೆ ನಾರ್ಮಲ್ ಡೆಲಿವರಿ ಆಗಬಹುದು. ಈಗ ಮುಂದಿನ ಕರೆಯನ್ನ ಕೇಳೋಣ. ಆಪ್ತ ಸಲಹೆಗೆ ಸ್ವಾಗತ. ಹಲೋ, ಯಾರು ಮಾತಾಡ್ತಾ ಇರೋದು?
2: ನಾನು ಬಚ್ಚೇಗೌಡ.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ತಿಪ್ಪೇಗುಂಡಿಯಿಂದ.
1: ಶಿಚಿ, ತಿಪ್ಪೇಗುಂಡಿಯಿಂದ ಯಾಕೆ ಮಾತಾಡ್ತೀರಿ? ಯಾವ್ದಾದ್ರೂ ಒಳ್ಳೆ ಜಾಗದಲ್ಲಿ ಕೂತು ಮಾತಾಡಬಹುದಲ್ಲ.
2: ಅಯ್ಯೋ ಸ್ವಾಮಿ, ನಮ್ಮ ಊರಿನ ಹೆಸರೇ ತಿಪ್ಪೇಗುಂಡಿ.
1: ಹೋ, ಹಾಗೋ. ಓಕೆ ಓಕೆ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ.
2: ನಾನು ಅಯ್ಯೋ, ಹೇಳೋಕೆ ನಾಚಿಕೆ ಆಗ್ತಿದ್ರಿ.
1: ಯಾಕಪ್ಪ ಅಷ್ಟೊಂದು ನಾಚಿಕೆ?
2: ಏನು ಸರ್, ನಾನು ನಾನು ನನ್ನ ಅಕ್ಕನ ಮಗಳು ದುರ್ಗಿನ ಲವ್ ಮಾಡ್ತಾ ಇವ್ನಿ ಸರ್. ಆಕೆಯನ್ನು ಲಗ್ನ ಆಗ್ಬೇಕು, ತಪ್ಪಿಲ್ಲ ಮಾಡಿವ್ನಿ.
1: ಸರಿ, ಲವ್ವ. ಹೆಸರು ಬಚ್ಚೇಗೌಡ. ಬಬಾ ಬಿಬಿ ಬುಬು ಬುಬು ಬು. ನಿಮ್ದು ಮೇಷ ರಾಶಿ. ದುರ್ಗಿದು ದಾದಾ ದೀದಿ ದು ದು ದು ದು. ಅವಳದ್ದು ಸಿಂಹ ರಾಶಿ.
2: ಹೂನ್ರಿ, ನಾವು ಮದುವೆ ಆದ್ರೆ ಏನಾಗ್ಬಹುದು?
1: ಮಕ್ಕಳಾಗ್ಬಹುದು.
2: ಯಾವಾಗ ಆಗುತ್ತೆ ಸರ್? ಮೊದಲನೇ ಮಗು ಬೇಗ ಆದ್ರೆ ಒಳ್ಳೇದು ಅಂತಾರಲ್ಲ, ಎಷ್ಟು ಬೇಗ ಆಗ್ಬಹುದು ಅಂತ ಹೇಳ್ತೀರಾ?
1: ಗೌಡ್ರೆ, ಏನೋ ಚಿಂತೆ ಮಾಡಬೇಡಿ, ಬೇಗ ಮಗು ಆಗುತ್ತೆ. ಆದ್ರೆ ತೀರಾ ಅರ್ಜೆಂಟ್ ಮಾಡಬೇಡಿ, ಮೊದಲು ಮದುವೆ ಆಗ್ಬೇಕು. ಮದುವೆ ಆದ್ಮೇಲೆ 9 ತಿಂಗಳಾದ್ರೆ ಕಾಯ್ಲೇಬೇಕಲ್ಲ.
2: ಆಗ್ಲಿ ಸರ್, ಖಂಡಿತ ಕಾಯ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ತುರ್ಕಿ, ಐ ಲವ್ ಯು, ನಿನ್ನ ಸೆರಗಿನ ಮೇಲಾಡೆ. ಶಾಸ್ತ್ರಿ, ಐ ಲವ್ ಯು, ಲ್ಯಾಪ್ಟಾಪಿನ ಮೇಲಾಡೆ.
0: ಅವಳದ್ದು ಸಿಂಹ ರಾಶಿ, ಇವನದ್ದು ಮೇಷ ರಾಶಿ.
1: ಮಕ್ಕಳಿಗೆ ಮೈ ತುಂಬ ಕೇಶ ರಾಶಿ.
0: ಹಲೋ, ಹಲೋ.
4: ಜೈ ಕನ್ನಡಾಂಬೆ, ಕನ್ನಡಮ್ಮನಿಗೆ ಜಯವಾಗಲಿ.
0: ಹಲೋ, ಯಾರು ಮಾತಾಡೋದು?
4: ಏನ್ರಿ ಹಾಗೆ ಕೇಳ್ತೀರಿ? ನಾನ್ರಿ ಫೇಮಸ್ ಚುಟುಕು ಕವಿ ಚಿಕ್ಕ ಪುಟ್ಟಯ್ಯ ಮಾತಾಡೋದು, ಕಕ್ಕಸ ಅಧ್ಯಕ್ಷ.
0: ಏನು ಕಕ್ಕಸ?
4: ಕಕ್ಕಸಲ್ರಿ, ಕಕ್ಕಸ ಅಂದ್ರೆ ಕನ್ನಡ ಕಲಿಗಳ ಸಮಿತಿ ಅಂತ.
1: ಒಳ್ಳೇದು ಒಳ್ಳೇದು. ಹೆಸರು ಚಿಕ್ಕ ಪುಟ್ಟಯ್ಯ, ಚುಟುಕು ಕವಿ. ಚುಟುಕ ಅಂದ್ರೆ ಚಿಕ್ಕದು, ಪುಟ್ಟ ಅಂದ್ರೂ ಚಿಕ್ಕದು. ತುಂಬಾ ಅರ್ಥಪೂರ್ಣವಾದ ಹೆಸರು. ಚಿಕ್ಕ ಪುಟ್ಟಯ್ಯನವರೇ, ಇದು ನಿಮ್ಮ ಸ್ವಂತ ಹೆಸರಾ?
4: ಶಿವನೇ, ಸ್ವಂತ ಹೆಸರಲ್ದೆ ಬಾಡಿಗೆ ಹೆಸರು ಇಟ್ಕೊಳ್ತಾರ?
1: ಹಾಗಲ್ರಿ, ಚಿಕ್ಕ ಪುಟ್ಟಯ್ಯ ಅನ್ನೋದು ನಿಮ್ಮ ನಿಜವಾದ ಹೆಸರು ಅಥವಾ ಕಾವ್ಯನಾಮವೋ?
4: ಚಿಕ್ಕ ಪುಟ್ಟಯ್ಯ ಅನ್ನೋದು ನನ್ನ ನಿಜವಾದ ಹೆಸರು. ನನ್ನ ಹೆಂಡತಿ ಪ್ರೀತಿಯಿಂದ ಚೀಪು ಚೀಪು ಅಂತಾಳೆ. ಈಗಿನ ಕಾಲದ ಕವಿಗಳಿಗೆ ಕಾವ್ಯನಾಮ ಇರೋದಿಲ್ಲ.
1: ನಿಜ ನಿಜ, ನೀವು ಹೇಳೋದು ನಿಜ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಇಂದಿನ ಕವಿಗಳು ಕಾವ್ಯಕ್ಕೇ ನಾಮ.
4: ಪರವಾಗಿಲ್ವೇ, ನೀವು ಚುಟುಕು ಬರೀತೀರಾ?
0: ನಮ್ಮ ಶಾಸ್ತ್ರಿಗಳು ಸಕಲ ಕಲಾವಲ್ಲಭರು. ಅದಿರ್ಲಿ ಚಿಕ್ಕ ಪುಟ್ಟಯ್ಯನವರೇ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ.
4: ನಾನು 2 ದಶಕಗಳಿಂದ ಚುಟುಕು ಬರಿತಾ ಇದ್ದೀನಿ. 100 ಕ್ರಾಂತಿಕಾರಿ ಚುಟುಕುಗಳನ್ನು ಬರೆದು ಜನರನ್ನು ಬಡಿದೆಬ್ಬಿಸಿದ್ದೇನೆ. ಇತ್ತೀಚೆಗೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು ಬರೆದ ಒಂದು ಚುಟುಕು ಕೇಳಿ.
0: ರೀ ಸ್ವಾಮಿ, ಇದು ಕವಿಗೋಷ್ಠಿ ಅಲ್ಲ, ಆಪ್ತ ಸಲಹೆ ಕಾರ್ಯಕ್ರಮ.
4: ಇರ್ಲಿ, ಒಂದೇ ಒಂದು ಚುಟುಕು, ಬರೇ 4 ಸಾಲು.
0: ಬೇಗ ಹೇಳಿ.
4: ಎದ್ದೇಳು ಎದ್ದೇಳು ಕನ್ನಡಿಗನೇ, ಕನ್ನಡಮ್ಮನ ಕೆನ್ನೆ ಮೇಲೆ ಆಣೆ, ಬೇಗನೆ ಏಳೆಂದು ಕರೆಯ ಕೊಡುವೆ, ಏಳದಿದ್ದರೆ ಬಂದು ಒದ್ದು ಬಿಡುವೆ.
1: ವಾ ವಾ ವಾ ವಾ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ.
4: ನೀವೇನೋ ಚೆನ್ನಾಗಿದೆ ಅಂತೀರಿ, ಆದರೆ ಇಂಥ 100 ಚುಟುಕುಗಳನ್ನು ಬರೆದರೂ ಸಾಹಿತ್ಯ ಅಕಾಡೆಮಿಯವರು ನನಗಿನ್ನೂ ಪ್ರಶಸ್ತಿ ನೀಡಿಲ್ಲ. ಇದಕ್ಕೆ ಕಾರಣ ಏನು? ಒಂದು ವೇಳೆ ನಾನು ಬರೆದ ಚುಟುಕು ಸರಿ ಇಲ್ವಾ, ಅಥವಾ ನನ್ನ ಗ್ರಹಚಾರ ಸರಿ ಇಲ್ವಾ? ನನಗೆ ಯಾವಾಗ ಅಕಾಡೆಮಿ ಪ್ರಶಸ್ತಿ ಬರುತ್ತದೆ? ಇದನ್ನೆಲ್ಲ ದಯವಿಟ್ಟು ನಿಮ್ಮ ಅದೇನೋ ಲ್ಯಾಪ್ಟಾಪ್ ನೋಡಿ ಹೇಳಿ ಶಾಸ್ತ್ರಿಗಳೇ.
1: ಸರಿ ಸರಿ, ನಿಮ್ಮ ಜನ್ಮ ದಿನಾಂಕ ಯಾವುದು?
4: ಜನ್ಮ ದಿನಾಂಕ 16 May 1960.
1: ಹದಿನಾರು ಜನ್ಮ ರಾಶಿಯಲ್ಲಿ ಒಕ್ಕರಿಸಿದವನಾರು? ನೀಚ ಗ್ರಹ ಕುಜ, ಶನಿ ಉಚ್ಚ. ನಿಮಗೆ ಪ್ರಶಸ್ತಿ ಈಗ ಬರೋದಿಲ್ಲ, ಲೇಟ್ ಆಗುತ್ತೆ.
4: ಲೇಟ್ ಅಂದ್ರೆ ಎಷ್ಟು ಲೇಟು ಶಾಸ್ತ್ರಿಗಳೇ?

0: ಲೇಟ್, ನೀವು ಲೇಟ್ ಚಿಕ್ಕ ಪುಟ್ಟ ಆದ್ಮೇಲೆ.
1: ಓಹೋ, ಮರಣೋತ್ತರ ಪ್ರಶಸ್ತಿ.
2: ಅದು ಬಂದ್ರೂ ಉಪಯೋಗ ಇಲ್ಲ ಬಿಡಿ ಸರ್. ಬದುಕಿರುವಾಗ್ಲೇ ಒಳ್ಳೆ ಪ್ರಶಸ್ತಿ ಬರಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ.
0: ನೀವು ಹುಟ್ಟಿದ ತಿಂಗಳು ಮೇ. ಮೇ ಮೇ ಮೇ ಅನ್ನೋ ಪ್ರಾಣಿ ಯಾವುದು?
2: ಮೇಕೆ. ಅದೇ ಕುರಿ.
0: ನಿಮ್ಮ ರಾಶಿನೂ ಅದೇ ಮೇಷ ಅಂದ್ರೆ ಕುರಿ. ನೀವೊಂದು ಕೆಲಸ ಮಾಡಿ, ಕುರಿಗಳು ಸಾರ್ ಕುರಿಗಳು ಅನ್ನುವಂತಹ ಕವನ ಬರೆದಿರುವ ಹಿರಿಯ ಕವಿಯವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಉಣ್ಣೆ ಕೋಟು ಕೊಟ್ಟು ಬೆಣ್ಣೆ ಹಾಕಿ, ಅವರು ಶಿಫಾರಸು ಮಾಡಿದ್ರೆ ಕುಜಾದೋಷ ಪರಿಹಾರವಾಗಿ ನಿಮ್ಗೆ ಈಗಲೇ ಯಾವುದಾದರೂ ಪ್ರಶಸ್ತಿ ಬರಬಹುದು.
2: ಆಗ್ಲಿ ಶಾಸ್ತ್ರಿಗಳೇ, ಹಾಗೆ ಮಾಡ್ತೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ.
1: ಇದೀಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಯಾರು?
3: ನಾನ್ ಕಣ್ರಿ, ಜಂಪಣ್ಣ.
1: ಓಹೋ, ಸಮಾಜ ಸೇವಾ ಧುರೀಣ, ಪಕ್ಷಾಂತರ ಪ್ರವೀಣ ಜಂಪಣ್ಣನವರು. ನಮಸ್ಕಾರ ಸರ್, ಕರೆ ಮಾಡಿದಕ್ಕೆ ಥ್ಯಾಂಕ್ಸ್.
0: ಈಗ ಎಲ್ಲಿದ್ದೀರಿ ಜಂಪಣ್ಣನವರೇ?
3: ಇಲ್ಲೇ ಬೆಂಗಳೂರಲ್ಲೇ ಇದ್ದೀನಿ.
0: ನಾನ್ ಕೇಳಿದ್ದು ಊರಲ್ರಿ. ನೀವು ಆಗಾಗ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡ್ತಾ ಇರ್ತೀರಲ್ಲ ಜಂಪಣ್ಣ, ಈಗ ಯಾವ ಪಕ್ಷದಲ್ಲಿ ಇದ್ದೀರಿ ಅಂತ ಕೇಳಿದ್ದು.
3: ಈಗ ಪುನಃ ಅದೇ ಪಕ್ಷಕ್ಕೆ ವಾಪಸ್ ಬಂದಿದ್ದೀನಿ.
1: ಓಹೋ, ಮರಳಿ ಮನೆಗೆ.
3: ಆದ್ರೆ ಎಷ್ಟು ಸಲ ಪಕ್ಷ ಬದಲಾಯಿಸಿದ್ರು ಮಂತ್ರಿ ಆಗುವ ಅವಕಾಶ ಸಿಗ್ತಾ ಇಲ್ವಲ್ಲ ಶಾಸ್ತ್ರಿಗಳೇ.
0: ನಿಮ್ ಜಾತಕ ನನ್ನ ಹತ್ರ ಇದೆ. ನಿಮ್ಮದು ಭರಣಿ ನಕ್ಷತ್ರ. ನಿಜವಾಗಿ ನೀವು ಧರಣಿ ಆಳ್ಬೇಕು. ಆದ್ರೆ ಈಗ ಕೆಲವು ವರ್ಷಗಳಿಂದ ಕೆಲಸವಿಲ್ಲದೆ ಬೆರಣಿ ತಟ್ಟುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಜಾತಕದ ದೋಷವಲ್ಲ, ವಾಸ್ತುದೋಷ.
3: ವಾಸ್ತುದೋಷ? ಅದರ ನಿವಾರಣೆಗೆ 6 ತಿಂಗಳ ಹಿಂದೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ.
1: ಏನ್ ಮಾಡಿದ್ರಿ ಜಂಪಣ್ಣವರೇ?
3: ಮನೆಯ ಪ್ಲಾನ್ ಬದಲಾಯಿಸಿದೆ. ಪಾಯ್ಖಾನೆ ಇದ್ದಲ್ಲಿ ಅಡಿಗೆ ಮನೆ ಮಾಡಿ, ಅಡಿಗೆ ಮನೆಯಲ್ಲಿ ಪಾಯ್ಖಾನೆ ಮಾಡಿದೆ. ಏನು ಪ್ರಯೋಜನ ಆಗಲಿಲ್ಲ.
0: ಹಾಗಾದ್ರೆ ಈ ಬಾರಿ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಬೇರೆ ಸಲಹೆ ಕೊಡ್ತೀನಿ. ನಿಮ್ ಹೆಸರಲ್ಲಿ 8 ಅಕ್ಷರಗಳಿವೆ. ಜಂಪಣ್ಣ, JAMPANNA, ಒಟ್ಟು 8 ಅಕ್ಷರ ಆಗ್ಲಿಲ್ವಾ?
3: ಹೌದೌದು.
0: ಅದಕ್ಕೆ ನೀವು 8 ಎಂಬ ಅಂಕೆಯ ಹಾಗೆ ಅಲ್ಲೇ ಸುತ್ತಾಡ್ತಾ ಇದ್ದೀರಿ.
3: ಹಾಗಾದ್ರೆ ನಾನು ಹೆಸರು ಬದಲಾಯಿಸ್ಕೊಳ್ಬೇಕು ಅಂತೀರಾ?
0: ಹೌದು. ನೀವು ನಿಮ್ಮ ಹೆಸರಿಗೆ ಇನ್ನೂ 2 ಅಕ್ಷರ ಸೇರಿಸಿ 10 ಮಾಡಿಕೊಳ್ಳಿ. ಆಗ ನೀವು ನಿರಾಯಾಸವಾಗಿ ಯಶಸ್ಸಿನ ಮೆಟ್ಟಲು ಹತ್ತುತ್ತಾ ತುತ್ತ ತುದಿಗೆ ಇರ್ತೀರಿ.
3: ಹೌದಾ?
1: ಹ್ಮ್. ಸಿದ್ಲಿಂಗಪ್ಪನವರು ತಮ್ಮ ಹೆಸರಿಗೆ 1 ಅಕ್ಷರ ಸೇರಿಸಿಕೊಂಡು ಮುಖ್ಯಮಂತ್ರಿ ಆದ್ರು. ನೀವು 2 ಅಕ್ಷರ ಸೇರಿಸಿಕೊಂಡ್ರೆ ಪ್ರಧಾನಮಂತ್ರಿಯೇ ಆಗಬಹುದು. ಏನಂತೀರಿ ಸರ್?
0: ನಿಜ ನಿಜ, ರಾಜಕಾರಣದಲ್ಲಿ ಏನೂ ಆಗಬಹುದು, ಕತ್ತೆಯೂ ಕುದುರೆ ಆಗಬಹುದು.
3: ಹಾಗಾದ್ರೆ ನಾನು ಇನ್ನು ಮುಂದೆ ನನ್ನ ಹೆಸರನ್ನು KT ಜಂಪಣ್ಣ ಅಂತ ಬದಲಾಯಿಸಿಕೊಳ್ತೇನೆ.
1: KT ಅಂದ್ರೆ ಖಡಕ್ ಟೀ ಅಂತಲ್ಲ?
3: ಅಲ್ಲಲ್ಲಲ್ಲ, ಕೆ ಅಂದ್ರೆ ನಮ್ಮೂರು ಕೋತೂರು, ಟೀ ಅಂದ್ರೆ ನಮ್ಮಪ್ಪ ತಿಮ್ಮಪ್ಪ.
0: ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಕನ್ನಡದಲ್ಲಿ ಕೋತಿ ಜಂಪಣ್ಣ ಅಂತ ಬರೆದ್ರೆ ಇನ್ನೂ ಅರ್ಥಪೂರ್ಣವಾಗಿರುತ್ತೆ. ಹಾಗೆ ಮಾಡಿ, ಯಶಸ್ವಿ ಭವ.
3: ಆಗ್ಲಿ ಶಾಸ್ತ್ರಿಗಳೇ.
1: ಹಲೋ ಹಲೋ, ಯಾರು ಮಾತಾಡೋದು? ಕೇಳ್ತಾ ಇಲ್ಲ, ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ.
4: ಇದು ನಮ್ ಟಿವಿ ಅಲ್ಲ, ಪಕ್ಕದ ಮನೆ ಟಿವಿ.
1: ಪರವಾಗಿಲ್ಲ, ವಾಲ್ಯೂಮ್ ಕಮ್ಮಿ ಮಾಡೋಕೆ ಹೇಳಿ. ಈಗ ನಿಮ್ಮ ಹೆಸರು ಮತ್ತು ಯಾವ ಊರಿಂದ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ.
4: ನನ್ನ ಹೆಸರು ಸುಶೀಲಾ ಅಂತ, ಸುರತ್ಕಲೆಯಿಂದ ಮಾತನಾಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ
4: ನಿಮ್ಗಲ್ರಿ. ನಾನ್ ನಮಸ್ಕಾರ ಮಾಡಿದ್ದು ನಮ್ ಶಾಸ್ತ್ರಿಗಳಿಗೆ.
0: ನಮಸ್ಕಾರ. ನಮಸ್ಕಾರ ಸುಶೀಲಾ ಅವರೇ.
4: ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ನಿಮ್ಮಲ್ಲಿ ಚಳಿ ಉಂಟಾ? ಇಲ್ಲಿ ಕಂಡಪಟ್ಟೆ ಸೆಕೆ ಮರ ಇದೆ, ಯಾವಾಗ ನೋಡಿದ್ರು ಕರೆಂಟ್ ಇಲ್ಲ.
1: ರೀ ಸುಶೀಲಾ ಅವರೇ, ನೇರವಾಗಿ ಪ್ರಶ್ನೆ ಕೇಳಿ, ಟೈಮ್ ವೇಸ್ಟ್ ಮಾಡಬೇಡಿ.
4: ಶಾಸ್ತ್ರಿಗಳೇ, ಈ ವಾರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ?
0: ಹೇಳ್ತೀನಿ. ವೃಶ್ಚಿಕ, ನವಮದಲ್ಲಿ ಗುರು, ಧನಾಧಿಪತಿ ಚಂದ್ರ. ಈ ರಾಶಿಯ ಗಂಡಸರಿಗೆ ಈ ವಾರ ಒಳ್ಳೆಯ ಅದೃಷ್ಟ ಉಂಟು, ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ.
1: ಹಾಗಾದ್ರೆ ಗಂಡ ಹೆಂಡತಿ

0: ರಶಿ, ನಂದಲ್ಲ, ನಮ್ಮ ಅತ್ತೆದು.
1: ಈಗ ಇನ್ನೊಂದು ಕರೆ ಬರ್ತಾ ಇದೆ. ಹಲೋ, ಯಾರು ಮಾತಾಡೋದು?
2: ಹಲೋ, ನಾನು ಮಾತಾಡೋದು.
1: ನಿಮ್ಮ ಹೆಸರು ಹೇಳಿ.
2: ನನ್ನ ಹೆಸರ ನಾರಾಯಣ ತಲೆ ತಿಂತಾಯ ಅಂತ.
1: ನಮಸ್ಕಾರ ತಲೆ ತಿಂತಾಯರೆ, ಆಪ್ತ ಸಲಹೆಗೆ ಸ್ವಾಗತ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ಬಾಯಿಂದ ಮಾತಾಡ್ತಿದ್ದೀನಿ.
3: ಬಾಯಿಂದಲ್ದೆ ಇನ್ನೇನು ಮೂಗಿಂದ ಮಾತಾಡ್ತಾರ? ಯಾವ ಊರಿಂದ ಮಾತಾಡ್ತಾ ಇದ್ದೀರಿ?
2: ನಮ್ಮೂರಿಂದ.
3: ನಿಮ್ಮ ಊರು ಯಾವುದು?
2: ಹುಟ್ಟಿದೂರ ಈಗ ಇರೋ ಊರ?
3: ಈಗ ಇರೋ ಊರು ಯಾವ್ದಂತ ಹೇಳಿ ಅಷ್ಟು ಸಾಕು.
2: ಅದಾ ಮಂಗಳೂರು. ಮಂಗಳೂರು.
3: ಏನ್ ಮಾಡ್ತಾ ಇದ್ದೀರಿ?
2: ಫೋನ್ ಮಾಡ್ತಾ ಇದ್ದೀನಿ ಸ್ವಾಮಿ.
3: ಅದಲ್ರಿ, ನಿಮ್ ಉದ್ಯೋಗ ಏನು ಅಂತ ಕೇಳಿದ್ದು.
2: ನಾನು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕಿರಿಯ ಗುಮಾಸ್ತ. ನನ್ನ ಬಾಸು ನನಗೆ ತುಂಬಾ ಕಿರಿಕಿರಿ ಮಾಡ್ತಾರೆ ಮಾರಾರೆ. ಅವರಿಗೆ ಇಲ್ಲಿಂದ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದಾ?
1: ಓಹೋ, ಕಿರಿಯ ಗುಮಾಸ್ತರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ.
3: ಈಗ ಕಿರಿಕಿರಿ ಅಂದ್ರೆ ಯಾವ ರೀತಿಯಲ್ಲಿ?
2: ಮೆಂಟಲ್ ಟಾರ್ಚರ್. ಬೆಳಿಗ್ಗೆ ಆಫೀಸ್ಗೆ ಅರ್ಧ ಗಂಟೆ ತಡವಾಗಿ ಹೋದ್ರೆ ಯಾಕೆ ಲೇಟು ಅಂತ ಕೇಳ್ತಾರೆ. ಸಾಯಂಕಾಲ ಸ್ವಲ್ಪ ಬೇಗ ಎದ್ದು ಮನೆಗೆ ಹೊರಟ್ರೆ ಯಾಕೆ ಬೇಗ ಅಂತ ಕೇಳ್ತಾರೆ. ಕೆಲಸ ಮಾಡದೇ ಇದ್ರೆ ಯಾಕೆ ಕೆಲಸ ಮಾಡೋದಿಲ್ಲ ಅಂತಲೂ ಕೇಳ್ತಾರೆ. ಒಟ್ಟಿನಲ್ಲಿ ದೊಡ್ಡ ಚೊರೆ ಮಾರಾರೆ.
3: ಬಹಳ ಅನ್ಯಾಯ, ಬಹಳ ಅನ್ಯಾಯ. ಇರ್ಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ?
2: ಅಫಿಷಿಯಲ್ಲ ಅನ್ಅಫಿಷಿಯಲ್ಲ. ನಾನು ನಿಜವಾಗಿ ಹುಟ್ಟಿದ್ದು 1970 ಏಪ್ರಿಲ್ ಫಸ್ಟ್. ಆಫೀಸ್ ರೆಕಾರ್ಡ್ಸ್ ಪ್ರಕಾರ ನಾನು ಹುಟ್ಟಿದ್ದು 1968 ಏಪ್ರಿಲ್ ಫಸ್ಟ್.
3: ಪರವಾಗಿಲ್ಲ ಬಿಡಿ, ಅಂತೂ ಹುಟ್ಟಿದ್ದೀರಲ್ಲ, ಎರಡು ಮೂರ್ಖರ ದಿನವೇ, ಆದ್ರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಏನೂ ದೋಷ ಕಾಣ್ತಾ ಇಲ್ಲ. ವಾಸ್ತು ದೋಷ ಏನಾದರೂ ಉಂಟಾ ಅಂತ ನೋಡ್ತೀನಿ. ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತೀರಾ?
2: ಮನೆಯಲ್ಲ ಆಫೀಸ್ ಅಲ್ಲ.
1: ಅಂದ್ರೆ ನೀವು ಆಫೀಸ್ ಅಲ್ಲೂ ನಿದ್ದೆ ಮಾಡ್ತೀರಿ ಅಂತಾಯ್ತು.
2: ಹೌದು, ಆಫೀಸ್ನಲ್ಲಿ ಪಶ್ಚಿಮ ದಿಕ್ಕಿಗೆ ಮತ್ತು ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗ್ತೇನೆ ಮಾರಾಯರೆ.
3: ಹಾಗಾದ್ರೆ ಒಂದು ಕೆಲಸ ಮಾಡಿ.
2: ಏನ್ ಶಾಸ್ತ್ರಿಗಳೇ, ನೀವು ನಮ್ಮ ಬಾಸ್ನಾಗೆ ಕೆಲಸ ಮಾಡಿ ಕೆಲಸ ಮಾಡಿ ಅಂತೀರಲ್ಲ.
3: ಆ ಕೆಲಸ ಅಲ್ಲ ರೀ, ವಾಸ್ತು ದೋಷ ನಿವಾರಣೆ ಆಗಬೇಕಾದ್ರೆ ಇನ್ಮೇಲೆ ನೀವು ಆಫೀಸ್ನಲ್ಲೂ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು. ಹಾಗ ಮಾಡಿದ್ರೆ 6 ತಿಂಗಳೊಳಗೆ ನಿಮ್ಮ ಬಾಸಿಗೆ ವರ್ಗ ಆಗುತ್ತೆ. ಅವರ ಜಾಗದಲ್ಲಿ ತುಂಬಾ ಪಾಪದ ಬಾಸ್ ಬರ್ತಾರೆ. ನಿಮ್ಮ ನಿದ್ರಾ ಕಾರ್ಯ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ.
2: ಹಾಗಾಗೋದಾದ್ರೆ ನೀವು ಹೇಳಿದಾಗೆ ಮಾಡ್ತೀನಿ ಶಾಸ್ತ್ರಿಗಳೇ. ಥ್ಯಾಂಕ್ ಯು.
1: ಎಂತೆಂತ ಜನ ಇರ್ತಾರೆ, ಇಂಥವರಿಂದಾಗಿಯೇ ಸರ್ಕಾರಿ ಕಚೇರಿಗಳಲ್ಲಿ ಫೈಲ್ಗಳು ಧೂಳು ತಿಂತ ಬಿದ್ದಿರ್ತವೆ.
3: ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕಿರ್ತಾರೆ. ಅಂದ್ರೆ ಕೆಲಸ ಆ ದೇವರೇ ಬಂದು ಮಾಡಬೇಕು ಅಂತ ಅದರ ಅರ್ಥ. ಏನ್ ಹಾಗೆ ನೋಡ್ತೀರಿ? ಜೋಕ್ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೋಗ್ಲಿ ಬಿಡಿ, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡಿ.
1: ಹಲೋ ಹಲೋ
4: ಹಲೋ, ಇದು 420 ಕಾರ್ಯಕ್ರಮ.
1: 420 ಆಪ್ತ ಸಲಹೆ ಕಾರ್ಯಕ್ರಮ. ನಿಮ್ಮ ಹೆಸರೇನು?
4: ನನ್ನ ಹೆಸರು ಚಕ್ಕರ್ ಚಕ್ಕರ್ ಪಾಣಿ.
1: ಏನು ಚಕ್ಕರ್ ಪಾಣಿನ?
4: ಅಲ್ಲ, ಚಕ್ರ ಪ್ರಾಣಿ.
3: ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬಿಡಿ, ಚಕ್ರಪಾಣಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಚಕ್ರಪಾಣಿ ಅವರೇ?
4: ನಾನು ನಾಸಿಕದಿಂದ ಮಾತಾಡ್ತಾ ಇದ್ದೀನಿ.
1: ಏನ್ ಸರ್, ಇವರು ನಿಜವಾಗ್ಲೂ ನಾಸಿಕದಿಂದ ಅಂದ್ರೆ ಮೂಗ್ನಿಂದ ಮಾತಾಡ್ತಾ ಇದ್ದಾರಾ?
4: ಇಲ್ಲ ಮೇಡಮ್, ನಾಸಿಕ್ ಅಂದ್ರೆ ನಾನಿರೋ ಊರು ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ. ನಾನಿಲ್ಲಿ ಆನಿಯನ್ ಬ್ಯಾಂಕಿನಲ್ಲಿ ಆಫೀಸರ್ ಆಗಿದ್ದೀನಿ. ಕಳೆದ 5 ವರ್ಷಗಳಲ್ಲಿ from 5 years ನನಗೆ 3 ಸಲ ಟ್ರಾನ್ಸ್ಫರ್ ಆಗಿದೆ. ನನ್ನ ಕಲೀಗ್ಸ್ಗೆಲ್ಲ ಪ್ರಮೋಷನ್, ನನಗೆ ಮಾತ್ರ ಟ್ರಾನ್ಸ್ಫರ್ ಮೇಡಮ್, ಟ್ರಾನ್ಸ್ಫರ್.
1: ಪಾಪ ಚಕ್ರಪಾಣಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಊರೂರು ಅಲಿತಾ ಇದ್ದಾರೆ.
4: ಹೌದು ಮೇಡಮ್,

0: ನನ್ನ ಹೆಂಡತಿ ಮಂಗಳೂರಲ್ಲಿ ಕೃಷಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಮೇಡಮ್. ಅವಳಲ್ಲಿ ನಾನಿಲ್ಲಿ ವಿರಹ ನೂರು ನೂರು ತರಹ.
1: ಈಗ ನಿಮ್ಗೆ ಏನಾಗ್ಬೇಕು ಅಂತ ಹೇಳಿ.
0: ನಂಗೆ ಅರ್ಜೆಂಟ್ ಆಗಿ ಮಂಗಳೂರಿಗೆ ಟ್ರಾನ್ಸ್ಫರ್ ಬೇಕು ಸರ್. ಇದಕ್ಕೋಗಿ ನೀವು ಏನು ಹೇಳಿದ್ರು ಅದನ್ನು ಮಾಡ್ತೀನಿ ಸರ್. ಎಷ್ಟು ಖರ್ಚಾದರೂ ಚಿಂತಿಲ್ಲ.
1: ಚಕ್ರಪಾಣಿ ಅವರೇ, ನಿಮ್ಮ ನಕ್ಷತ್ರ ಯಾವುದು?
0: ನಕ್ಷತ್ರ ನಕ್ಷತ್ರ ಸೂರ್ಯ ಚಂದ್ರ ಯಾವುದು ಕಾಣ್ತಾ ಇಲ್ಲ ಸರ್.
1: ನಕ್ಷತ್ರ ಅಂದ್ರೆ ಅದಲ್ರಿ, ನಿಮ್ಮ ಜನ್ಮ ನಕ್ಷತ್ರ
2: ಸ್ಟಾರ್. ಸ್ಟಾರ್ ಹೋಗ್ಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ.
0: ಅದು ಗೊತ್ತಿದೆ ನನಗೆ, ನನ್ನ ಬರ್ತ್ಡೇ
1: ಟೈಟ್
2: 88 ಅಂದ್ರೆ ಆಗಸ್ಟ್ 8. ವಿಚ್ ಇಯರ್?
0: ಎವ್ರಿ ಇಯರ್.
2: ಅಯ್ಯೋ ನನ್ನ ಕರ್ಮ, ಫುಲ್ ಡೇಟ್ ಆಫ್ ಬರ್ತ್ ಹೇಳ್ರಿ ಮರಾಯ್ರೆ.
0: ಹೇಳ್ತೀನಿ, ತರ್ಕೊಳ್ಳಿ ಮೇಡಮ್, ಹೇಳ್ತೀನಿ.
1: 8-8-1978. ಸಪ್ತಮದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು. .com ನಿಮ್ಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಸಿಗೋ ಚಾನ್ಸೇ ಇಲ್ಲಲ್ಲ.
0: ಹಾಗನ್ಬೇಡಿ ಶಾಸ್ತ್ರಿಗಳೇ, ಏನಾದ್ರೂ ಮಾಡಿ ಟ್ರಾನ್ಸ್ಫರ್ ಕೊಡಿಸಿ. ಇವತ್ತೇ ಟುಡೇ ಓನ್ಲಿ ಐ ವಿಲ್ ಗಿವ್ 5,000. ಶಾಸ್ತ್ರಿಗಳೇ, 5,000 ನಿಮ್ಗೆ DD ಕಳಿಸ್ತೀನಿ ಸರ್. ನಾನು
1: 5,000 ಪಂಚಮಂ ಕಾರ್ಯಸಿದ್ಧಿ. ನೀವು ಇಷ್ಟೊಂದು ಕೇಳೋವಾಗ ಇಲ್ಲೋ ಅನ್ನೋದು ಹೇಗೆ? ಈ ದುರ್ಗಾ ಪೂಜೆ ಮಾಡ್ತಾರಲ್ಲ,
0: ಹೇಳಿ ಸರ್. ಹೇಳಿ ಸರ್, ಕೇಳ್ತದೆ.
1: ಅದೇ ರೀತಿ ವರ್ಗ ಪೂಜೆ ಅಂತ ಒಂದು ಪೂಜೆ ಇದೆ. ನಿಮ್ ಹೆಸರಲ್ಲಿ ಒಂದು ವರ್ಗ ಪೂಜೆ ಮಾಡ್ತೀನಿ. ಒಂದೇ ತಿಂಗಳಲ್ಲಿ ನಿಮ್ಗೆ ಮಂಗಳೂರಿಗೆ ವರ್ಗ ಆಗುತ್ತೆ.
0: ಹೌದಾ ಸರ್? ಸರ್ ನಿಜವಾಗಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಸರ್ ಸರ್ ಇರ್ತೀನಿ ಸರ್. ನಮಸ್ಕಾರ.
1: ಅಂದ ಹಾಗೆ DD ಬೇಡ, ABB ಟ್ರಾನ್ಸ್ಫರ್ ಮಾಡಿ, ದುಡ್ಡು ಬೇಗ ಬರುತ್ತೆ.
0: ಆಗ್ಲಿ ಸರ್, ನಾಳೆನೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ನಮಸ್ಕಾರ.
1: ನಮಸ್ಕಾರ.
2: ಈ ಬ್ಯಾಂಕ್ ಉದ್ಯೋಗಿಗಳ ಅವಸ್ಥೆ ನೋಡಿದ್ರೆ ಪಾಪ ಅನ್ಸುತ್ತೆ. ಗಂಡ ಒಂದ್ ಕಡೆ, ಹೆಂಡತಿ ಇನ್ನೊಂದು ಕಡೆ.
1: ಗಂಡ ಬೇರುಂಡ, ಹೆಂಡತಿ ಬೇರೆ ಉಂಡಳು.
2: ಹಾ, ಕಾಲ್ ಬರ್ತಾ ಇದೆ. ಹಲೋ, ಆಪ್ತ ಸಲಹೆ, ಯಾರು ಮಾತಾಡ್ತಾ ಇರೋದು?
3: ನಾನು ಅನ್ಸೂಯ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ಫೋನ್ ಮಾಡಿದ್ರಲ್ಲ ಚಕ್ರಪಾಣಿ, ಅವ್ರ ಹೆಂಡತಿ.
1: ಹಾ, ಗೊತ್ತಾಯ್ತು ಅನಸೂಯಮ್ಮನವರೇ. ನೀವೇನು ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ಯಜಮಾನರಿಗೆ ಮಂಗಳೂರಿಗೆ ವರ್ಗಾವಣೆ ಆಗೋ ಹಾಗೆ ಮಾಡ್ತೀನಿ.
3: ಬೇಡ ಶಾಸ್ತ್ರಿಗಳೇ, ಹೇಗಾದ್ರೂ ಮಾಡಿ ಆ ನನ್ನ ಗಂಡ ನಾಸಿಕದಲ್ಲೇ ಇರೋ ಹಾಗೆ ಮಾಡಿ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ.
2: ಅರೆ, ಇದೊಳ್ಳೆ ವಿಚಿತ್ರ ಆಯ್ತಲ್ಲ, ನಿಮ್ಗೆ ಗಂಡನ ಜೊತೆಗೆ ಇರಬೇಕು ಅನ್ನೋ ಆಸೆ ಇಲ್ವಾ?
3: ಅಯ್ಯೋ ಬಿಡಿ, ಆ ಚಕ್ರಪಾಣಿ ಎಂಥ ಗಂಡ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ದೊಡ್ಡ ಕುಡುಕ, ತಿಂಗಳ ಕೊನೆಯಲ್ಲಿ ಹಣಕ್ಕಾಗಿ ನನ್ನ ಜೀವ ತಿಂತಾರೆ. ಆದ್ರಿಂದ ಶಾಸ್ತ್ರಿಗಳೇ, ದಯವಿಟ್ಟು ಆ ನನ್ನ ಗಂಡ ಇಲ್ಲಿಗೆ ವರ್ಗ ಆಗಿ ಬಾರದೇ ಇರೋ ಹಾಗೆ ಮಾಡಿ.
1: ಅದೆಲ್ಲ ಆಗಲ್ಲಮ್ಮ, ನಾನು ಅವರಿಗೆ ವರ್ಗ ಪೂಜೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಾಯ್ತು, ಅವರು 5,000 ಕಳಿಸ್ತಾರೆ.
3: ಶಾಸ್ತ್ರಿಗಳೇ, ನಾನು ನಿಮ್ಗೆ 10,000 ಕಳಿಸ್ತೀನಿ, ಅವ್ರು ಅಲ್ಲೇ ಇರೋ ಹಾಗೆ ಮಾಡಿ.
1: 10,000? ಸರಿ, 5 ಕ್ಕಿಂತ 10 ದೊಡ್ಡದು. ಅನಸೂಯ ಅವರೇ, ಕೂಡಲೇ ಹಣ ಕಳಿಸಿ. ನಿಮ್ಮ ಗಂಡ ಮಂಗಳೂರಿಗೆ ಬಾರದ ಹಾಗೆ ತಡೆ ಪೂಜೆ ಮಾಡಿಸ್ತೀನಿ.
3: ಅಷ್ಟು ಮಾಡಿ ಶಾಸ್ತ್ರಿಗಳೇ. ನಮಸ್ಕಾರ.
1: ನಮಸ್ಕಾರ.

0: ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಟೈಮ್ ಪಾಸ್ ಟಿವಿಯ ಆಪ್ತ ಸಲಹೆ ಕಾರ್ಯಕ್ರಮ. ಇದೀಗ ಒಂದು ದೊಡ್ಡ ವಿರಾಮ. ವಿರಾಮದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುವುದಿಲ್ಲ. ನಮಸ್ಕಾರ.
1: ಆಪ್ತ ಸಲಹೆ ನಾಟಕ ಕೇಳಿದಿರಿ. ಬರೆದವರು ಎಚ್ ಡುಂಡಿರಾಜ್.

0: ಭಾಗವಹಿಸಿದ ಕಲಾವಿದರು ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ, ಲಕ್ಷ್ಮಣ್ ಕುಮಾರ್ ಮಲ್ಲೂರ್, ನಿರೂಪಕಿ ನೀರಾ, ಹೇಮಾ ಕೆ, ಡಾಕ್ಟರ್ ಸಾವಿತ್ರಿ ಕತ್ರಿ, ಶ್ರೀಕಲಾ ಉಡುಪ, ಬಚ್ಚೇಗೌಡ, ಅಶ್ರಫ್ ಅಲಿ, ಚಿಕ್ಕಪುಟ್ಟಯ್ಯ, ಭಾಸ್ಕರ ಸಿಎಚ್, ಜಂಪಣ್ಣ, ಎಂ ಶ್ರೀನಿವಾಸ ಭಟ್, ಸುಶೀಲ, ಭಾರತಿ ಟಿಕೆ, ನಾರಾಯಣ ತಲೆತಿಂತಾಯ, ಹರೀಶ್ ಪೇಜಾವರ, ಚಕ್ರಪಾಣಿ, ಭಾಸ್ಕರ ನೆಲ್ಲಿತೀರ್ಥ, ಅನಸೂಯ, ಕೆ ಶೋಭಾ ವಿ ಕುಮಾರ್. ಶರಣಪ್ಪನ ಪಾತ್ರವಹಿಸಿ ನಾಟಕವನ್ನು ಸಿದ್ಧಪಡಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆ ಈಗ ಸಮಯ ಸರಿಯಾಗಿ 10 ಗಂಟೆ. ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ ಕೇಳಿಬಂದ್ರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:30.

ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಗಾಯನದಲ್ಲಿ, ವಿ ಹರಿಕೃಷ್ಣನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ಹೃದಯ ಹೃದಯ ಚಿತ್ರದ ಗೀತೆಯನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಇವರುಗಳ ಗಾಯನದಲ್ಲಿ, ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆ ಕೇಳಿ.

ಮುದ್ದಿನ ಸೊಸೆ ಚಿತ್ರದ ಗೀತೆಯನ್ನು ಕೇಳಿ ಮಂಜುಳಾ ಗುರುರಾಜ್ ಹಾಗೂ ಸಂಗೀತ ಕಟ್ಟೆ ಇವರುಗಳ ಗಾಯನದಲ್ಲೇ. ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯವಿದೆ.

ಕೃಷ್ಣನ್ ಮತ್ತು ರತ್ನಮಾಲಾ ಪ್ರಕಾಶ್ ಇವರುಗಳ ಗಾಯನದಲ್ಲೇ ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಕೇಳಿದ್ರಿ. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು. ನಮ್ಮೂರ ಹಮ್ಮೀರ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಇವರುಗಳ ಗಾಯನದಲ್ಲಿ ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ.

ವಿಶ್ವ ಚಿತ್ರದ ಗೀತೆಯನ್ನು ಕೇಳಿ. ಲತಾ ಹಂಸಲೇಖ ಹಾಗೂ ರಾಜೇಶ್ ಮತ್ತು ಚಿತ್ರ ಇವರುಗಳ ಗಾಯನದಲ್ಲಿ, ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಸವ್ಯಸಾಚಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರುಗಳ ಧ್ವನಿಗಳಲ್ಲಿ ಕೇಳಿಬಂದರೆ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕುಶಾನ ಹಡದಳ ಸೀತಾದೇವಿ ರಾಮನಿದ್ದ ಕಳಿ.
1: The Parliament has passed the Registration of Births and Deaths Amendment Bill 2026 with the Rajya Sabha approving it today. Lok Sabha has already passed the bill. Minister of State for Home Nityanand Rai moved the bill in the upper house, which aims to amend the Registration of Births and Deaths Act 1969. Following the passage of the bill, the Rajya Sabha was adjourned for the day. The Lok Sabha has passed the Appropriation No. 3 Bill 2026 today. Following the passage of the bill, the lower house was also adjourned for the day. Earlier, Finance Minister Nirmala Sitharaman introduced the Taxation and Other Laws Amendment Bill 2026. The lower house witnessed repeated disruptions by opposition members over several issues, including alleged police action against students during the protest over the NEET paper leak issue. The Supreme Court today directed the Reserve Bank of India to prepare and circulate a Standard Operating Procedure, SOP, for dealing with mule accounts and bank accounts linked to cyber fraud. The court also issued a series of directions to states, union territories, law enforcement agencies and banks to strengthen grievance redressal, speed up the restoration of defrauded money and improve the handling of digital fraud cases. India has brought back 274 fugitive criminals from 36 countries between 2019 and 2026. The Ministry of Home Affairs said that to strengthen action against fugitives, the government enacted the Fugitive Economic Offenders Act in 2018. It added that India has developed an integrated intelligence-led and technology-driven model to combat fugitive criminals. India has condemned the attack on the Indian-flagged commercial vessel that sank in the Red Sea off the coast of Yemen today. In a statement, Ministry of External Affairs said, all 13 Indian nationals have been rescued. It said, the Indian embassy in Riyadh is closely monitoring the situation and proactively coordinating with the Yemeni authorities for the safety and security of the crew. The ministry thanked the Yemeni authorities for their support. It said the continuing incidents of attacks on commercial shipping in the region are deeply worrisome. An Air India flight AI2379 operating from Phuket to Delhi today experienced a brief in-flight turbulence related event during cruise, resulting in a momentary change in altitude. The aircraft landed safely in Delhi and all passengers and crew have safely disembarked. The aircraft was carrying 137 passengers and 8 crew members. Air India said that of these, 13 passengers and 4 crew members sustained injuries and were taken to hospital for medical evaluation. It also confirmed that there have been no serious injuries as of now. The Election Commission has revised the schedule of the ongoing Special Intensive Revision SIR of the electoral roll in Delhi and Maharashtra. According to the revised schedule, the house-to-house verification by booth-level officers will continue till the 17th of this month. The draft electoral roll will be published on the 24th of this month, while the final electoral roll will now be published on 27th October. Agriculture and Farmers Welfare Minister Shivraj Singh today said that ethanol is a big opportunity for the farming sector, provided its policy is farmer-centric and the correct price of the crop reaches the farmer directly. During a meeting with a delegation of the All India Kisan Coordination Committee held in New Delhi, Mr. Chauhan heard all the suggestions of farmer leaders and assured that the government will take their views on ethanol seriously. India has termed the so-called local elections in Pakistan-occupied Jammu and Kashmir as complete farce, saying such hollow exercises cannot hide reality. Briefing media in New Delhi this afternoon, External Affairs Ministry spokesperson Randhir Jaiswal pointed out that the real happening is that of public protests and wanton killings by Pakistani forces. In badminton, unseeded Indian pair Krishna Prasad Garga and Pruthi Krishnamurthy Roy upset sixth seeds Kalimpong Charo Enkita Morn and Warapol Songsanga of Thailand 21-16-21-18 to advance to the men's doubles second round at the Korea Masters tournament in Asan today. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 11:10. ಕೇಳಿ ಕಾರ್ಯಕ್ರಮ ಮುಖ್ಯಾಂಶಗಳು. ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಕೇಳುವಿರಿ ಚಿಂತನ, ದಿವಾಕರ್ ಹೆಗಡೆ ಅವರಿಂದ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. ಇನ್ನು 6:35 ಕಡೆಮಗೊಡ್ಲು ಶಂಕರ್ ಭಟ್ ಅವರ ರಚನೆಯಲ್ಲಿರುವಂತಹ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳುವಿರಿ. 6:40 ಜನಪದ ಗೀತೆಗಳು. ಲಿಂಗಸುಗೂರು ತಾಲೂಕಿನ ತನಮಕಲ್ ಗ್ರಾಮದ ತಂಗಮ್ಮ, ದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. 8:35 ವಚನಗಾಯನ ಕಾರ್ಯಕ್ರಮ ಕೇಳುವಿರಿ. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಲ್ದಕಲ್ ಗ್ರಾಮದ ರಾಚನ್ಗೌಡ ಹೊಸ್ಮನಿ ಇವರು. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:15 ಗ್ರಾಮದರ್ಶಿ ಕಾರ್ಯಕ್ರಮ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಜೈವಿಕ ಇಂಧನ ಬಳಕೆ ಮತ್ತು ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನ್ ಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:20 8:30 ಜನಪದ ಸಂಗೀತ ಕಾರ್ಯಕ್ರಮ ಮತ್ತು 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿಬಂದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:12:42. ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಂದಿನಂತೆ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಹಾಗಾದರೆ ಸುಜಾತಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.